107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ವಿವೇಕಾನಂದರು ಏನು ಮಾಡಿದರು ಅಂದರೆ, ತನ್ನ ಜೀವನದಲ್ಲಿ ಸಂಪರ್ಕ ಬಂದವರು ಯಾರ್ಯಾರು ಬಂದರೋ ಅವರು ಯಾವ ಮಟ್ಟದಲ್ಲಿದ್ದಾರೆ ಅಂತ ಮೊದಲು ಗುರುತಿಸಿದರು. ಬಹಳ ಮುಖ್ಯವಾಗಿ ಮಾಡಬೇಕಾದ್ದು ಆ ಗುರುತಿಸಿ ಆ ಮಟ್ಟದಿಂದ ಮೇಲಕ್ಕೆತ್ತಿದರು. ಅಂತೇ ಪುರುಷಮಣಿಯಾಗುವಂಥದ್ದು. ಬರೀ ಅವರು ಅಧ್ಯಾತ್ಮದ ಮಾತುಗಳನ್ನೇ ಹೇಳ್ಕೊಂಡು ಊರೆಲ್ಲ ಸುತ್ತಿದ್ರೆ ಒಂದು 10-6 ಪುಸ್ತಕ ಗ್ರಂಥ ಬರ್ತಿತ್ತೇನೋ. ಉಪನಿಷತ್ ವ್ಯಾಖ್ಯೆಗಳು ಬರ್ಬೋದಾಗಿತ್ತು, ಬ್ರಹ್ಮಸೂತ್ರದ ಮೇಲೆ ಟೀಕೆ ಬರ್ಬೋದಾಗಿತ್ತು. ಆದರೆ ಎಲ್ಲರನ್ನೂ ಮುಟ್ಟುತ್ತಾರೆ ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಅವ್ರು ಮುಟ್ಟೋದ ಕಾರಣ ಇಷ್ಟೇ, ಕೆಲವು ಘಟನೆಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ ನಾನು. ಈ ಘಟನೆಗಳು ಹೇಗಿದ್ದಾವೆ ಗಮನಿಸಿ. ಅವರು ಹೇಗೆ ತನ್ನ ಮೊಟ್ಟ ಮೊದಲನೇ ವಿದ್ಯಾರ್ಥಿಯನ್ನು ಪಡ್ಕೊಂಡ್ರು, ಶಿಷ್ಯನನ್ನು ಪಡ್ಕೊಂಡ್ರು ಅನ್ನುವಂಥದ್ದು.

ಹತ್ರಾಸ್ ಅಂತ ಒಂದು ಸ್ಟೇಷನ್ ರಾಜಸ್ಥಾನ ಹತ್ರ, ಟ್ರೈನ್ ಬಂದು ನಿಂತ್ಕೊಂತು. ಆ ಟ್ರೈನಿಂದ ವಿವೇಕಾನಂದ ಕೆಳಗಿಳಿದ್ರು. ಹಾಗೂ ಅವ್ರು ಸೋಲೋ ಮಾಂಕ್, ಒಬ್ಬನೇ ಮನುಷ್ಯ, ಸನ್ಯಾಸಿ, ಹಿಂದೆ ಸನ್ಯಾಸಿ, ಒಬ್ಬರೇ ಓಡಾಡ್ತಿರು, ದೇಶ ಎಲ್ಲ ಸುತ್ತಬೇಕು. ಕೈಯಲ್ಲಿ ಒಂದು ತಿರುಗಣಿ ತಂಬಿಗೆ, ಅವಾಗೆಲ್ಲ ಭಾಳ ಸ್ಟ್ಯಾಂಡರ್ಡ್ ಅದು, ನೀರು ಕುಡಿಯೋದಕ್ಕೆ ನೀರು ತುಂಬಿಸ್ಕೋಬೇಕು ಅಂತ ಹೇಳಿದ್ರು. ಅಲ್ಲಿ ಮುಂದೆ ನಲ್ಲಿ ಇದೆ, ನೀರು ತುಂಬಿಸ್ಕೊಡ್ಬೇಕು ಅಂತ ಹೇಳಿದ್ರು. ಆ ಸಣ್ಣ ಸ್ಟೇಷನ್ ಅದು, ಆ ಸ್ಟೇಷನ್ ಮಾಸ್ಟರ್ ಒಬ್ಬಿದ್ದಾನೆ ಹುಡುಗ, ಅವನು 28-29 ವರ್ಷ ಹುಡುಗ, ಶರಶ್ಚಂದ್ರ ಗುಪ್ತಾ ಅಂತ ಅವನ ಹೆಸರು. ಅವನು ಸನ್ಯಾಸಿನ ನೋಡ್ದ, ಏನೋ ಶಾಕ್ ಹೊಡೆದಂಗಾಯ್ತು. ಆ ಪ್ರಖರವಾದ ಕಣ್ಣುಗಳನ್ನು ಎಲ್ಲೋ ನೋಡಿದ್ದೇನೆ ಅನ್ನಿಸ್ತು. ಒಂದು ವಾರದ ಹಿಂದೆ ನನ್ನ ಕನಸಲ್ಲಿ ಕಣ್ಣುಗಳು ಬಂದಿತ್ತು ಅಂತ ಅನಿಸ್ಬಿಡ್ತು. ನೋಡಿ ಹೇಗಿದೆ ಇದು, ಕಮ್ಯೂನಿಯನ್ ಅಂತಾರೆ ಇದನ್ನು, ಕಮ್ಯುನಿಕೇಷನ್ ಅನ್ನೋಲ್ಲ ಇದನ್ನು, ಮಾತಾಡದೆ ಸಂವಹನ ಮಾಡುವಂಥದ್ದು ಕಮ್ಯೂನಿಯನ್. ಈ ಕಣ್ಣು ನೋಡಿದ್ದೇನೆ ಅಂತ ಅವನೇನು ಅನಿಸ್ತೋ ಗೊತ್ತಿಲ್ಲ. ಸೀದಾ ಬಂದ ಸ್ವಾಮೀಜಿ ಕಡೆಗೆ, ಸ್ವಾಮೀಜಿ ಎಲ್ಲಿ ಹೊರಟಿದ್ದೀರಿ, ಇಂಥ ಊರಿಗೆ ಹೊರಟಿದ್ದೇನೆ ಅಂತ ಹೇಳಿದರು. ಒಂದು ದಿವಸ ನಮ್ಮಲ್ಲಿ ಇರ್ಬೋದಾ ನೀವು ಇವತ್ತು ಅಂತ ಕೇಳಿದೆ. ವಿವೇಕಂದ್ರೆ ಇರ್ಬೋದು, ನನಗೇನು ತೊಂದರೆ ಇಲ್ಲ, ಆದರೆ ಒಂದು ಪ್ರಾಬ್ಲಮ್ ಇದೆ, ಮುಂದಿನ ಸ್ಟೇಷನ್ ಟಿಕೆಟ್ ನೀನೇ ತಕ್ಕೊಡ್ಬೇಕು, ನನ್ನ ಕಡೆ ದುಡ್ಡಿಲ್ಲ. ಆಯಿತು ಮಾಡ್ತೀನಿ ಅಂದ. ಇಳ್ಕೊಂಬಿಟ್ರು, ಅವನ ಬ್ಯಾಗೆಲ್ಲ ಹೊರಗೆ ತಂದ, ಇಳ್ಕೊಂಡು ಆ ಸ್ಟೇಷನ್ ಮಾಸ್ಟರ್ ಅನುಕೂಲ ಇರುತ್ತೆ, ಸ್ಟೇಷನ್ ಹಿಂಭಾಗದಲ್ಲೇ ಮನೆ, ಈ ಮನೇಲಿ ಇರಿ, ಸ್ನಾನ ಗಿನ ಮಾಡಿ, ಬಿಸಿನೀರಿದೆ, ನಾನು ಇನ್ನೊಂದು ಟ್ರೈನ್ ಬರ್ತಾ ಇದೆ, ಸಿಗ್ನಲ್ ಕೊಟ್ಟು ಬರ್ತೀನಿ ಅಂತ ಹೋದ. ಇವರು ಆರಾಮಾಗಿ ಸ್ನಾನ ಮಾಡಿ ವಿಭೂತಿ ಹಾಕ್ಕೊಂಡು ಆರಾಮಾಗಿ ಕೂತು ಹಾಡ್ತಾಯಿದ್ರು. ಸನ್ಯಾಸಿ ಹೆಂಗಿದ್ದರೆ ಅರಮನೆ ಅಷ್ಟೇ ಇದ್ದಷ್ಟೇ, ಚೆನ್ನಾಗಿ ಹಾಡ್ತು, ಒಳ್ಳೆ ಕಂಠ, ರೆಸೊನೆಂಟ್ ವಾಯ್ಸ್, ಚೆನ್ನಾಗಿ ಹಾಡ್ತಾಯಿದ್ರು. ಈ ಸ್ಟೇಷನ್ ಮಾಸ್ಟರ್ ಬಂದ, ಧ್ವನಿ ಕೇಳಿಸ್ತಾ ಇತ್ತು ಹಾಡೋದು, ಅವನು ಬೆಂಗಾಲಿ ಹುಡುಗ. ನೋಡ್ದ ಈ ಹಾಡು ಏನಿತ್ತು ಅಂದರೆ, ಒಂದು ಆಧ್ಯಾತ್ಮಿಕ ಹಾಡದು, ಭಗವಂತ ನನ್ನ ಪ್ರಿಯೆ ಹಣೆ ಮೇಲೆ ವಿಭೂತಿ ಹಚ್ಕೊಂಡು ನನ್ನ ಕಡೆ ಬರಲಿ ಅಂತ, ಲೆಟ್ ಮೈ ಬಿಲಿವೆಡ್ ಕಮ್ ಟು ಮೀ ವಿತ್ ಆ್ಯಶ್ ಆನ್ ಅವರ್ ಫೇಸ್ ಅಂತ ಒಂದು ಅರ್ಥ ಬರುವಂಥ ಹಾಡು, ಅಂದರೆ ಭಗವಂತನ ಕುರಿತು ಹಾಡುವಂಥ ಹಾಡು. ಆ ಹಾಡು ಕೇಳಿಸ್ಕೊಂಡ, ಏನು ಅನಿಸ್ತೇನೆ, ವಾಪಸ್ ಹೋದ, ಮತ್ತೆ ಮತ್ತೊಂದು ತಾಸು ಬರಲಿಲ್ಲ. ಇವರೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಹಾಡ್ಕೊಂಡು ಕೂತಿದ್ರೆ ಹಾಗೇನೆ. ಒಂದು ತಾಸು ಬಿಟ್ಟು ಬಂದವನು, ಈ ಸಲ ಆ ಸ್ಟೇಷನ್ ಮಾಸ್ಟರ್ ಇರುವಂತಹ ಕರಿ ಕೋಟು ಟೈ ಇಲ್ಲ, ಪಂಚೆ ಹೊಟ್ಕೊಂಡು ಬಂದಿದ್ದಾನೆ. ಒಂದು ದೀರ್ಘ ದಂಡ ನಮಸ್ಕಾರ ಹಾಕಿದ, ಸ್ವಾಮಿ ಸ್ಟೇಷನ್ ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ನಿಮ್ಮ ಜೊತೆಗೆ ಬರ್ತೀನಿ ಅಂದ. ಅವ್ರನ್ನ, ಅಯ್ಯೋ ಕರ್ಮವೇ, ನನ್ನ ಹೊಟ್ಟೆಗೆ ಏನೂ ಇಲ್ಲ, ನಿನಗೊಂದು ಎಲ್ಲಿ ಹಾಕಲೋ ಮರಾಯ, ಅದೆಲ್ಲ ಗೊತ್ತಿಲ್ಲ, ನಿಮ್ಮ ಶಿಷ್ಯ ಆಗಿಬಿಟ್ಟಿದ್ದೆ, ರಾಜೀನಾಮೆ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ಭಾಳ ಚಂದ ಬರೀತಾರೆ ಅದನ್ನು ಕಾಮೆಂಟೇಟರ್ಸು. ನೆಕ್ಸ್ಟ್ ಟ್ರೈನ್ ಫ್ರಮ್ ಹತ್ರಾಸ್ ಟುಕ್ ವಿವೇಕಾನಂದ ಆ್ಯಂಡ್ ಆಲ್ಸೋ ದ ಫಾರ್ಮರ್ ಸ್ಟೇಷನ್ ಮಾಸ್ಟರ್ ಅಂತ.

0: रेडियो सारंग 107.8 FM।
1: ಮಾತಿಲ್ಲ ಕತೆ ಇಲ್ಲ, ವಿಚಿತ್ರ ನೋಡಿ ಇದು. ಮಾತಿಲ್ಲದೇನೆ ಕೆಲಸ ಆಗುವುದಕ್ಕೆ ಕಮ್ಯುನಿಕೇಷನ್ ಅನ್ನಲ್ಲ, ಕಮ್ಯೂನಿಯನ್ ಅಂತಾರೆ. ಇದಕ್ಕೆ ಕಮ್ಯೂನಿಯನ್ ಅಂದರೆ ಮಾತಿಲ್ಲದೆ ಅರ್ಥ ಆಗುವಂಥದ್ದು. ಇದು ಭಾಳಷ್ಟು ಕಡೆ ನಮ್ಮ ಮನೆಯಲ್ಲೂ ಆಗುತ್ತೆ ಗೊತ್ತಾ. ತಕ್ಷಣ ಯಾರೋ ಬರ್ತಾರೆ ಮನೆಯಲ್ಲಿ, ಏನೋ ಸಾಮಾನಿಲ್ಲ, ಆ ಕಣ್ಸನ್ನೆಲ್ಲೇ ತಿಳಿದು ಹೋಗುತ್ತೆ ಗಂಡ ಹೆಂಡತಿ ನಡುವೆ ಏನೋ ಇದೆ, ಇದು ವ್ಯವಸ್ಥೆ ಇದೆ ಅಂತ ಗೊತ್ತಾಗುತ್ತೆ. ಕಮ್ಯೂನಿಯನ್ ಅದು. ಕೆಲವೊಂದ್ಸಲ ಮುಖ ನೋಡಿದಾಗ ನಿಮಗೂ ಒಂದ್ಸಲ ಆಗಿರುತ್ತೆ, ಮನೆಯಲ್ಲಿ ನೋಡಿ ಫೋನ್ ಪಕ್ಕ ಕೂತ್ಕೊಂಡಿರ್ತೀರಿ, ಯಾವುದೋ ಫೋನ್ ಸದ್ದಾಗುತ್ತೆ, ಅವ್ರದ್ದೇ ಬಂದಿರಬೇಕು ನೋಡಿ ಫೋನ್ ಇದು ಅಂತೀರ, ಅವ್ರದ್ದೇ ಇರುತ್ತೆ. ಯು ಫೀಲ್ ಇಂಟ್ಯೂಟಿವ್ಲಿ ಹಿಂಗಾಗತ್ತೆ ಅನ್ನುವಂಥದ್ದು. ಈ ಹುಡುಗ ಬಂದ್ಬಿಟ್ರು. ಇದಕ್ಕೆ ಸಮಾಂತರವಾಗಿರುವಂಥದ್ದು ಇನ್ನು ಒಂದೇ ಘಟನೆ ನಮಗೆ ಸಿಗೋದು ಇತಿಹಾಸದಲ್ಲಿ ಅಂದರೆ ಒಂದೇ ಘಟನೆ. ಈ ಘಟನೆ ಹೇಗೆ, ಶಿಷ್ಯ ಗುರುವನ್ನು ಒಪ್ಕೊಂಡು ಅವನ ಹಿಂದೆ ಹೋದಾಗ ಗುರು ಯಾರು ಅಂತ ಕೂಡ ಕೇಳಲಿಲ್ಲ, ನಿಮ್ಮ ಹೆಸರೇನು ಅಂತ ಕೇಳಿಲ್ಲ, ಯಾವ ಮಠ ಅಂತ ಕೇಳಿಲ್ಲ. ಅವ್ರು ನೋಡಿ ಪ್ರಭಾವಿತನಾಗಿ ಕಾಲು ಮುಟ್ಟು ನಮಸ್ಕಾರ ಮಾಡಿ ಹಿಂದೆ ಹೋದದ್ದು, ಶಿಕ್ಷೆ ಆಗಿ ಹೋದದ್ದು. ಇದು ಇನ್ನೊಂದು ಸಮಾಂತರವಾದ ಘಟನೆ ಇದೆ. ಒಬ್ಬ ಬೆಸ್ತ ಮೀನು ಹಿಡಿಬೇಕು ಅಂತ ಗಾಳ ಹಾಕಿ ಕೂತಿದ್ದಾನೆ ಕೆರೆಯಲ್ಲಿ, ಬೆಳಗ್ಗೆಯಿಂದ ಕೂತಿದ್ದಾನೆ, ಒಂದು ಮೀನು ಬೀಳಿಲ್ಲ. ಕಂಗಾಲಾಗಿ ಹೋದ, ಮನೆಗೆ ಹೋದರೆ ಏನು ಊಟ ಮಾಡೋದು, ಒಂದು ಮೀನಿಲ್ಲ. ಕೂತಿದ್ದ, ಮಧ್ಯಾಹ್ನ ಆಯಿತು, ಹಾಗೆ ಕೂತಿದ್ದಾನೆ ಇಟ್ಕೊಂಡು. ಯಾರೋ ಬಂದು ಹೆಗಲ ಮೇಲೆ ಮೇಲೆ ಕೈ ಇಟ್ಟಂಗೆ ಆಯಿತು. ತಿರುಗಿ ನೋಡ್ದ, ಒಬ್ಬ ತರುಣ, ಅವನು 28-29 ವರ್ಷ ತರುಣ, ಉದ್ದ ಗಡ್ಡ, ಕಣ್ಣಲ್ಲಿ ಕಣ್ಣು ತುಂಬ ಪ್ರೀತಿ, ಅಂತಃಕರಣ ಅನುಕಂಪೆ ಎಲ್ಲ ತುಂಬಿದೆ ಕಣ್ಣೊಳಗೆ. ಆತ ಹೇಳಿದಂತೆ, ಎಷ್ಟೊತ್ತು ಮೀನು ಹಿಡಿತೀವಪ್ಪ ನೀನು? ಭಾಳ ಅದ್ಭುತವಾದ ಮಾತದು. ಹೌ ಲಾಂಗ್ ಡು ಯು ಕ್ಯಾಚ್ ಫಿಶ್, ಕಮ್ ವಿತ್ ಮೀ, ಐ ವಿಲ್ ಟೀಚ್ ಯು ಹೌ ಟು ಕ್ಯಾಚ್ ಮೆನ್. ಎಷ್ಟು ಮೀನ ಹಿಡಿತೀನಿ, ಜೊತೆಗೆ ಬಾ, ಮನುಷ್ಯರನ್ನ ಹೆಂಗೆ ಹಿಡಿಬೇಕು ಕಳಿಸ್ಕೊಡ್ತೀನಿ ಅಂತ. ಈತ ಏನು ಮಾಡೋದು ಗೊತ್ತಾ, ಆ ಗಾಳ ಸಹಿತ ನೀರಲ್ಲಿ ಎಸೆದ್ಬಿಟ್ಟ, ಅವನಿಂದ ಹೊರಟ್ಬಿಟ್ಟ. ಆ ಊರಲ್ಲಿ ಅಲ್ಲಿ ಹಾಯಿಸಿ ಹೋಗಬೇಕು, ಊರಲ್ಲಿ ಹೋಗ್ತಿರ್ಬೇಕಾದ್ರೆ ಅರ್ಧ ದಾಟಿ ಹೋಗಿದ್ದಾನೆ. ಯಾರೋ ಬಂದು ಹೇಳಿದರು, ಆಂಡ್ರಿಯಾಸ್, ಅವನ ಹೆಸರು ಆಂಡ್ರಿಯಾಸ್ ಅಂತ. ಆಂಡ್ರಿಯಾಸ್, ಯುವರ್ ಫಾದರ್ ಈಸ್ ಡೆಡ್, ನಿಮ್ಮ ಅಪ್ಪ ತೀರ್ಕೊಂಬಿಟ್ರು, ಬಂದ್ಬಿಡು ಮನೆಗೆ ಅಂತ.

ನೋಡಿ ಇಷ್ಟು ಅದ್ಭುತವಾದ ಕಥೆ ಇದು. ನಿಮ್ಮಪ್ಪ ತೀರ್ಕೊಂಡ್ರು ಮನೆಗೆ ಬಾ ಅಂದರೆ ಆತ ಮನೆಗೆ ಹೋಗಲಿಲ್ಲ. ಇದ್ದಾನಲ್ಲ ಮನುಷ್ಯ ಇನ್ನೊಬ್ಬನು ಕರ್ಕೊಂಡೋದ ಅವನು ಕೇಳ್ತಾನೆ, ಸರ್ ಕ್ಯಾನ್ ಐ ಗೋ ಹೋಮ್? ಅವನು ಯಾರು ಅಂತ ಇನ್ನೂ ಹೆಸರು ಕೇಳಿಲ್ಲ. ನಮ್ಮಪ್ಪ ತೀರ್ಕೊಂಡ್ರಂತೆ, ಕರಿತಾ ಇದ್ದಾರೆ ಮನೆಗೆ ಹೋಗ್ಲಾ ಅಂತ ಕೇಳ್ದ. ಅದಕ್ಕೆ ಆತ ಏನು ಹೇಳ್ತಾರೆ, ಡೋಂಟ್ ವರಿ ಅಬೌಟ್ ದ ಡೆಡ್, ವರಿ ಅಬೌಟ್ ದ ಲಿವಿಂಗ್. ಆಯಿತು ಅಂದ, ನಾ ಬರಲ್ಲ ಅಂತ ಅಮ್ಮನಿಗೆ ಹೇಳು, ಎಲ್ಲ ಮಾಡು ಅಂತೇಳಿ ಹೋಗ್ಬಿಟ್ಟು ಅವನು ಹಿಂದೆ ಹೋದ. ಆ್ಯಂಡ್ ದಟ್ ಮಾಸ್ಟರ್ ವಾಸ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದಿ ಸ್ಟೂಡೆಂಟ್ ವಾಸ್ ಆಂಡ್ರಿಯಸ್. ಅದಕ್ಕೆ ಬರೀತಾರೆ, ಇಟ್ ಈಸ್ ಅ ಗ್ರೇಟ್ ಆನರ್ ಟು ಬಿ ಅ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದ ಗ್ರೇಟೆಸ್ಟ್ ಆನರ್ ಟು ಬಿ ದಿ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್.

0: Radio Sarang 107.8 FM.
1: ಏಸು ಕ್ರಿಸ್ತ ತನ್ನ ಮೊಟ್ಟ ಮೊದಲನೇ ವಿದ್ಯಾರ್ಥಿಯನ್ನು ಶಿಷ್ಯನನ್ನು ಪಡ್ಕೊಂಡದ್ದು ಹೀಗೆ ಮಾತಿಲ್ಲದೆ ಒಂದೂ ಮಾತಿಲ್ಲದೇನೆ ಅವನ ಹಿಂದೆ ಓದಿದ್ದು. ಅದೇ ಥರ ವಿವೇಕಾನಂದರು ಕೂಡ ತನ್ನ ಮೊಟ್ಟ ಮೊದಲನೇ ಶಿಷ್ಯ ಶರಶ್ಚಂದ್ರ ಗುಪ್ತ ಆದಂಥ ಸನ್ಯಾಸ ಆದ್ಮೇಲೆ ಸದಾನಂದರು ಅಂತ ಸ್ವಾಮಿ ಸದಾನಂದರು ಅಂತಾದರು ಮೊದಲನೇ ಶಿಷ್ಯ. ಎಷ್ಟು ಮಾಡಿದ್ದಾರೆ ಕೆಲಸ ಆಶ್ಚರ್ಯ ಅನಿಸುತ್ತೆ. ಶಿಷ್ಯ ಗುರುಗೆ ಮಾಡಲಿಕ್ಕಿಲ್ಲ ಅಷ್ಟು ಕೆಲಸವನ್ನು ಗುರುಗಳು ಮಾಡಿದ್ದಾರೆ ಶಿಷ್ಯನಿಗೆ. ಅವನ ಕಾಲಿಗೆ ಗುಳ್ಳೆ ಅದೇ ಎತ್ಕೊಂಡು ಹೋಗಿದ್ದಾರೆ, ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು ಅವನಿಗೆ, ಅವನು ಎತ್ಕೊಂಡು ಹೋಗಿದ್ದಾರೆ. ಆ ಪ್ರೀತಿ ಅಂತಃಕರಣ ಇದು ಗಮನಿಸಿ, ಯಾವ ಮಟ್ಟದಲ್ಲಿ ಕೆಲಸ ಮಾಡಿತ್ತು ಶಕ್ತಿ ಇದು. ಶರಶ್ಚಂದ್ರ ಗುಪ್ತಾಗೆ ಕೆಲಸ ಇತ್ತು, ಸರ್ಕಾರಿ ನೌಕರಿ ಇತ್ತು, ಸೆಕ್ಯೂರಿಟಿ ಇತ್ತು, ಎಲ್ಲ ಇತ್ತು, ಭದ್ರತೆ ಇತ್ತು. ಫಿಸಿಯೋಲಾಜಿಕಲ್ ನೀಡ್ ಇರಲಿಲ್ಲ ಅವನಿಗೆ, ಸೆಕ್ಯೂರಿಟಿ ನೀಡ್ ಇರಲಿಲ್ಲ, ಮದುವೆ ಆಗಿರಲಿಲ್ಲ, ಲವ್ ಆ್ಯಂಡ್ ಎಫೆಕ್ಷನ್ ಬಂದೇ ಇರಲಿಲ್ಲ ಅವನಿಗೆ. ಅದನ್ನು ಗಮನಿಸಿ ಏನು ಮಾಡಿದ್ರು ಅಂದರೆ, ಅವನ ಹೃದಯದಲ್ಲಿ ಒಂದು ಏನೋ ಆಸೆ ಇದೆ, ಯಾವುದೋ ಧರ್ಮ ಕಡೆ ಮನಸ್ಸು ಮಾಡಬೇಕು ಅಂತಿದೆ, ಅದನ್ನು ಹಿಡ್ಕೊಂಡು ಅದರ ಮೇಲೆ ಕೆಲಸ ಆಯ್ತು ನೋಡಿ. ಯಾವಾಗ ಅವನ ಹೃದಯದಲ್ಲಿದ್ದಂಥ ಧರ್ಮಾಪೇಕ್ಷೆ ಇದೆಯಲ್ಲ, ಧರ್ಮ ಅಪೇಕ್ಷೆ ಇದೆಯಲ್ಲ, ಅದು ಗುರುಗಳ ಕಡೆ ಸಿಗತ್ತೆ ಅಂದ ತಕ್ಷಣ ಬೆನ್ನತ್ತಿ ಹೋಗ್ಬಿಟ್ಟ, ಅವನು ಪೂರ್ತಿ ಪರಿವರ್ತನೆ ಆಗಿ ಸನ್ಯಾಸಿನೇ ಆಗಿ ಹೋಗ್ಬಿಟ್ಟ. ಇದು ಒಂದು ಘಟನೆ. ಇದು ಹುಡುಗ ಹೊಸದಾಗಿದ್ದವನು, ಸೆಷನ್ ಮಾಸ್ಟರ್ ಆಗಿದ್ದವನು. ಇನ್ನೊಂದು, ಇವರು ಲಾಹೋರ್ಗೆ ಹೋಗಿದ್ದರು ವಿವೇಕಾನಂದರು ಭಾಷಣ ಮಾಡೋದಕ್ಕೆ, ಲಾಹೋರ್ ಯೂನಿವರ್ಸಿಟಿಯಲ್ಲಿ ಕರೆದಿದ್ದರು ಭಾಷಣ ಮಾಡಬೇಕು ಅಂತ. ಆಗಲೇ ಸ್ವಲ್ಪ ಹೆಸರಿತ್ತು ವಿವೇಕಾನಂದರು ಚೆನ್ನಾಗಿ ಮಾತಾಡ್ತಾರೆ ಅಂತ. ಯೂನಿವರ್ಸಿಟಿ ಪ್ರೊಫೆಸರ್ಸ್ ಎಲ್ಲ ಕೂತಿದ್ದಾರೆ ಸಾಕಷ್ಟು ಜನ, ನೂರಾರು ಜನ. ಇವ್ರು ಹೋಗಿ ಮಾತಾಡಿದರು, ನಮ್ಮ ಭಾರತೀಯ ಪರಂಪರೆ ಅಂತ ಮಾತಾಡಿದರು. ಎಲ್ಲ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ಸ್ ಇರ್ತಾರಲ್ಲ, ಅಲ್ಲೊಬ್ಬರು ಭಾಳ ಅತ್ಯಂತ ಪ್ರಖರ ವಿದ್ವಾಂಸರಾದಂಥ ಒಬ್ಬರು ತೀರ್ಥಾರಾಮ್ ಗೋಸ್ವಾಮಿ ಅನ್ನುವಂಥವ್ರು. ತೀರ್ಥಾರಾಮ್ ಗೋಸ್ವಾಮಿ ಅಂತ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಭಾಳ ಬುದ್ಧಿವಂತ ಅಂತ ಹೆಸರು, ಒಳ್ಳೆ ಮಾತುಗಾರ ಮತ್ತು ಒಳ್ಳೆ ಮೇಷ್ಟ್ರು. ಅವರು ಉಪನ್ಯಾಸ ಕೇಳಿದರು. ಉಪನ್ಯಾಸ ಆದ ತಕ್ಷಣ ವಿವೇಕಾನಂದರು ಹಾಲಿಂದ ಹೊರಗೆ ಬಂದರು. ಇವರು ಹೋದರು, ಹೋಗಿ ಪರಿಚಯ ಮಾಡಿಕೊಂಡ್ರು. ನನ್ನ ಹೆಸರು ಗೋಸ್ವಾಮಿ, ನಾನು ನಿಮ್ಮ ಭಾಷಣ ತುಂಬ ಇಷ್ಟ ಆಯಿತು, ನಾನು ನಿಮ್ಮ ಜೊತೆಗೆ ಬರಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇನೆ. ಜೊತೆಗೆ ಬರೋದಂದ್ರೆ ಎಲ್ಲಿ ಅಂತ ಕೇಳಿದರು. ಸನ್ಯಾಸ ತೊಗೋಬೇಕು ನಾನು. ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ತೀರ ಸಣ್ಣ ಹುಡುಗ ಅಲ್ಲ ಅವರು, ಕಲ್ಪನೆ ಮಾಡ್ಕೊಳ್ಳಿ. ಇವರಿಗೆ ಫಿಸಿಯೋಲಾಜಿಕಲ್ ನೀಡಿಲ್ಲ, ಸೆಕ್ಯೂರಿಟಿ ನೀಡಿಲ್ಲ, ಲವ್ ಆ್ಯಂಡ್ ಅಫೆಕ್ಷನ್ ನೀಡೆಲ್ಲ ಮುಗಿದು ಹೋಗಿದೆ. ಈಗ ಅವ್ರಿಗೆ ಏನೋ ಹೊಸದು ಕಂಡ್ಕೋಬೇಕಾಗಿದೆ. ಆ ಮಟ್ಟದಲ್ಲಿ ಕೆಲಸ ಮಾಡಬೇಕು ಟಕ್ಕಂತ. ಅಲ್ಲಿ ಹೋಗ್ಬಿಟ್ಟು ಅವನ ಹತ್ರ ಎರಡು ಮೂರು ಸಲ ಮಾತಾಡಿ ನಾಲ್ಕನೇ ಸಲ ಸನ್ಯಾಸ ತೊಗೊಂಡು ಅವ್ರ ಹೆಸರು ತೀರ್ಥರಾಮ್ ಗೋಸ್ವಾಮಿ ಹೋಗ್ಬಿಟ್ಟು ಸ್ವಾಮಿ ರಾಮತೀರ್ಥರು ಅಂತಾದರು.

0: Radio Sarang 107.8 FM.
1: ಸ್ವಾಮಿ ರಾಮತೀರ್ಥರು ಅಂತಾಗಿ ವಿವೇಕಾನಂದರು ಬೇರೆ ದೇಶದಿಂದ ಬಂದ ಮೇಲೆ ಅವ್ರನ್ನ ಕಳಿಸಿದ್ರು ಬೇರೆ ದೇಶಕ್ಕೆ. ಅಲ್ಲಿ ಹೋಗಿ ವೇದಾಂತ ಪ್ರಚಾರ ಮಾಡಿ ಬಹುದೊಡ್ಡ ಹೆಸರನ್ನು ಗಳಿಸಿದ್ರು ಸ್ವಾಮಿ ರಾಮತೀರ್ಥರು ಅಂತ. ಇವೆಲ್ಲ ಗಮನಿಸಿದ್ರೆ ವಿಚಿತ್ರ ಅನ್ಸಲ್ವೇ? ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಎಲ್ಲ ದೃಷ್ಟಿಯಿಂದ ತೃಪ್ತನಾದಂಥ ಮನುಷ್ಯ, ಅವನ ಒಳಗಡೆ ಒಂದು ಸೆಲ್ಫ್ ಆ್ಯಕ್ಚುಲೈಸೇಷನ್ ಕೊರಿತಾ ಇತ್ತು, ಆತ್ಮ ಸಾಕ್ಷಾತ್ಕಾರ, ಒಂದು ಏನೋ ಕಲಿಬೇಕು ದೊಡ್ಡದು ಅಂತ ಕೊರಿತಾ ಇತ್ತು. ವಿವೇಕಾನಂದರ ಚೈತನ್ಯ ಟಕ್ ಅಂತ ಆ ಲೆವೆಲ್ಗೆ ಹೋಗಿ ಅದನ್ನು ಪೂರೈಸ್ತದೆ. ಹೋದಾಗ ಆತ ಕೂಡ ಸನ್ಯಾಸ ತಗೊಂಡು ವೇದಾಂತ ಪ್ರಸಾರ ಮಾಡಿದ. ಇದು ಭಾರತದವರಾಯಿತು. ಅಮೇರಿಕಾದಲ್ಲಿ ಹೋದಾಗ ಒಂದು ಸಣ್ಣ ಘಟನೆ ಆಗುತ್ತೆ, ಅದೊಂದು ಅದ್ಭುತ ಘಟನೆ ನನಗನ್ಸೋ ಮಟ್ಟಿಗೆ. ಅಲ್ಲಿ ಒಪೆರಾ ಹೌಸ್ ಅಂತ ಇದೆ ಶಿಕಾಗೋದಲ್ಲಿ ಇರುವಂಥದ್ದು. ಆ ಒಪೆರಾ ಹೌಸಲ್ಲಿ ನಮ್ಮಲ್ಲಿ ಹಳೆ ಕಾಲದಲ್ಲಿ ನಾಟಕ ಕಂಪನಿಯಲ್ಲಿ ಇರ್ತಾ ಇತ್ತಲ್ಲ, ಆ ಪಾತ್ರಗಳು ಅವರೇ ಹಾಡ್ತಾ ಇದ್ರು ಅಥವಾ ಮುಂದೆ ಹಾರ್ಮೋನಿಯಂ ಮುಂದ್ಕೊಂಡು ಸಂಗೀತ ಮೇಷ್ಟು ಕೂತ್ಕೊಂಡು ಹಾಡ್ತಾ ಇದ್ರು. ಹಾಗೆಲ್ಲ ಒಪೆರಾ ಹೌಸಲ್ಲಿ ಕೂಡ ಆ ನಾಟಕಗಳಿಗೆ ಹಿಂದೆ ಸ್ವಂತವಾಗಿ ಹಾಡಬೇಕು. ಅಲ್ಲ ಅತ್ಯಂತ ಚಂದ ಹಾಡುಗಾರ್ತಿ ಒಬ್ಬರಿದ್ರು, ಮೇಡಮ್ ಕಾಲ್ವಿ ಅಂತ. ಮೇಡಮ್ ಕಾಲ್ವಿ ಅಂತ ಅದ್ಭುತ ಹಾಡುಗಾರ್ತಿ ಆಕೆ. ಆ ಪಾತ್ರಗಳಲ್ಲಿ ಭಾವಗಳನ್ನು ಹಿಡಿದು ಅದರ ತಕ್ಕಕ್ಕೆ ಹಾಡುವಂಥ ಶಕ್ತಿ ಆಕೆಯಾಗಿತ್ತು. ಒಂದು ದಿವಸ ಕಾರ್ಯಕ್ರಮ ನಾಟಕ ಶುರುವಾಗಿದೆ, ಯಾಕೋ ಆಕೆಗೆ ಸ್ವಲ್ಪ ಆರಾಮ ಅನ್ನಿಸ್ತಾ ಇಲ್ಲ. ಒಂದು ಅಂಕ ಮುಗೀತು, ಎರಡನೇ ಅಂಕ ನೋಡೋ ಗ್ಯಾಪ್ ಇರುತ್ತಲ್ಲ, ಸ್ವಲ್ಪ ಅಂತರ ಇರುತ್ತಲ್ಲ. ಆಕೆ ಹೋಗಿ ಮ್ಯಾನೇಜರಿಗೆ ಹೇಳಿದ್ಲಂತೆ, ನನ್ನ ಟೀಮ್ ಇದೆಯಲ್ಲ ಮೂರ್ನಾಲ್ಕು ಜನ ಹಾಡೋರು ಇದ್ದಾರೆ ಅಸಿಸ್ಟೆಂಟ್ಸ್, ಅವ್ರು ಹಾಡಲಿ, ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ, ತುಂಬ ತಳಮಳ ಅನ್ನಿಸ್ತಾ ಇದೆ, ಆತಂಕ ಅನ್ನಿಸ್ತಾ ಇದೆ, ಮನೆಗೆ ಹೋಗ್ತೀನಿ ಅಂತ. ಆ ಮ್ಯಾನೇಜರ್ ಅಂದ ಅದೇಂಗೆ ಹೋಗ್ತೀರಿ ಅಂತ. ಅವನು ಶೋ ಶುರುವಾಗಿದೆ, ಈಗ ಒಂದು ಅಂಕ ಆಗಿದೆ, ನಾಳೆ ಬಂದವ್ರು ಕಲ್ಲು ಹೊಡಿತಾರೆ ನಮಗೆಲ್ಲೂ, ಇಲ್ಲ ಆಗೋಲ್ಲ ಅಂತ. ಎಷ್ಟು ಕೇಳ್ಕೊಂಡ್ಲು ಆಕೆ, ಇಲ್ಲ ನಾನು ಮನೆಗೆ ಹೋಗ್ತೀನಿ, ಆಗ್ತಾಯಿಲ್ಲ, ಏನು ಅಂತ ಗೊತ್ತಿಲ್ಲ, ಬಟ್ ಸಮಾಧಾನ ಆಗ್ತಾಯಿಲ್ಲ. ಆತ ಬಿಡಲಿಲ್ಲ, ಆಕೆ ಬೇಜಾರು ಮಾಡಿಕೊಂಡು ಹಾಡೋಕೆ ಶುರು ಮಾಡಿದ್ಲು. ಆ ನಾಟಕ ಮುಗಿದು ಹೊತ್ತಿಗೆ, ನಾಟಕ ಕಡೆಯಂಕ ಮುಗಿದು ಹೊರಗೆ ಬರೋ ಹೊತ್ತಿಗೆ ಸುದ್ದಿ ಬಂತು ಮನೆಯಿಂದ ಯಾರೋ ಬಂತು ಹೇಳಿದರು, ಆಕೆ ಒಬ್ಬಳೇ ಒಬ್ಬ ಮಗಳು ಸುಟ್ಕೊಂಡು ಸತ್ತೋಗಿದ್ದಾಳೆ, ಬೆಂಕಿ ಹತ್ಕೊಂಡ್ಬಿಟ್ಟಿದ್ದು ಹುಡುಗಿಗೆ, ಪಾರಾಗೋಕ್ಕಾಗಿಲ್ಲ, ಯಾರೂ ಬಾಗಿಲು ತೆಗೋಕ್ಕಾಗಿಲ್ಲ, ಸತ್ತೋಗಿದ್ದು ಹುಡುಗಿ. ಅದು ಈಕೆ ಎಂಥ ಶಾಕ್ ಆಗಿರಬೇಕು, ಮೊದಲೇ ಮನಸ್ಸಿಗೆ ಸಮಾಧಾನ ಇಲ್ಲ ಆಕೆಗೆ, ಏನೂ ಅನಾಹುತ ಆಗಬಹುದು ಅಂತ ಒಂದು ಇತ್ತು ಅನ್ನೋ ಮನಸ್ಸಲ್ಲಿ ಗೊತ್ತಿಲ್ಲ. ಆದರೂ ಈ ಮ್ಯಾನೇಜರ್ ಹೇಳಿದ್ರಲ್ಲ ಅಂತ ಒತ್ತಾಯಕ್ಕೆ ಆಕೆ ಹಾಡೋ ಕಾರ್ಯಕ್ರಮವು ತನ್ನ ಕೆಲಸ ಮುಗಿಸಿದ್ಲು. ಮುಗಿಸೋ ಹೊತ್ತಿಗಿದಾಯಿತು, ಆಕೆ ಮನಸ್ಸಲ್ಲಿ ಒಂದು ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು, ಈ ಹಾಡಿನಿಂದಾಗೆ ನನ್ನ ಮಗಳನ್ನು ಕಳ್ಕೊಂಡೆ ನಾನು ಅಂತ. ಹಾಗೋ ಯಾವುದಕ್ಕೂ ಒಂದು ಆಪಾದನೆ ಮಾಡ್ತೀವಲ್ಲ ನಾವು, ಈ ನಾನು ಹಾಡೋದಿಲ್ಲದೆ ಹೋದರೆ ಮನೆಗೆ ಹೋಗ್ತಿದ್ದೆ ನಾನು, ಈ ನನಗೆ ಹಾಡೋದಿದೆ ಅಂತ ಹೇಳಿ ನನ್ನ ಮಗಳು ಕಳ್ಕೊಂಡಲ್ಲ ನಾನು, ಇನ್ಮೇಲೆ ನಾನು ಹಾಡೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ಳು, ಆತ್ಮಹತ್ಯೆಗೂ ಪ್ರಯತ್ನ ಮಾಡಲಿ. ಬಹುದೊಡ್ಡ ಹಾಡುಗಾರ್ತಿ ಆಕೆ ಶಿಕಾಗೋದಲ್ಲಿ.

0: रेडियो सारंग 107.8 FM।
1: ವಿವೇಕಾನಂದರು ಆವಾಗ ಶಿಕಾಗೋದಲ್ಲಿದ್ದರು. ಯಾರೋ ಹೇಳಿದರು, ಹಿಂಗೆ ಕಾಲ್ವಿ ಪಾಪ ತುಂಬ ದುಃಖ ಮಾಡ್ಕೊಂಡಿದ್ದಾಳೆ, ದೊಡ್ಡ ಸಂಗೀತಗಾರ ಹಿಂಗಾದಾಗ ಊರೆಲ್ಲ ಸುದ್ದಿ ಆಗಲ್ವಾ, ಹಾಡೊಲ್ಲಾಕೆ ಬಿಟ್ಬಿಟ್ಟಿದ್ದಾಳೆ, ಆತ್ಮಹತ್ಯೆ ಪ್ರಯತ್ನ ಮಾಡಿದ್ಲು ಅಂದಾಗ ವಿವೇಕಾನಂದರು ಹೇಳಿದ್ರಂತೆ ಹಿಂಗಾಗಿದೆ ಅಂಥೇಳಿ ಒಂದ್ಸಲ ಕರ್ಕೊಂಬನ್ನಿ ಅಂದರು. ಆಕೆಗೂ ಏನು ಆಸಕ್ತಿ ಇರಲಿಲ್ಲ ವಿವೇಕಾನಂದರು ನೋಡಬೇಕು ಅಂತ ಏನು ಆಸಕ್ತಿ, ಯಾರು ವಿವೇಕಾನಂದರು ಆಕೆ ಗೊತ್ತೂ ಇಲ್ಲ. ಆಕೆ ಸ್ನೇಹಿತರು ಒಂದಿಷ್ಟು ಜನ ಕರ್ಕೊಂಬಂದ್ರು, ಆಕೆ ಬಂದು ಕೂತಾಗ ಅವ್ರು ಏನು ಮಾಡಿದ್ ಇದು ನೋಡಿ ಇದು ಎಷ್ಟು ಚಂದ ಮಾತಿದ್ವು ಅಂತ ಆಕೆನ ಮುಂದೆ ಕೂಡಿಸ್ಕೊಂಡು ಆಕೆನ ದಿಟ್ಟಿಸಿ ನೋಡ್ತಾರೆ. ಕಣ್ಣು ಮುಚ್ಚಿ ಮುಕ್ಕಿ ಮುಚ್ಚಿಬಿಟ್ಟು ಆಕೆ ಜೀವನದಲ್ಲಿ ಆದಂಥ ಮಹತ್ವದ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಇದು ಸ್ವಲ್ಪ ಭಾಳ ಆಳಕ್ಕೆ ಹೋಗ್ಬೇಕು ಸ್ವಲ್ಪ. ಆಕೆ ಜೀವನದಲ್ಲಿ ಹಿಂದಾದಂಥ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಕೆಲವೊಂದು ಘಟನೆಗಳು ಬೇರೆ ಯಾರಿಗೂ ಗೊತ್ತಿಲ್ಲ, ಆಕೆಗೆ ಮಾತ್ರ ಗೊತ್ತಿರುವಂಥದ್ದು. ಆಕೆಗೆ ಆಶ್ಚರ್ಯ ಆಯಿತು, ಇವ್ರು ಮಂತ್ರವಾದಿ ಇರಬೇಕು ಅಂದ್ಕೊಂಡ್ಲಕ್ಕೆ, ಇದು ಹೆಂಗೆ ಗೊತ್ತಾಯ್ತು ನಿನಗೆ ಅಂತ ಹೇಳಿದ್ರು. ಭಾಳ ಸುಲಭ, ಮನುಷ್ಯ ಮನಸ್ಸು ಅರ್ಥ ಮಾಡ್ಕೋಬೇಕಾದ್ರೆ ಏಕಾಗ್ರತೆ ಬಂದರೆ ಮನುಷ್ಯ ಮಾಡ್ಕೊಂಬಿಡ್ಬೋದು ನಾವು ಅಂತ ಹೇಳಿ ಆ ಘಟನೆಗಳನ್ನು ಹೇಳಿದಾಗ ಒಂದು ಎರಡು ಸಲ ಮೂರು ಸಲ ಭೇಟಿಯಾದಾಗ ಆಕೆ ಇವ್ರ ಮ್ಯಾಲೆ ಪೂರ್ತಿ ನಂಬಿಕೆ ಬಂತು. ಇದು ಭಾಳ ದೊಡ್ಡ ಕೆಲಸ.

0: Radio Sarang 107.8 FM.
1: ನಮ್ಮ ಕೃಷ್ಣ ಪವಾಡಗಳನ್ನು ಮಾಡಿದ, ರಾಮ ಪವಾಡಗಳನ್ನು ಮಾಡಿದ. ಯಾಕೆ ಪವಾಡ ಮಾಡ್ತಿದ್ರು ಅವರು? ಪವಾಡ ಮುಖ್ಯ ಅಲ್ಲ ಅಲ್ಲಿ. ನಾನು ನಾಯಕನಾದವನು, ಅವ್ರ ಮಟ್ಟಕ್ಕೆ ಇದ್ರೆ ನಾಯಕ ಅಂತ ಒಪ್ಪಿಕೊಳ್ಳಿಕ್ಕಿಲ್ಲ ಜನ. ಸಾಮಾನ್ಯ ಜನಗಿರೋಕ್ಕಿಂತ ಒಂದು ಹೆಚ್ಚಿನ ಶಕ್ತಿ ನಿಮ್ಮಲ್ಲಿ ಏನಾದರೂ ಇದ್ದರೆ ತಕ್ಷಣ ಜನ ಒಪ್ಕೋತಾರೆ. ನಂಬಿಕೆ ಬಂದಮೇಲೆ ಪವಾಡ ಬೇಕಾಗಿಲ್ಲ, ನಂಬಿಕೆ ಬರೋ ತನಕ ಬೇಕು. ಅದಕ್ಕೆ ಅವ್ರು ಘಟನೆ ಹೇಳುವಂಥ ಕಾರಣ ಏನಿತ್ತು? ಆಕೆ ನಂಬಿಕೆ ಬರಬೇಕಲ್ಲ ನನ್ನ ಮೇಲೆ. ಈಗ ಡಾಕ್ಟರು ಯಾರೊಬ್ಬರು ಇರ್ತಾರೆ ಹುಷಾರಿಲ್ಲ ಅಂದಾಗ, ಈಗ ಸಭೆಯಲ್ಲಿ ಕೂತವ್ರು ಯಾರು ಒಂದು ಔಷಧಿ ತೊಗೊಳ್ಳಿ ಅಂತ ತೊಗೊಳಕ್ಕಾಗತ್ತಾ? ನಾನು ಡಾಕ್ಟ್ರು ಅಂತ ಹೇಳಿದೆ, ಡಾಕ್ಟ್ರ್ ಹಂಗಾದ್ರೆ ಕೊಡಿ ಪರವಾಗಿಲ್ಲ, ಯಾಕೆ ನೀವು ಡಾಕ್ಟ್ರು ಅಂತ ಗೊತ್ತಾಗಬೇಕಲ್ಲ. ಹಾಗೆ ಈತ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಆಕೆ ಜೀವನದಲ್ಲಾದಂಥ ಘಟನೆಗಳನ್ನ ಹೇಳಿದಾಗ ಇವನಿಗೇನೋ ಅಸಾಧ್ಯವಾದ ಶಕ್ತಿ ಇದೆ ಅಂಥೇಳಿ. ವಿವೇಕಾನಂದರು ಏನು ಹೇಳ್ತಾರೆ ನೋಡಿ, ಕಲಿಕೆಗೆ ದಯವಿಟ್ಟು ಹಾಡೋದನ್ನು ಬಿಡಬೇಡ. ಎಲ್ಲರಿಗೂ ಬರುವಂಥ ಕಲೆ ಅಲ್ಲ, ಭಗವಂತ ನಿನ್ನ ಕೃಪೆ ಇಟ್ಟು ಕೊಟ್ಟಿದ್ದಾನೆ. ಇನ್ನೊಂದು, ನಿನ್ನ ಮನಸ್ಸಿನ ದುಃಖ ಇದೆಯಲ್ಲ, ಮಗಳು ಹೋದಲು ಅದರಿಂದ ಅಂಥೇಳಿ, ಆ ದುಃಖ ಇನ್ನಿಷ್ಟು ನಿನ್ನ ಹಾಡನ್ನು ಪಕ್ವ ಮಾಡ್ತದೆ. ನೋಡಿ ಆ ದರ್ದ್ ಭರಿ ಆವಾಜ್ ಅಂತೀವಲ್ಲ, ಅದಿನ್ನೂ ದುಃಖ ನಿನ್ನ ಧ್ವನಿಗೆ ಆಳವನ್ನು ಕೊಡ್ತದೆ, ಡೆಪ್ತ್ ಕೊಡ್ತದೆ. ಇನ್ನು ನಿನ್ನ ಸಂಗೀತ ಇನ್ನೂ ಹೆಚ್ಚು ಪ್ರಖರವಾಗಿ ಹೊಂಬುತ್ತದೆ, ಚಿಂತೆ ಮಾಡಬೇಡ ಅಂತ ಹೇಳಿ ಆಕೆ ಉತ್ತೇಜನ ಕೊಟ್ಟರು. ಆಕೆ ಹಾಡೋಕ್ಕೆ ಶುರು ಮಾಡಿದ್ಲು, ಮತ್ತೆ ತನ್ನ ಮೊದಲಿನ ಸ್ಥಿತಿಗೆ ಬಂದಳು. ಆಕೆ ಬರೀತಾಳೆ, ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಗವಂತನೊಡನೆ ಹೆಜ್ಜೆ ಹಾಕಿದ ಮನುಷ್ಯನನ್ನು ನೋಡಿದ ಭಾಗ್ಯ ನನಗಿದೆ ಅಂತ ವಿವೇಕಾನಂದರ ಬಗ್ಗೆ ಹೇಳ್ತಾಳೆ. ಭಗವಂತನೊಡನೆ ಹೆಜ್ಜೆ ಹಾಕಿದಂಥ ಮನುಷ್ಯನ ದರ್ಶನ ನನಗಾಯ್ತಲ್ಲ, ಅದು ಜೀವನದ ದೊಡ್ಡ ಭಾಗ್ಯ ಅಂತ. ಆ ಮೇಡಮ್ ಕಾಲ್ವಿ ಜೀವನದಲ್ಲಿ ಪರಿವರ್ತನೆ ಆಗಿ ಹೋದದ್ದು ನಿಜವಾಗಲೂ ಅದ್ಭುತ. ಇಲ್ಲಿ ನೋಡಿ, ಆಕೆಗೆ ಭಾರತೀಯ ಪರಂಪರೆ ಬಗ್ಗೆ ಗೊತ್ತಿಲ್ಲ, ಆದ್ದರಿಂದ ಅವರು ಅಧ್ಯಾತ್ಮದ ಬಗ್ಗೆ ಮಾತಾಡಲಿಲ್ಲ. ಮಾತಾಡೋದಕ್ಕೆ ಮನಸ್ಸು ಗೆಲ್ಲಬೇಕಾದ್ರೆ ಮನಸ್ಸಿನ ಮೂಲಕನೇ ಗೆಲ್ಲಬೇಕು, ಆಕೆ ಮನಸ್ಸನ್ನು ಹಿಡ್ಕೋಬೇಕು, ಆ ಮನಸ್ಸು ಒಪ್ಕೊಂಡ್ರೆ ಏನಾದರೂ ನಡ್ಕೊಳ್ಳುತ್ತೆ ಅಂತ ಹೇಳಿ ಆ ಮಟ್ಟಕ್ಕೆ ಪ್ರತಿಕ್ರಿಯೆ ತೋರಿಸಿ ಆಕೆಯನ್ನು ಸರಿ ಮಾಡಿದ್ದಾರೆ.

0: Radio Sarang 107.8 FM.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ರೇಡಿಯೋ ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬೊ. ಸುದ್ದಿಯ ಮುಖ್ಯಾಂಶಗಳು. ನೀಟ್ ಮರುಪರೀಕ್ಷೆ ಪ್ರಧಾನಿ ಕಚೇರಿಯಿಂದಲೇ ಕಣ್ಗಾವಲು. ಪರಸ್ಪರ ಮಾತುಕತೆ ಮೂಲಕ ಜಳಜಗಳ ಬಗೆಹರಿಸಿ ಪ್ರಧಾನಿ ಮೋದಿ. ಕರಾವಳಿಯಲ್ಲಿ ಸಂಭ್ರಮದ ಬಕ್ರೀದ್ ಆಚರಣೆ. ಒತ್ತಡವಿಲ್ಲ, ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ.

Siddaramayya. ಸುದ್ದಿಯ ವಿವರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದದ ನಂತರ ಕೇಂದ್ರ ಸರ್ಕಾರ ಎಚ್ಚೆತ್ತಿದ್ದು, ಇದೀಗ ನಿಗದಿಯಾಗಿರುವ ಮರುಪರೀಕ್ಷೆಯ ಪ್ರತಿಯೊಂದು ಹಂತವನ್ನು ಪ್ರಧಾನಿ ಕಚೇರಿಯ ಅಧಿಕಾರಿಗಳು ಮೇಲ್ವಿಚಾರಣೆ ಮಾಡಲಿದ್ದಾರೆ ಎಂದು ವರದಿಯಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದಿಲ್ಲಿ ನಿವಾಸದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸುಮಾರು 40 ನಿಮಿಷಗಳ ಕಾಲ ನಡೆದ ಈ ಸಭೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಕೇಂದ್ರ ಸಚಿವ ಜ್ಯೋತಿರಾಧ್ಯ ಸಿಂಧಿಯಾ, NTA ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಮತ್ತು PMO ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವುದು, ಮುದ್ರಣ, ಸಾಗಣೆ ಮತ್ತು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸುವವರೆಗಿನ ಪರೀಕ್ಷೆಯ ಪ್ರತಿಯೊಂದು ಹಂತವನ್ನು ಅಧಿಕಾರಿಗಳು ಸೂಕ್ಷ್ಮವಾಗಿ ಮೇಲ್ವಿಚಾರಣೆ ಮಾಡಲಿದ್ದಾರೆ. ಅಂತರರಾಜ್ಯಗಳ ನದಿ ನೀರಿನ ವಿವಾದಗಳನ್ನು ಸಹಕಾರ ಮತ್ತು ತಂತ್ರಜ್ಞಾನ ಆಧಾರಿತ ಮೇಲ್ವಿಚಾರಣೆಯ ಮೂಲಕ ಬಗೆಹರಿಸಿಕೊಳ್ಳಬೇಕೆಂದು ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಗಳಿಗೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ಕೆನ್ ಬೆತ್ವಾ ಯೋಜನೆಯು ಇದಕ್ಕೆ ಮಾದರಿಯಾಗಬೇಕೆಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಮೇಕೆದಾಟು ಯೋಜನೆಯ DPRಅನ್ನು ಸ್ವೀಕರಿಸಿದಂತೆ ತಮಿಳುನಾಡು CM ವಿಜಯ್ ಅವರು ಮೋದಿಯವರನ್ನು ಭೇಟಿ ಮಾಡಿ ಮನವಿ ಮಾಡಿದ ಬೆನ್ನಲ್ಲೇ ಈ ಹೇಳಿಕೆ ಹೊರಬಿದ್ದಿದೆ.

ನನ್ನ ರಾಜೀನಾಮೆಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ರೀತಿಯ ಒತ್ತಡ ಹಾಕಿಲ್ಲ. ಹೈಕಮಾಂಡ್ ಸೂಚನೆಯಂತೆ ನಾನು ಸ್ವಯಂ ಪ್ರೇರಿತನಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅವರು ನಿನ್ನೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಪತ್ರ ಸಲ್ಲಿಸಿದ ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹೈಕಮಾಂಡ್ ಅವರು ಯಾವಾಗ ಸೂಚಿಸ್ತಾರೋ ಆಗ ರಾಜೀನಾಮೆ ಕೊಡ್ತೇನೆ ಎಂದು ನಾನು ಮೊದಲಿನಿಂದಲೂ ಹೇಳ್ಕೊಳ್ತಾ ಬಂದಿದ್ದೆ. ಅದರ ಪ್ರಕಾರ ಮೊನ್ನೆ ಹೈಕಮಾಂಡ್ ಅವರು ರಾಜೀನಾಮೆ ಕೊಡಿ ಎಂದಿದ್ದರು, ನಾಡಿದ್ದು ಕೊಡ್ತೇನೆ ಎಂದು ಹೇಳಿ ಬಂದಿದ್ದೆ, ಅದರಂತೆ ರಾಜೀನಾಮೆ ಸಲ್ಲಿಸಿದ್ದೇನೆ ಎಂದು ಅವರು ಹೇಳಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ದು ಪತ್ನಿಯ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕಳೆದ ಬುಧವಾರ ತಡರಾತ್ರಿ ಇಂದೂರಿಗೆ ತೆರಳಿರುವ ರಾಜ್ಯಪಾಲರು ಬೆಂಗಳೂರಿಗೆ ಮರಳಿದ ಬಳಿಕವಷ್ಟೇ ರಾಜೀನಾಮೆ ಅಂಗೀಕಾರ ಆಗಬೇಕಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವ ರಾಜೀನಾಮೆಯನ್ನು ನಿನ್ನೆ ತಡರಾತ್ರಿಯವರೆಗೂ ರಾಜ್ಯಪಾಲರು ಅಂಗೀಕಾರ ಮಾಡಿಲ್ಲ. ಇಂದು ಮತ್ತೊಮ್ಮೆ ಸಿಎಂ ಅವರನ್ನು ಕರೆಸಿಕೊಂಡು ಸ್ಪಷ್ಟನೆ ಕೇಳಿ ಮುಂದಿನ ಕ್ರಮ ವಹಿಸಬಹುದು ಎನ್ನಲಾಗಿದೆ.

ಪಂಜಾಬ್, ಹರಿಯಾಣ, ತ್ರಿಪುರ ಮತ್ತು ದಿಲ್ಲಿ ಬಿಜೆಪಿ ಘಟಕಗಳಿಗೆ ಹೊಸಬರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೂ ಶೀಘ್ರವೇ ಅಧ್ಯಕ್ಷರ ನೇಮಕವಾಗಬಹುದು ಎನ್ನಲಾಗ್ತಾ ಇದೆ. ಇತ್ತೀಚೆಗಷ್ಟು ವರಿಷ್ಠರು ಕರ್ನಾಟಕಕ್ಕೆ ಆಗಮಿಸಿ ಅಧ್ಯಕ್ಷರ ನೇಮಕ ಸಹಿತ ವಿವಿಧ ವಿದ್ಯಮಾನಗಳ ಬಗ್ಗೆ ಪಂಜಾಬ್ನಲ್ಲಿ ಚರ್ಚೆ ನಡೆಸಿದ್ದರು. 4 ರಾಜ್ಯಗಳಿಗೆ ಬಿಜೆಪಿ ಅಧ್ಯಕ್ಷರ ನೇಮಕ ಈಗಾಗಲೇ ನಡೆದಿದೆ. ಈದ್ ಉಲ್ ಅಜಾ ಬಕ್ರೀದ್ ಹಬ್ಬವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆ ಸಂಭ್ರಮದಿಂದ ಆಚರಿಸಲಾಯಿತು. ಮಸೀದಿ ಈದ್ಗಾಗಳಲ್ಲಿ ಸಾಮೂಹಿಕ ನಮಾಜ್ ನಿರ್ವಹಿಸಿ ಈದ್ ಖುತ್ಬಾ ಮತ್ತು ಪ್ರವಚನ ಆಲಿಸಿ ಈದ್ ಸಂದೇಶ ಸ್ವೀಕರಿಸಿ ಸಂಬಂಧಿಕರು ಸ್ನೇಹಿತರ ಮನೆಗಳಿಗೆ ಸೌಹಾರ್ದ ಭೇಟಿ ನೀಡಿ ಶುಭಾಶಯ ಕೋರಿದರು. ನಗರದ ಬಾವುಟಗುಡ್ಡದ ಈದ್ಗಾ ಮಸೀದಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ಅಲ್ಹಾಜ್ ತ್ವಾಕ ಅಹಮ್ಮದ್ ಮುಸ್ಲಿಯಾರ್ ನೇತೃತ್ವದಲ್ಲಿ ಕುತುಬಾ ಪರಾಯಣ ಮತ್ತು ಜೀನತ್ ಬಕ್ಸ್ ಮಕ್ಸೀದಿನ ಖತೀಬ್ ಸೈಯದ್ ಸಂಶೋಧನೆ ಬಾಷಿತ್ ಬಾ ಅಲ

5 ಸೆಂಟಿಮೀಟರ್ ಮಳೆ ಸುರಿದಿದೆ. ಮಲ್ಪೆ ಮೀನುಗಾರಿಕೆ ಬಂದರಿಂದ ಮೇ 24ರಂದು ರಾತ್ರಿ 10:30 ವೇಳೆಗೆ ಮೀನುಗಾರಿಕೆಗೆ ತೆರಳಿದ್ದ ಭಾಗೀರಥಿ ಹೆಸರಿನ ಬೋಟು ಮಂಗಳೂರಿಂದ 5 ನಾಟಿಕಲ್ ಮೈಲು ದೂರದಲ್ಲಿ ಅವಘಡಕ್ಕೆ ಈಡಾಗಿದ್ದು ಅಪಾರ ನಷ್ಟ ಉಂಟಾಗಿದೆ. ಬ್ರಹ್ಮಾವರ ಮಾಬುಕಳ ಜಯಸಾಲಿಯನ್ ಮಾಲಕತ್ವದ ಈ ಬೋಟ್ ಅರಬ್ಬಿ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಿತ್ತು. ಮೇ 26ರಂದು ಬೆಳಗಿನ ವೇಳೆ ಮಂಗಳೂರಿಂದ ಸುಮಾರು 8-10 ನಾಟಿಕಲ್ ಮೈಲು ದೂರದಲ್ಲಿ ಮೀನುಗಾರಿಕೆ ಮಾಡುತ್ತಿದ್ದಾಗ ಬೋಟಿನ ಗೇರ್ ಬಾಕ್ಸ್ನಲ್ಲಿ ಸಮಸ್ಯೆ ಉಂಟಾಗಿ ಅದರಿಂದ ದುರಸ್ತಿಗಾಗಿ ಬೆಳಿಗ್ಗೆ 9:30ಗೆ ಮಂಗಳೂರು ಹಳೆ ಬಂದರಿಗೆ ಬಂದಿತ್ತು. ದುರಸ್ತಿ ಬಳಿಕ ರಾತ್ರಿ 9:30ರ ಹೊತ್ತಿಗೆ ಅಳಿವೆ ಬಾಗಿಲ ಮೂಲಕ ನಿರ್ಗಮಿಸಿ ಸುಮಾರು 5 ನಾಟಿಕಲ್ ಮೈಲು ದೂರದಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಾಗ ಸಮುದ್ರದ ಅಡಿಯಲ್ಲಿ ಯಾವುದೋ ಮುಳುಗಡೆಯಾಗಿದ ಬೋಟಿನ ಭಾಗ ತಾಗಿ ಹಾನಿ ಉಂಟಾಯಿತು. ನಾನು ಈಗಲೂ ವಿಧಾನಸಭಾ ಅಧ್ಯಕ್ಷ ಆಗಿದ್ದೇನೆ, ಹಾಗಾಗಿ ಯಾವುದೇ ರಾಜಕೀಯ ಮಾತನಾಡುವುದಿಲ್ಲ. ಮುಂದೆ ಏನಾಗುತ್ತೆ ಎಂಬ ಮಾಹಿತಿ ನನಗೂ ಇಲ್ಲ. ಸಮಯ ಬಂದಾಗ ಗೊತ್ತಾಗ್ತದೆ ಎಂದು ವಿಧಾನಸಭಾ ಅಧ್ಯಕ್ಷ UT ಖಾದರ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ಮಂಗಳೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ DCM ಸ್ಥಾನ ನೀಡುವ ಬಗ್ಗೆ ಚರ್ಚೆ ನಡೆಯುತ್ತಿರುವ ವಿಚಾರದ ಕುರಿತು ಪ್ರಶ್ನೆಗೆ ಉತ್ತರಿಸಿದರು. ಇಂದು ನಡೆಯುವ IPL ಕ್ವಾಲಿಫೈಯರ್ 2ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿಯಾಗಲಿದ್ದು, ಇಲ್ಲಿ ಗೆದ್ದವರು ರವಿವಾರ ಅಹಮದಾಬಾದ್ನಲ್ಲಿ ನಡೆಯುವ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ RCB ವಿರುದ್ಧ ಆಡಲಿದ್ದಾರೆ. ಸೋತ ತಂಡ ಟೂರ್ನಿಯಲ್ಲಿ 3ನೇ ಸ್ಥಾನಿಯಾಗಿ ಸ್ಪರ್ಧೆ ಮುಗಿಸಲಿದೆ. ಕರಾವಳಿಯ ಹಿರಿಮೆಯ ಜಾನಪದ ಕಲೆ ಯಕ್ಷಗಾನದಲ್ಲೂ ಕಲಾವಿದರ ಜೀವನ ಭದ್ರತೆ ದೃಷ್ಟಿಯನ್ನು ಇಟ್ಟುಕೊಂಡು PFI ESI ಸೌಲಭ್ಯದ ಅನುಷ್ಠಾನ ಮಾಡುವ ಮೂಲಕ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಮಾದರಿಯಾಗಿದೆ. ಆಡಳಿತ ಮಂಡಳಿಯ ಮಹತ್ವದ ನಿರ್ಧಾರಕ್ಕೆ ಕಲಾವಿದರು ಈಗ ತುಂಬ ಖುಷಿಯನ್ನು ಅನುಭವಿಸ್ತಾ ಇದ್ದಾರೆ.

0: ಮಂಜನಾಡಿ ಕೋಡಿಯ ಗುಡ್ಡ ಕುಸಿದು ಅಜ್ಜಿ ಮತ್ತು ಇಬ್ಬರು ಮೊಮ್ಮಕ್ಕಳ ದುರಂತ ಸಾವಿಗೆ ಇಂದು ಒಂದು ವರ್ಷ ಆಗ್ತಾಯಿದೆ. ದುರಂತದಲ್ಲಿ ಜೀವನ ಮರಣ ಹೋರಾಟದಿಂದ ಮಕ್ಕಳ ತಾಯಿ ಅಶ್ವಿನಿ ತನ್ನೆರಡು ಕಾಲುಗಳನ್ನು ಕಳೆದುಕೊಂಡಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಆಕೆಯ ಮಾವನ ಒಂದು ಕಾಲು ತುಂಡರಿಸಲಾಗಿದೆ. ಮಳೆಗಾಲ ಮತ್ತೆ ಬಂದಿದೆ, ಆದರೆ ಹರೆ ಕಳೆದ ಪಂಚಮಾಡಿ ಮಾಡಿಯ ಈ ಮನೆಯಲ್ಲಿ ನಡೆದ ದುರಂತದ ನೀರವ ಮೌನ ಹಾಗೆಯೇ ಉಳಿದಿದೆ. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ಶುಭ ದಿನ, ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಅಡುಗೆ ಮನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಲಸಿನ ಬೀಜದ ಬಗ್ಗೆ ಅಡುಗೆ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ಕಣೆಚಿ ರಾವ್ಲೀರ್ ಕಾನ್ಸೆಪ್ಟ್ ಫೆರ್ನಾಂಡಿಸ್ ಅವರ ಕತೆ ಪ್ರಸಾರ. 9:00 ಗಜಲ್ ಹಾಡುಗಳು, 9:30

ಮತ್ತೆ ಕನ್ನಡ ಕಾರ್ಯಕ್ರಮದ ಪ್ರಸಾರ. ಈ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ದಾಮ್ಲೆ ಅವರ ಮಾತುಗಳನ್ನು ಕೇಳುವಿರಿ. 10 ಗಂಟೆಗೆ ಹಲೋ ಡಾಕ್ಟರ್, 11 ಗಂಟೆಗೆ ಯಕ್ಷಗಾನ ಪಗರಿದ ಸಂಕ ಭಾಗ 2, 11:30ಕ್ಕೆ ತುಳು ಕಾರ್ಯಕ್ರಮ ಕಡಲ ಮತ್ತು ಕುಶಾಲಕ್ಷಿ ಕನ್ವತೀರ್ಥ ಅವರ ಕಾದಂಬರಿಯ ಓದು ಭಾಗ 12, 12 ಗಂಟೆಗೆ ತುಳು ಹಾಡುಗಳು, 12:30ಕ್ಕೆ ಬಾವಲ ಹರಿ, 1 ಗಂಟೆಗೆ ಜನಪದ ಹಾಡುಗಳ ಪ್ರಸಾರ, 1:30ಕ್ಕೆ ಅಡುಗೆ ಮನೆ, 2 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ, 2:30ಕ್ಕೆ ಗಜಲ್ ಹಾಡುಗಳು, 3 ಗಂಟೆಗೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ, 4 ಗಂಟೆಗೆ ಮಾರ್ಗದರ್ಶಿ, 5 ಗಂಟೆಗೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರ ಕಾರ್ಯಕ್ರಮದ ಪ್ರಸಾರ, 6 ಗಂಟೆಗೆ ರೇಡಿಯೋ ಸಂಜೆ, 7 ಗಂಟೆಗೆ ತುಳು ಕಾರ್ಯಕ್ರಮ, 7:30ಕ್ಕೆ ಕನ್ನಡ ಕಾರ್ಯಕ್ರಮ, 8 ಗಂಟೆಗೆ ಯಕ್ಷಗಾನ ಮರುಪ್ರಸಾರ, 8:30ಕ್ಕೆ ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್, 107.8 FM, ಬಣ್ಣ ಬಣ್ಣದ ಬದುಕು.

0: ಹಾಯ್ ನಮಸ್ಕಾರ ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
1: ನಮಸ್ಕಾರ ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತ್ರ ಅಂತ ಬಂದಿಲ್ಲ.
2: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
3: ನಮಸ್ಕಾರ ಯಾನ್ ನಿಕಲ್ನ ತೆಲಿಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
4: ನಮಸ್ಕಾರ ಯಾನ್ ನಿಕಲ್ ದಿನ ಕುಸಲ್ದರ್ ಸಿನ್ನ ವಿಂಡಿ ಪಡೀಲ್
5: ನಿಗರಿಕೆ ಒಂದು ಪ್ಲೇ 107.8 FM ರಂಗ ರಂಗದ ಬದುಕು.
6: ಓಕೆನಾ? ನಮಸ್ಕಾರ. ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಸೌಖ್ಯಮೋಹನ್ ತಲಕಾಲುಕೊಪ್ಪ ಪುತ್ತೂರಿನ ಗೃಹಿಣಿಯಾದ ಸೌಖ್ಯಮೋಹನ್ ತಲಕಾಲುಕೊಪ್ಪ ಇವರು ನುಗ್ಗೆಸೊಪ್ಪು ಮತ್ತು ಹಲಸಿನ ಪಲ್ಯ ಮಾಡುವ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಅದನ್ನು ನಿಮ್ಮ ಮುಂದೆ ಇವತ್ತು ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿದ್ದೇವೆ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತ. ಕೇಳುಗರೆ, ಸಾಮಾನ್ಯವಾಗಿ ನಾವೆಲ್ಲರೂ ಅಡುಗೆ ಮನೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರ್ತೇವೆ. ಆದರೆ ತಿಳಿದೋ ತಿಳಿಯದೆಯೋ ಕೆಲವೊಂದು ತಪ್ಪುಗಳು ನಡೆದು ಹೋಗುತ್ತೆ. ಈ ತಪ್ಪು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಬೀರಬಹುದು. ಹಾಗಾದರೆ ನಾವು ಅಡುಗೆ ಮನೆಯಲ್ಲಿ ಯಾವ ಯಾವ ತಪ್ಪುಗಳನ್ನು ಮಾಡಬಾರದು, ಅದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆ ಮನೆಯಲ್ಲಿ ಮಾಡುವಂತಹ ಸಾಮಾನ್ಯ ತಪ್ಪುಗಳು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಪವಿತ್ರ ರಿಷೀಶ ದಾಸ್, ಕೊಪ್ಪಲಕಾಡು.
1: ನಮಸ್ಕಾರ, ನಾನು ಪವಿತ್ರ ರಿತೀಶ ದಾಸ್, ಕೊಪ್ಪಲಕಾಡು. ನಮ್ಮ ಹಿರಿಯರು ಆರೋಗ್ಯವೇ ಭಾಗ್ಯ ಎಂದು, ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಬಹಳ ಸೂಕ್ಷ್ಮವಾಗಿ ಗಾದೆ ಮಾತಿನಲ್ಲೇ ಹೇಳಿದ್ದಾರೆ. ಇಂದು ನಾನು ನಿಮ್ಮೊಂದಿಗೆ ಅಡುಗೆ ಮನೆಯಲ್ಲಿ ನಮಗೇ ತಿಳಿಯದೆ ಮಾಡುವ ಕೆಲವೊಂದು ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೌದು, ಅಡುಗೆ ಮನೆ ಎಂದರೆ ಅದು ಕೇವಲ ಆಹಾರ ತಯಾರಿಗಾಗಿ ಇರುವ ಒಂದು ಕೋಣೆಯಲ್ಲ. ಕುಟುಂಬದ ಎಲ್ಲ ಸದಸ್ಯರ ಆರೋಗ್ಯವೇ ಇಲ್ಲಿ ಅಡಗಿದೆ ಎಂದರೆ ತಪ್ಪಾಗಲಾರದು. ಅಡುಗೆ ಮನೆಯಲ್ಲಿ ಆಹಾರ ತಯಾರಿಸುವಾಗ ಮಾಡುವ ಒಂದು ಸಣ್ಣ ತಪ್ಪು ಮುಂದೊಂದು ದಿನ ದೊಡ್ಡ ರೋಗಕ್ಕೆ ಕಾರಣವಾಗಬಹುದು ಅಲ್ವಾ? ನಾವು ತಯಾರಿಸುವ ಆಹಾರ ರುಚಿಯಾಗಿದ್ದರಷ್ಟೇ ಸಾಲದು, ಆರೋಗ್ಯಕರವಾಗಿಯೂ ಇರುವಂತೆ ನೋಡಿಕೊಳ್ಳುವುದು ತುಂಬಾ ಮುಖ್ಯ. ಯಾಕಂದರೆ ಜೀವನದ ಯಾವುದೇ ವಸ್ತುಗಳಿಗಿಂತ ಆರೋಗ್ಯ ಬಹುಮುಖ್ಯ. ಆರೋಗ್ಯ ಚೆನ್ನಾಗಿರಬೇಕೆಂದರೆ ನಾವು ಸೇವಿಸುವ ಆಹಾರವು ಉತ್ತಮವಾಗಿರಬೇಕು. ಇಂದು ನಮ್ಮ ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನುವುದು ಬಿಟ್ಟು ಬಿಡದೆ ಅದರೊಂದಿಗೆ ಜೀವನ ನಡೆಸುವ ವಸ್ತು. ಈಗ ಎಲ್ಲವೂ ಪ್ಲಾಸ್ಟಿಕ್ ಮಯ. ಇದು ಬೆಳಿಗ್ಗೆ ಹಲ್ಲುಜ್ಜುವುದರಿಂದ ಪ್ರಾರಂಭವಾಗ್ತದೆ. ಇಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಷಯ ಏನಂದರೆ, ಯಾವುದೇ ಬಿಸಿ ಆಹಾರವನ್ನು ಪ್ಲಾಸ್ಟಿಕ್ ಪಾತ್ರೆಗೆ ಹಾಕಿದಾಗ ಪ್ಲಾಸ್ಟಿಕ್ನ ವಿಷಕಾರಿ ಅಂಶಗಳು ಆಹಾರವನ್ನು ಸೇರುತ್ತದೆ. ಅದೇ ಆಹಾರವನ್ನು ನಾವು ಸೇವಿಸಿದಾಗ ನಮ್ಮ ಜೀವಕ್ಕೆ ದೀರ್ಘಕಾಲೀನ ತೊಂದರೆ ಕೊಡಬಹುದು ಅಂತ. ಪ್ಲಾಸ್ಟಿಕ್ ನಮ್ಮ ಜೀವಕ್ಕೆ ಕುತ್ತು ತರುವುದು ಮಾತ್ರವಲ್ಲ, ಪ್ರಕೃತಿಗೂ ಇದನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟ. ಏನೇ ಆದರೂ ಪ್ಲಾಸ್ಟಿಕ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೂ ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ತ್ಯಜಿಸಲು ಸಾಧ್ಯವಿದೆ. ಬಿಸಿ ಬಿಸಿ ಆಹಾರ ಬಡಿಸಲು ಪ್ಲಾಸ್ಟಿಕ್ ಸೌಟು, ಚಮಚ, ಪ್ಲೇಟು, ಚಾಪಿಂಗ್ ಬೋರ್ಡು, ಚಹಾ ಕಾಫಿಗಳನ್ನು ಸೋಸುವ ಪ್ಲಾಸ್ಟಿಕ್ ಸ್ಟ್ರೈನರ್ಗಳಿಂದ ದೂರ ಇರೋಣ. ಮಕ್ಕಳಿಂದ ಹಿಡಿದು ಹಿರಿಯರವರೆಗಿನ ಟಿಫಿನ್ ಬಾಕ್ಸ್, ಕುಡಿಯುವ ನೀರಿನ ಬಾಟಲ್ಗಳನ್ನು ಸ್ಟೀಲ್ಗೆ ಬದಲಾಯಿಸೋಣ. ಈಗ ಎಲ್ಲರ ಮನೆಯಲ್ಲೂ ಬೇಯಿಸಲು ಅಲ್ಯೂಮಿನಿಯಂ ಪಾತ್ರೆಗಳು ಹೆಚ್ಚು ಬಳಕೆಯಲ್ಲಿವೆ. ಇದರ ಬದಲಿಗೆ ಮಣ್ಣಿನ ಪಾತ್ರೆಗಳು, ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸೋಣ. ಹಾಗೆಯೇ ಆಧುನಿಕ ಮಹಿಳೆಯರು ಅಲ್ಯೂಮಿನಿಯಂ ಫಾಯಿಲ್ ಉಪಯೋಗಿಸುವುದು ಕಂಡುಬರುತ್ತದೆ. ಆಹಾರವನ್ನು ಇದು ಬೆಚ್ಚಗೆ ಅಥವಾ ತಣ್ಣಗೆ ಇಡಬಹುದೇನು? ಮತ್ತಷ್ಟು ಹಾನಿಕಾರಕವೆಂದರೆ ಇದನ್ನು ಸಾಮಾನ್ಯವಾಗಿ ಸಿಹಿ ತಿಂಡಿಗಳಲ್ಲಿ ಅಲಂಕಾರಿಕವಾಗಿ ಉಪಯೋಗಿಸುತ್ತಿದ್ದಾರೆ. ಇದು ನೇರವಾಗಿ ದೇಹಕ್ಕೆ ಸೇರಿ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಇದು ದೇಹದಲ್ಲಿ ಹೆಚ್ಚು ಸಮಯದವರೆಗೆ ಸಂಗ್ರಹ

0: ಆಗಿದ್ದರೆ ಅದು ಕ್ಯಾನ್ಸರ್ಗೂ ಕಾರಣವಾಗಬಹುದು. ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲರ ಅಡುಗೆ ಮನೆಯಲ್ಲಿ ನಾನ್ಸ್ಟಿಕ್ ಕುಕ್ವೇರ್ ಉಪಯೋಗಿಸುವುದು ಕಂಡುಬರುತ್ತಿದೆ. ಪದಾರ್ಥಗಳನ್ನು ಅಂಟದೇ ಇರುವುದಕ್ಕೆ ಇದರ ಮೇಲೆ ಟಫ್ಲಾನ್ ಕೋಟಿಂಗ್ ಇರುತ್ತದೆ. ಇದು ಬಿಸಿಯಾಗುವಾಗ ಅಥವಾ ಅತಿ ಹೆಚ್ಚು ಸಲ ಉಪಯೋಗಿಸಿದಾಗ ಅದರಲ್ಲಿರುವ ಹಾನಿಕಾರಕ ಅಂಶಗಳು ನಮ್ಮ ಆಹಾರ ಪದಾರ್ಥದೊಂದಿಗೆ ದೇಹಕ್ಕೆ ಸೇರಿ ಹಾನಿಯನ್ನುಂಟು ಮಾಡಬಹುದು. ಆದುದರಿಂದ ಇದು ಮನೆಯಲ್ಲಿದ್ದರೆ ತ್ಯಜಿಸುವುದೇ ಲೇಸು. ಇನ್ನು ಎಣ್ಣೆ, ಇದು ಅಡುಗೆ ಮನೆಯಲ್ಲಿ ಅತ್ಯಂತ ಪ್ರಭಾವಶಾಲಿ. ಮುಖ್ಯವಾಗಿ ಅಡುಗೆಯಲ್ಲಿ ರಿಫೈನ್ಡ್ ಎಣ್ಣೆಗಳಿಗಿಂತ ನೈಜ ಅಡುಗೆ ಎಣ್ಣೆಯನ್ನೇ ಉಪಯೋಗಿಸಿ ಹತ್ತಿರದ ಮಿಲ್ಲಿನಿಂದ ಕೊಂಡು ತಂದರೆ ಉತ್ತಮ. ನಾವು ಒಮ್ಮೆ ಕರಿದ ಎಣ್ಣೆ ಮಿಕ್ಕುಳಿದರೆ ಅದನ್ನು ಎತ್ತಿಡುತ್ತೇವೆ. ಇದು ನಾವು ಮಾಡುವ ಮತ್ತೊಂದು ತಪ್ಪು. ಪುನರ್ಬಳಕೆ ಮಾಡಿದ ಎಣ್ಣೆಗಳಿಂದ ಟ್ರಾನ್ಸ್ಫ್ಯಾಟ್ ಅಂಶ ಏರಿಕೆಯಾಗುತ್ತದೆ ಎಂದು ಆಧುನಿಕ ವಿಜ್ಞಾನ ತಿಳಿಸುತ್ತದೆ. ಇದರಿಂದಲೂ ಆರೋಗ್ಯಕ್ಕೆ ಹಾನಿಕಾರಕ. ಈಗಿನ ಕೆಲಸಕ್ಕೆ ತೆರಳುವ ಮಹಿಳೆಯರು ಸುಲಭವಾಗಲೆಂದು ಮಾರ್ಕೆಟ್ನಿಂದ ತರಕಾರಿಗಳನ್ನು ತಂದು ಬೇಕಾದ ರೀತಿಯಲ್ಲಿ ಕತ್ತರಿಸಿ ದೀರ್ಘ ಸಮಯಕ್ಕೆ ಫ್ರಿಡ್ಜಿನಲ್ಲಿ ಇರಿಸುವುದು ಸಾಮಾನ್ಯ ಅಭ್ಯಾಸ. ಇದರಿಂದ ಅದರಲ್ಲಿರುವ ರುಚಿ ವಾಸನೆ ಮಾತ್ರವಲ್ಲ ವಿಟಮಿನ್ ಅಂಶಗಳೂ ಕೂಡ ನಾಶವಾಗುತ್ತೆ. ಅಡುಗೆಗೆ ಮೊದಲು ತೊಳೆದು ಕತ್ತರಿಸಿ ಉಪಯೋಗಿಸಿದರೆ ಉತ್ತಮ. ಮನೆಗಳಲ್ಲಿ ಖಾದ್ಯಗಳನ್ನು ಅತಿಯಾಗಿ ಬೇಯಿಸುವುದು ಕೂಡ ಕಂಡುಬರುತ್ತದೆ. ಹಾಗೆ ಮಾಡಿದರೆ ಇದರಲ್ಲಿರುವ ಉತ್ತಮ ಅಂಶಗಳು ನಷ್ಟವಾಗಿ ರುಚಿಯು ಬದಲಾವಣೆಗೊಳ್ಳುತ್ತದೆ. ಈಗ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ಪ್ರೊಸೆಸ್ಡ್ ಫುಡ್ ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಕೂಡ ಕಂಡುಬರುತ್ತದೆ. ಇದರಲ್ಲಿ ರುಚಿಯೂ ಹೆಚ್ಚಿರುತ್ತದೆ, ಆದರೆ ಹೆಚ್ಚು ದಿನ ಬಾಳಿಕೆ ಬರಲು ಅದಕ್ಕೆ ರಾಸಾಯನಿಕಗಳ ಬಳಕೆ ಮಾಡಲಾಗಿರುತ್ತದೆ. ಸಂಸ್ಕರಿಸಿದ ಸಕ್ಕರೆ, ಮಾಂಸ, ಮೈದಾ ಕೂಡ ಜೀವಕ್ಕೆ ಕುತ್ತಿತ್ತು. ಇದು ಕ್ಯಾನ್ಸರ್ನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದರಿಂದ ದೂರ ಇರೋಣ. ಇನ್ನು ಕೊನೆಯದಾಗಿ, ಹಿಂದಿನ ಕಾಲದಲ್ಲಿ ಪಾತ್ರೆ ತೊಳೆಯಲು ಒಲೆಯ ಬೂದಿಯನ್ನು ಉಪಯೋಗಿಸ್ತಾ ಇದ್ದೆವು. ಈಗ ಒಲೆಗಳೇ ಇಲ್ಲ. ರಾಸಾಯನಿಕಗಳನ್ನು ಬಳಸಿ ಪಾತ್ರೆಗಳನ್ನು ಫಲಫಳ ಮಾಡುವ ಬದಲು ಆರೋಗ್ಯಕ್ಕೆ ಉತ್ತಮವಾದ ಇದ್ದಿಲು, ಬೂದಿ ಅಥವಾ ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಮಾಡಿದಲ್ಲಿ ಆರೋಗ್ಯವು ವೃದ್ಧಿಸಿತು. ಸಮಸ್ಯೆಗಳನ್ನು ತಂದೊಡ್ಡುವುದಕ್ಕಿಂತ ಸಮಸ್ಯೆಗಳೇ ಬಾರದಂತೆ ತಡೆಯುವುದು ಜಾಣತನ. ಆರೋಗ್ಯ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಅತಿಯಾದ ಆಹಾರ ಸೇವನೆಯು ಹಾನಿಕಾರ. ಬೆಳಿಗ್ಗೆ ರಾಜನಂತೆ, ಮಧ್ಯಾಹ್ನ ರಾಣಿಯಂತೆ, ರಾತ್ರಿ ಸೇವಕನಂತೆ ಇತಿ ಮಿತಿಯಲ್ಲಿ ತಿಂದು ಜೀರ್ಣಿಸಿಕೊಂಡರೆ ಯಾವ ಪಥ್ಯವೂ ಬೇಕಾಗಿಲ್ಲ. ಇವೆಲ್ಲವೂ ನಮ್ಮ ನಮ್ಮ ಮನೆಯಲ್ಲೇ ನಮಗೇ ಗೊತ್ತಿಲ್ಲದೆ ಅಡುಗೆ ಮನೆಯಲ್ಲಿ ಮಾಡುವ ತಪ್ಪುಗಳು. ಇವುಗಳನ್ನು ತಿದ್ದಿಕೊಂಡರೆ ಆರೋಗ್ಯಕರವಾದ ಜೀವನ ಶತಸಿದ್ಧ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ಅಡುಗೆ ಮನೆಯಲ್ಲಿ ಮಾಡುವಂತಹ ಸಾಮಾನ್ಯ ತಪ್ಪುಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ರಿತೀಶ ದಾಸ್ ಕೊಪ್ಪಲಕಾಡು ಅವರ ಮಾಹಿತಿಯನ್ನು ಕೇಳ್ತಾ ಬಂದ್ರಿ. ನಾವು ಅಡುಗೆ ಮನೆಯಲ್ಲಿ ಮಾಡುವಂತಹ ಸಣ್ಣ ತಪ್ಪುಗಳಿಂದ ಅದು ನಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಕೂಡ ಬೀರುತ್ತೆ. ಈ ಆಹಾರವನ್ನು ಸೇವಿಸಿದ ನಂತರ ನಾವು ಪಾತ್ರೆಯನ್ನು ಕೂಡ ತೊಳೆಯದೆ ಹಾಗೆ ಇಡಬಾರದು ಅಂತ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ರಾತ್ರಿ ವೇಳೆ ನೋಡಿ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ ನಂತರ ಎಲ್ಲರೂ ತಿಂದು ಪಾತ್ರೆಗಳನ್ನು ಹಾಕಿದಾಗ ಮನೆಯ ಮಹಿಳೆಯರು ಗ್ಯಾಸ್ ಸ್ಟೌವನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಬೇಕು. ಊಟ ಮಾಡಿದ ನಂತರ ಕೂಡ ಕೆಲವು ಜನರಿಗೆ ಉಳಿದ ಆಹಾರವನ್ನು ಮಡಕೆಯಲ್ಲಿ ಬಿಡುವಂತಹ ಅಭ್ಯಾಸ ಇರುತ್ತೆ. ಸೊ ಇದು ತುಂಬ ಕೆಟ್ಟ ಅಭ್ಯಾಸ. ಈ ರೀತಿ ಉಳಿದ ಆಹಾರವನ್ನು ಹಾಗೆ ಇಡುವುದು ಕೂಡ ಸರಿಯಲ್ಲ. ತೆರೆದ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ಸೊ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿ ಕೂಡ ಉಂಟು ಮಾಡಬಹುದು. ರಾತ್ರಿ ಊಟದ ನಂತರ ಏನಾದರೂ ಆಹಾರ ಉಳಿದಿದ್ರೆ ಅದನ್ನು ಶುದ್ಧ ಪಾತ್ರೆಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟು ಬಿಡಿ. ಒಮ್ಮೆ ನೀವು ಪಾತ್ರೆಯನ್ನು ತೊಳೆದ ಮೇಲೆ ಸಿಂಕ್ ಮತ್ತು ಡಿಶ್ ವಾಷರ್ಗಳನ್ನು ನೀರಿನಿಂದ ಸ್ವಚ್ಛ ಮಾಡುವುದು ಬಹಳ ಒಳ್ಳೆಯದು. ಇದು ಕೊಳೆ ಹೋಗಲಾಡಿಸಲು, ಆರೋಗ್ಯ ಸಮಸ್ಯೆ ಬರದಂತೆ ಕೂಡ ತಡೆಯುತ್ತೆ. ಹಾಗೆಯೇ ಈ ಕಟ್ಟಿಂಗ್ ಬೋರ್ಡು, ಪಾತ್ರೆ ಒರೆಸುವ ಬಟ್ಟೆ ಮತ್ತು ಟೇಬಲ್ ಒರೆಸುವಂತಹ ಬಟ್ಟೆಗಳ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಬೇಕು. ಸೊ ಇದರಲ್ಲಿ ಕೀಟಾಣು, ಶಿಲೀಂಧ್ರ ಮತ್ತು ಇತರ ಹಾನಿಕಾರಕಗಳು ಸೇರಿಕೊಳ್ಳಬಹುದು. ಅಡುಗೆ ಮಾಡುವ ಸ್ಥಳದ ಮೇಲ್ಮೈ ಮತ್ತು ಕಟ್ಟಿಂಗ್ ಬೋರ್ಡನ್ನು ಸರಿಯಾಗಿ ಶುಚಿ ಮಾಡಿ ಮತ್ತು ಆಗಾಗ ಅದಕ್ಕೆ ಸೋಂಕು ನಿವಾರಕವನ್ನು ಸಿಂಪಡಿಸಿ. ಪಾತ್ರೆ ಮತ್ತು ಟೇಬಲ್ ಬಟ್ಟೆಯನ್ನು ನೀವು ಸರಿಯಾಗಿ ತೊಳೆದು ಬಳಸ್ತಾ ಇರಬೇಕು. ಸಸ್ಯಾಹಾರ ಮತ್ತು ಮಾಂಸಾಹಾರ ಕತ್ತರಿಸಲಿಕ್ಕೆ ಕೂಡ ಪ್ರತ್ಯೇಕ ಬೋರ್ಡನ್ನು ಬಳಸಿ. ಈ ರೀತಿ ಮಾಡುವಂತಹ ಒಂದಿಷ್ಟು ಸಣ್ಣ ತಪ್ಪುಗಳಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಸ್ವಚ್ಛತೆಯನ್ನು ಮತ್ತು ಆರೋಗ್ಯವನ್ನು ಕಾಪಾಡೋಣ ಅಂತ ಹೇಳುತ್ತಾ ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅದುವರೆಗೆ ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ನಮಸ್ಕಾರ.

0: ಕೇಳ್ತಾ ಇದ್ದೀರಾ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನ್ ನಿಮ್ಮ ಆರ್ಜೆ ಸೈಫುಲ್ಲಾ.
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ನಾನು ಸದಾಶಿವ ಅಲ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ

107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ RJ ಸೈಫುಲ್ಲಕುತ್ತ. ಮಧುರ ಗಜಲ್ ಗೀತೆಯಿಂದ ಪ್ರಸಿದ್ಧರಾಗಿರುವಂತಹ ಪಂಕಜ ಉದಾಸ್ ಭಾರತೀಯ ಚಿತ್ರರಂಗದ ಒಬ್ಬ ಪ್ರಮುಖ ಹೃದಯ ಸ್ಪರ್ಶಿ ಗಾಯಕ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಸ್ಪರ್ಶ ಚಿತ್ರದಲ್ಲಿನ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು ಇಂದಿಗೂ ಕೂಡ ಕನ್ನಡ ಸಿನಿಪ್ರಿಯರ ಮನದಲ್ಲಿ ಹಸಿರಾಗಿದೆ. ಹೆಚ್ಚಾಗಿ ಇವರು ಹಿಂದಿ ಚಿತ್ರಗೀತೆಗಳು ಮತ್ತು ಗಜಲ್ ಹಾಡುಗಳನ್ನು ಹಾಡುವಂತ ಇವರು ಹಾಡಿನಿಂದಲೇ ತುಂಬಾ ಪ್ರಸಿದ್ಧಿ ಪಡೆದಂತವರು. ಇದೀಗ ಕಾರ್ಯಕ್ರಮದಲ್ಲಿ ಅವರ ಒಂದು ಹಾಡು ಆಪು ಜಿನಿಗೆ ಕರೀಬು ಹೋತೆ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಪಂಕಜ ಉದಾಸ್ ಮತ್ತು ನೂರ್ ನಾರಾವಿ. ಹಾಗೆಯೇ ಹಾಡಿದವರು ಪಂಕಜ ಉದಾಸ್.

ಆಪ್ ಜಿನ್ಗೆ ಕರೀಬು ಹೋತೆ ಹೇ ತುಂಬಾ ಅದ್ಭುತವಾದ ಹಾಡನ್ನ ಕೇಳ್ತಾ ಬಂದ್ರಿ. ಪಂಕಜು ದಾಸ್ ಅವರು May 17, 1951 ಗುಜರಾತ್ನ ಜಟ್ಪುರದಲ್ಲಿ ಜನಿಸ್ತಾರೆ. 1980 ಆಹತ್ ಎಂಬ ಹೆಸರಿನ ಗಜಲ್ ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ಬಾಲಿವುಡ್ನಲ್ಲಿ ಸಂಜಯ್ ದತ್ ಅವರ ನಾಮ್ ಚಿತ್ರಕ್ಕಾಗಿ ಚಿತ್ತಿ ಆಯಿ ಹೇ ಎಂಬ ಟ್ರ್ಯಾಕ್ ಅನ್ನು ಕೂಡ ಹಾಡ್ತಾರೆ. ಈ ಹಾಡನ್ನು ಜನ ಇಂದಿಗೂ ಕೂಡ ಗುಣುಗ್ತಾ ಇರ್ತಾರೆ. ಪಂಕಜ್ ಅವರು ಹಲವಾರು ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತನ್ನದೇ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಇದೀಗ ಅವರ ಮತ್ತೊಂದು ಹಾಡು ಏಕ ತರಫು ಉಸ್ಕಾಗರ್. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಜಫರ್ ಗೋರಖ್ಪುರಿ. ಹಾಡಿದವರು ಪಂಕಜ್.

ಪಂಕಜುದಾಸ್ ಅವರು ಸಿನಿಮಾ ಹಾಡುಗಳ ಜೊತೆಗೆ ಅನೇಕ ಲೈವ್ ಸಂಗೀತ ಕಚೇರಿಯನ್ನು ನೀಡಿ ಸಂಗೀತ ಪ್ರಿಯರ ಮನಗೆಲ್ಲುತ್ತಾರೆ. ಅದವರ ಜನಪ್ರಿಯತೆಯನ್ನು ಕೂಡ ಒಂದು ಕಡೆ ಹೆಚ್ಚಿಸುತ್ತೆ. ಪಂಕಜುದಾಸ್ ಅವರು ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಜೊತೆಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಕೂಡ ಪಂಕಜ್ ಅವರು ತನ್ನದಾಗಿಸಿಕೊಳ್ತಾರೆ. 1989 ಅವರು ನಬೀಲಿ ಎಂಬ ಆಲ್ಬಮನ್ನು ಬಿಡುಗಡೆ ಮಾಡ್ತಾರೆ. ಇದು ಅವರ ಅತಿ ಹೆಚ್ಚು ಮಾರಾಟವಾದ ಆಲ್ಬಮ್ಗಳಲ್ಲಿ ಒಂದು. ಇದರ ಮೊದಲ ಕಾಪಿ ಹರಾಜಿನಲ್ಲಿ 1,00,000 ಮಾರಾಟವಾಗುತ್ತೆ. ಇದರಲ್ಲಿ ಬಂದ ಹಣವನ್ನು ಅವರು ಕ್ಯಾನ್ಸರ್ ರೋಗಿಗಳ ಸಹಾಯ ಸಂಘಕ್ಕೆ ನೀಡ್ತಾರೆ. ಇದೀಗ ಅವರ ಮತ್ತೊಂದು ಹಾಡು ತೋಡಿ ದೂರು ಸಾತು ಚಲೋ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಅಹಮದ್ ಫರಾಜ್, ಹಾಡಿದವರು ಪಂಕಜುದಾಸ್.

ಹತೋಡಿ ದೂರು ಸಾತು ಚಲೋ ತುಂಬ ಅದ್ಭುತವಾದ ಸಾಹಿತ್ಯ. ಹಾಗೆ ತುಂಬ ಚೆನ್ನಾಗಿ ಪಂಕಜುದಾಸ್ ಅವರು ಹಾಡಿದ್ದಾರೆ. ಪಂಕಜುದಾಸ್ ಅವರು ಕೇವಲ ಹಿಂದಿ ಚಿತ್ರಗೀತೆಗೆ ಮಾತ್ರ ಅಲ್ಲ, ಒಂದಿಷ್ಟು ಕನ್ನಡ ಹಾಡುಗಳನ್ನು ಕೂಡ ಹಾಡಿದ್ದಾರೆ. 1999 ತೆರೆಗೆ ಬಂದ ಕನ್ನಡದ ಸ್ಪರ್ಶ ಸಿನಿಮಾ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು, ಹಾಗೆಯೇ ಬರೆಯದ ಮೌನದ ಕವಿತೆ, ಈ ಹಾಡುಗಳನ್ನು ಪಂಕಜುದಾಸ್ ಅವರು ಹಾಡಿದರು. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಚಿತ್ರದಲ್ಲಿ ಕಿಚ್ಚ ಸುದೀಪ್, ರೇಖಾ, ಸುಧಾರಾಣಿ ಮುಂತಾದವರು ಕೂಡ ನಟಿಸಿದರು. ತುಂಬ ಅದ್ಭುತವಾದ ಹಾಡುಗಳನ್ನು ಹಾಡ್ತಾ ಬಂದಿರುವ ಪಂಕಜುದಾಸ್ ಅವರು ಒಂದಿಷ್ಟು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ರು. 2024 ಫೆಬ್ರವರಿ 26 ಅವರು ಕಣ್ಣುಸಿರೆಳಿತಾರೆ. ಪತ್ನಿ ಇಬ್ಬರು ಮಕ್ಕಳನ್ನು ಅಗಲಿ ಪಂಕಜ್ ಅವರು ಇಹಲೋಕ ತ್ಯಜಿಸ್ತಾರೆ. ಅವರು ಹಾಡಿರುವಂತಹ ಮತ್ತೊಂದು ಹಾಡು ದುಃಖ ಸುಖತ ಏಕ ಸಬಕ, ಸಾಹಿತ್ಯ ಜಫರ್ ಗೋರಖ್ಪುರಿ, ಹಾಡಿದವರು ಪಂಕಜುದಾಸ್.

0: ಕೇಳುಗರೆ, ಇವತ್ತಿನ ಗಜಲ್ ಕಾರ್ಯಕ್ರಮದಲ್ಲಿ ಗಜಲ್ ಮಾಂತ್ರಿಕ ಪಂಕಜುದಾಸ್ ಅವರ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಯಾನ ನಿಕ್ಲನ ಮೌಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ. ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
3: ಶಿಕ್ಷಣ ಕನ್ನಡ ಶಾಲೆಗಳ ವಾಸ್ತವ ಇಲ್ಲಿ ಈ ಟಾಪಿಕನ್ನು ನಿರ್ಧರಿಸಿ ನನ್ನನ್ನು ಕರೆದದ್ದಕ್ಕಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ. ಆದರೆ ಇಲ್ಲಿ ನಾನೊಂದು ಪ್ರಶ್ನೆ ಎಲ್ಲರಲ್ಲಿ ಕೇಳೋದಿಲ್ಲ. ಕೇಳಬಹುದಾದ ಪ್ರಶ್ನೆ ಅಂದರೆ, ನಿಮ್ಮ ಪೈಕಿ ಯಾರಾದರೂ ನಿಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮ ಶಾಲೆಗೆ ಅಂತ ಕರೆಸಿದವರು ಇದ್ದರೆ ಕೈ ಎತ್ತಿ ಅಂತ ನಾನು ಹೇಳುವಂತಿದ್ದೆ, ಆದರೆ ಹೇಳ್ತಾ ಇಲ್ಲ. ಯಾಕೆಂದರೆ ಕೈಗಳು ಎತ್ತುವುದು ಕಡಿಮೆ ಆಗಿರಬಹುದು ಅಂತ ಪರಿಸ್ಥಿತಿ ಇವತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಸದಸ್ಯರು, ರಾಜ್ಯದಿಂದ ಹಿಡಿದು ಅಧ್ಯಕ್ಷರಾದ ಯಾದವರೆಲ್ಲರೂ ಸಹ ಅನೇಕರು ಅವರ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಶಾಲೆ ಕಳಿಸ್ತಾರೆ. ಆದರೂ ಅವರು ಈ ಟಾಪಿಕನ್ನು ಇಟ್ಟಿದ್ದಾರೆ. ಆದ ಕಾರಣ ಅವರಿಗೆ ಬದ್ಧತೆ ಇದೆ ಅಂತ ನಾನು ಭ್ರಮಿಸ್ತಾ ಈ ಮಾತುಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಇಲ್ಲಿ ಒಂದು ಡಿಸ್ಕ್ಲೈಮರ್ ಇದೆ, ನಾನು ಮಾತನಾಡುವಾಗ ರಾಜಕೀಯ ಸ್ವಲ್ಪ ಬರಬಹುದು, ಬರಲೇಬೇಕಾಗ್ತದೆ. ಯಾಕಂದರೆ ಇವತ್ತು ಶಿಕ್ಷಣ ರಾಜಕೀಯದವರ ಕೈಯಲ್ಲಿದೆ. ಆಮೇಲೆ ಕೆಲವೆಲ್ಲ ಸಂಘ ಸಂಸ್ಥೆಗಳ ಬಗ್ಗೆ, ಕೆಲವು ಸಾಹಿತಿಗಳ ಬಗ್ಗೆ ಕೂಡ ನಾನು ಹೇಳಬಹುದು. ಹಿಂದೂ ಮುಸ್ಲಿಂ ವಿಚಾರಗಳು ಬರಬಹುದು, ಆದರೆ ಇದಕ್ಕೆ ಯಾರೂ ಸಹ ತೀವ್ರವಾದ ಪ್ರತಿಕ್ರಿಯೆ ಕೊಡಬೇಕಾಗಿಲ್ಲ. ಅದರ ವಾಸ್ತವ ಏನಂತ ತಿಳ್ಕೊಳ್ತಾ ಹೋದರೆ ನನಗೆ ತುಂಬ ಸಂತೋಷ. ಇವತ್ತಿನ ಜಗತ್ತಿನಲ್ಲಿ ಬಹಳ ಮುಖ್ಯವಾದಂತಹ ಒಂದು ದೊಡ್ಡ ಅಪರಾಧಿ ಪ್ರಜ್ಞೆ

ಇಡೀ ಜಗತ್ತಿನಲ್ಲಿ, ಇಡೀ ಜಗತ್ತಿಗಿಲ್ಲ, ಇಡೀ ಜಗತ್ತಿನ ನಾನು ಹೇಳಲಾರೆ, ಭಾರತದಲ್ಲಿ ಒಂದು, ಇಡೀ ಭಾರತದಲ್ಲಿ ಖಂಡಿತ ಒಂದು ದೊಡ್ಡ ಅಪರಾಧಿ ಪ್ರಜ್ಞೆ ಇದೆ. ಅದೇನು ಅಪರಾಧಿ ಪ್ರಜ್ಞೆ ಅಂದರೆ, ನಾನು ನನ್ನ ತಲೆಮಾರಿಗೆ ಏನಾದರೂ ಕೊಡದೆ ಅಪರಾಧ ಮಾಡ್ತಿದ್ದೇನೆಯೋ ಅಂತ. ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣ ಕೊಡದಿದ್ದರೆ ನಾವು ದೊಡ್ಡ ಅಪರಾಧ ಮಾಡ್ತೇವೋ ಎನ್ನುವಂಥ ಒಂದು ತಲೆಮಾರಿಗೆ ತೊಂದರೆ ಕೊಟ್ಟಂಥ ಅಪರಾಧಿ ಪ್ರಜ್ಞೆ ಇವತ್ತು ಬಾಧಿಸ್ತಾ ಇದೆ. ಹಾಗಾಗಿಯೇ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಯಾವ ಏರಿಯಾಗೆ ನೀವು ಹೋಗಿ ಎಲ್ಲ ಕಡೆ ಕೂಡ ಇಂಗ್ಲೀಷ್ ಮಾಧ್ಯಮದ ಗಾಳಿ ಎಷ್ಟು ಜೋರಾಗಿದೆ ಅಂತಂದರೆ, ಇಂಗ್ಲೀಷ್ ಮಾಧ್ಯಮವೇ ಪರಿಹಾರ ಅಂತ ಆಗಿಬಿಟ್ಟಿದೆ. ಅಂಥ ಸ್ಥಿತಿಯಲ್ಲಿ ನಾವಿರುವಾಗ ಇವತ್ತು ನಮಗೆ ಮಾತಾಡಲಿಕ್ಕಿರೋ ವಿಷಯ ಕನ್ನಡ ಶಾಲೆಗಳ ಕನ್ನಡ ಮಾಧ್ಯಮದ ವಾಸ್ತವ ಮತ್ತು ಭವಿಷ್ಯ. ಒಂದು ಕೇಳಬೇಕಾದ ಪ್ರಶ್ನೆ ಅಂದರೆ, ಕನ್ನಡ ಶಾಲೆಗಳು ಈಗ ಇವೆಯಾ ಅಂತ. ನಾನು ಆಗಲೇ ಹೇಳಿದೆ, ಇದರಲ್ಲಿ ಹಿಡನ್ ಎರಡು ಶಬ್ದಗಳಿವೆ. ಆರಂಭದಲ್ಲಿ ಸರಕಾರಿ ಅಂತ ಹೇಳಬೇಕಿತ್ತು, ಸರಕಾರಿ ಕನ್ನಡ ಮಾಧ್ಯಮ ಶಾಲೆಗಳಂತ ಹೇಳಬೇಕಿತ್ತು. ಯಾಕಂದರೆ ಬೇರೆ ಯಾರು ಕನ್ನಡ ಮಾಧ್ಯಮ ಶಾಲೆ ನಡೆಸೋದಿಲ್ಲ, ನಡೆಸದಿದ್ದರೆ ಸುಳ್ಯದಲ್ಲಿ ನಾನು ನಡೆಸ್ತಾ ಇದ್ದೇನೆ, ಪುತ್ತೂರಿನಲ್ಲಿ ವಿವೇಕಾನಂದವರು ನಡೆಸ್ತಾ ಇದ್ದಾರೆ, ಮೂಡಬಿದ್ರಿಯಲ್ಲಿ ಮೋಹನಾಳವರು ನಡೆಸ್ತಾ ಇದ್ದಾರೆ, ಉಡುಪಿಯಲ್ಲಿ ಪೇಜಾರು ಸ್ವಾಮಿಯವರು ನಡೆಸ್ತಾ ಇದ್ದಾರೆ, ಕೆಲವರೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ನಡೆಸ್ತಾ ಇದ್ದಾರೆ. ಆದರೆ ಎಲ್ಲರಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯೂ ಇದೆ, ಅವರೆಲ್ಲರಲ್ಲಿ ಸಹ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಇದೆ. ನನ್ನ ಹತ್ರ ಇಲ್ಲ, ನನ್ನ ಹತ್ರ ಬರೀ ಕನ್ನಡ ಮಾಧ್ಯಮ ಶಾಲೆ, ಶುದ್ಧ ಕನ್ನಡ ನನ್ನ ಪ್ರಯತ್ನದಲ್ಲಿ ಇರುವಂಥದ್ದು. ಈ ಸಂದರ್ಭದಲ್ಲಿ ನಾನೊಂದು ಹೇಳಬೇಕಾದ ವಿಷಯ ಬಯಸ್ತೇನೆ, ಏನಂದರೆ ನಾನು ಕನ್ನಡ ಮಾಧ್ಯಮ ಶಾಲೆ ಆರಂಭಿಸಿ 30 ವರ್ಷ ಆಯಿತು. ಯಾಕೆ ಇದನ್ನು ಆರಂಭಿಸಿದೆ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಒಂದು ಖಾಸಗಿ ಶಾಲೆ ಒಬ್ಬರು ಆರಂಭಿಸಿದ್ದಾರೆ ಎಂಬುದರ ಅರ್ಥ ಏನೋ ಒಂದು ಲಾಭದ ದೃಷ್ಟಿ ಇಟ್ಟುಕೊಂಡೇ ಮಾಡಿದ್ದಾರೆ ಅಂತಲೇ ಅರ್ಥ. ನಮ್ಮದು ಖಂಡಿತ ಲಾಭದ ದೃಷ್ಟಿ ಇಟ್ಟುಕೊಂಡು ಮಾಡಿದಂಥ ಸಂಸ್ಥೆ ಅಲ್ಲ. ನಾನು ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದಾಗ ನಮ್ಮ ಕಾಲೇಜಿಗೆ ಸೇರ್ತಿದ್ದಂಥ ವಿದ್ಯಾರ್ಥಿಗಳು ಹೆಚ್ಚಿನವರೆಲ್ಲರೂ ಕನ್ನಡ ಮಾಧ್ಯಮದಿಂದಲೇ ಬರ್ತಿದ್ದವರು. ಅವರೆಲ್ಲರಿಗೆ ಒಳ್ಳೆಯ ಮಾರ್ಕ್ಗಳು ಇರ್ತಿತ್ತು, ಆದರೆ ಫಲಿತಾಂಶ, ಸಾಮರ್ಥ್ಯ ಯಾವುದರಲ್ಲಿ ಸಹ ಅವರು ಮುಂದೆ ಮುಂದೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತ ನೋಡಿದರೆ, ಪ್ರಾಥಮಿಕ ಶಿಕ್ಷಣದಲ್ಲಿರುವಂಥ ದೌರ್ಬಲ್ಯ. ಹಾಗಾಗಿ ನನಗನ್ನಿಸಿದ್ದು, ಪ್ರಾಥಮಿಕ ಶಿಕ್ಷಣದ ದೌರ್ಬಲ್ಯ ನಿವಾರಿಸುವಂಥ ಒಂದು ಪ್ರಯೋಗ ಮಾಡಬೇಕು. ಅಂಥ ಒಂದು ಪ್ರಯೋಗ ಮಾಡಬೇಕಿದ್ರೆ ಅದು ತುಂಬ ಸಾಹಸದ ಕೆಲಸ, ಖರ್ಚಿನ ಕೆಲಸ, ಶ್ರಮದಾಯಕವಾದ್ದು. ಆದರೂ ಅದನ್ನೇ ಮಾಡಬೇಕಾದ್ದು ಎಂಬ ಗುರಿ ಇಟ್ಟುಕೊಂಡು ನಾವು ಇದನ್ನು ಮಾಡಿದ್ದೇವೆ. ಮಾಡಿದಾಗ ಒಂದು ಬಹಳ ಮುಖ್ಯವಾದ ಒಂದು ಥಿಯರಿ ಇಟ್ಟುಕೊಂಡದ್ದು ಏನೆಂದರೆ, ಶಿಕ್ಷಣ ಮತ್ತು ಪರಿಸರ. ಶಿಕ್ಷಣ ಮತ್ತು ಪರಿಸರ ಎಂಬಂಥ ಪರಸ್ಪರ ಪೂರಕವಾದದ್ದು ಎನ್ನುವಂಥ ಒಂದು ತಿಳುವಳಿಕೆಯಿಂದ ನಾವು ಸುಳ್ಳಿದಲ್ಲಿ ಈ ನಾವು ಒಂದು 7-8 ಜನ ಸೇರಿ, ಸಮಾನ ಮನಸ್ಕರು ಸೇರಿ, ಸ್ನೇಹಿತರು ಸೇರಿ ಮಾಡಿದ ಕಾರಣ ಇದಕ್ಕೆ ಸ್ನೇಹ ಶಾಲೆ ಅಂತ ಹೆಸರು. ಈ ಶಾಲೆಯನ್ನು ನಾವು ಒಂದು ಗುಡ್ಡದ ಮೇಲೆ ಮಾಡಿದೆವು. ಈ ಗುಡ್ಡದ ಮೇಲೆ ಶಾಲೆಯನ್ನು ಮಾಡಿದಾಗ ಅನೇಕರಿಗೆ ಆಶ್ಚರ್ಯವಾಗಿದೆ, ಗುಡ್ಡದ ಮೇಲೆ ಹೇಗೆ ಶಾಲೆ ಮಾಡೋದು ಅಂತ. ಬಯಲು ಇಲ್ಲ, ಲೆವೆಲ್ ಜಾಗ ಇಲ್ಲ, ಹೇಗೆ ಮಾಡೋದು ಅಂತ. ಆದರೆ ಹೇಗೆ ಮಾಡೋದು ಎಂಬುದನ್ನು ನಾವೀಗ ತೋರಿಸಿಕೊಟ್ಟಿದ್ದೇವೆ. ನಮ್ಮ ಸ್ನೇಹ ಶಿಕ್ಷಣ ಸಂಸ್ಥೆಗೆ ಬಂದವರಿಗೆ ಅದು ಅರ್ಥ ಆಗ್ತದೆ. ನಾವೇನು ಮಾಡಿದ್ದೇವೆ ಅಂದರೆ, ಸ್ನೇಹ ಶಿಕ್ಷಣದ ಎತ್ತರ ತಗ್ಗುಗಳನ್ನೆಲ್ಲ ಮಕ್ಕಳಿಗೆ ಪೂರಕವಾಗಿ ಬಳಸಿಕೊಂಡಿದ್ದೇವೆ. ಒಂದು ಬಹಳ ಮುಖ್ಯವಾದಂಥ ಪ್ರಾಯೋಗಿಕ ಲಾಭ ಯಾವುದಂದರೆ, ಮೇಲಕ್ಕೆ ಹತ್ತುವುದು ಇಳಿಯುವುದು ಸಾಕಷ್ಟು ನಮ್ಮ ಶಾಲೆಯ ವಾತಾವರಣದಲ್ಲಿ ಇದೆ, ಜಿಯೋಗ್ರಫಿಯಲ್ಲಿ ಇದೆ ಅದು. ಹಾಗಾಗಿ ಮಕ್ಕಳು ಅದನ್ನು ಮಾಡ್ತಾರೆ, ಅವರ ಜೀವನ ಪರ್ಯಂತ ಅವರಿಗೆ ಒಳ್ಳೆಯ ಶ್ವಾಸೋಚ್ಛ್ವಾಸಕ್ಕೆ ಸಾಕಷ್ಟು ಅವರ ಉಪ್ಪುಸಗಳು ತೆರೆಯುವುದಕ್ಕೆ ಅದು ಸಹಾಯವಾಗ್ತದೆ. ನಮ್ಮ ಶಾಲೆಯ ಕ್ಯಾಂಪಸ್ನಲ್ಲಿ ನಾವೊಂದು ಸೂರ್ಯಾಲಯ ಅಂತ ಮಾಡಿದ್ದೇವೆ. ಸೂರ್ಯಾಲಯ ಅಂದರೆ ಸೂರ್ಯನ ದೇವಾಲಯ. ದೇವಾಲಯ ಹೇಳಿದ ತಕ್ಷಣ ಎಲ್ಲರಿಗೂ ತಲೆಗೆ ಹೋಗೋದು ಒಂದು ಗೋಡೆ, ಗೋಪುರ ಮತ್ತು ಗರ್ಭಗುಡಿ. ಇದು ಮೂರೂ ನಮ್ಮ ದೇವಾಲಯದಲ್ಲಿ ಇಲ್ಲ. ಗೋಡೆ ಇಲ್ಲ, ಗೋಪುರವೂ ಇಲ್ಲ, ಗರ್ಭಗುಡಿಯೂ ಇಲ್ಲ. ಎಲ್ಲ ಮಕ್ಕಳು ಹೋಗಿ ಸಮಾನತೆಯಿಂದ ಸೂರ್ಯದೇವರನ್ನು ಮುಟ್ಟಬಹುದು, ಮುಟ್ಟಿ ನಮಸ್ಕಾರ ಮಾಡಬಹುದು. ಅಂದರೆ ಇದು ಶಾಲೆಯಲ್ಲೇ ಸಮಾನತೆಯನ್ನು ಕಲಿಸುವ ಒಂದು ಪ್ರಯತ್ನ ನಾವು ಅದರ ಮೂಲಕ ಮಾಡಿದ್ದೇವೆ. ಅಲ್ಲದೆ ನೀವು ಬಂದು ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಸೂರ್ಯದೇವಾಲಯದಲ್ಲಿ ನಿಮಗೆ ಎಲ್ಲ ಸಂಕ್ರಾಂತಿಗಳ ಪರಿಚಯ ಆಗ್ತದೆ. ಸೂರ್ಯನ ಚಲನೆಯ ಮೂಲಕ ಯಾವ ರೀತಿ ನಮ್ಮ ವಾತಾವರಣದಲ್ಲಿ ಬದಲಾವಣೆಗಳು ಉಂಟಾಗ್ತವೆ ಎಂಬುದನ್ನು ಕಲಿಸೋದಕ್ಕೆ ಸಾಧ್ಯ ಆಗ್ತದೆ. ಅನೇಕ ಭೌತಿಕ ಸಿದ್ಧಾಂತಗಳ, ಐನ್ಸ್ಟೈನ್ ಸಿದ್ಧಾಂತಗಳನ್ನು ಕೂಡ ಅದರಲ್ಲಿ ಕಲಿಸಲಿಕ್ಕೆ ಆಗ್ತದೆ. ಆ ರೀತಿ ಒಂದು ಕಲಿಕೆಯ ಸೌಲಭ್ಯವಾಗಿ ನಾವು ಸೂರ್ಯದೇವಾಲಯವನ್ನು ಮಾಡಿದ್ದೇವೆ. ಇನ್ನು ನಮ್ಮ ಶಾಲೆಯಲ್ಲಿ ತುಂಬ ಕಲ್ಲುಗಳಿವೆ, ದೊಡ್ಡ ದೊಡ್ಡ ರಾಕ್ಗಳು, ಅವುಗಳನ್ನು ಬಳಸಿ ನಾವೊಂದು ಕಲಾಶಾಲೆ ಅಂತ ಮಾಡಿದ್ದೇವೆ. ಅಂದರೆ ಆ ಕಲ್ಲುಗಳನ್ನು ಸುಮ್ಮನೆ ಮುಗಿಸಿಬಿಡಬಾರದು ಎನ್ನುವ ಕಾರಣದಿಂದ ಕಲಾಶಾಲೆಯನ್ನು ಮಾಡಿ ಅಲ್ಲಿ ಮಕ್ಕಳು ಆ ಸ್ಥಳದಲ್ಲಿದ್ದು ಒಂದು ಕಲೆಯ ಆಸ್ವಾದನೆಯನ್ನು ಮಾಡ್ತಾರೆ. ಅಲ್ಲಿ ನಾವೊಂದು ಮಾತು ಬರೆದಿಟ್ಟಿದ್ದೇವೆ, ಕಲೆಯು ಹೃದಯ ಮತ್ತು ಮನಸ್ಸುಗಳನ್ನು ಅರಳಿಸ್ತದೆ ಅಂತ. ಕಲೆಯು ಹೃದಯ ಮತ್ತು ಮನಸ್ಸನ್ನು ಅರಳಿಸ್ತದೆ ಎನ್ನುವಂಥ ಒಂದು ಸಂದೇಶ ಅಲ್ಲಿ ಮಕ್ಕಳಿಗೆ ಸಿಗ್ತಾ ಇರ್ತದೆ. ಆಮೇಲೆ ನಾವು

0: ಬರಹದ ಮನೆ ಅಂತ ಮಾಡಿದ್ದೇವೆ. ಬರಹದ ಮನೆ ಅಂದರೆ ಒಂದು ನಿಜವಾಗಿ ಜೀವಂತವಾದಂತಹ ಮರದ ಸುತ್ತಲೂ ಗೋಡೆಯನ್ನು ಕಟ್ಟಿ ಮಾಡನ್ನು ಮಾಡಿ ಅದರೊಳಗೆ ಒಂದು ಮರಳನ್ನೇ ಹಾಕಿ ಇಡೀ ಒಂದು ಸುಮಾರು 20 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಬರೀ ಮರಳಿದೆ. ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅದರ ಹಿಂದಿರುವ ಕಲ್ಪನೆ ಏನಂದರೆ, ಹಿಂದಿನ ಕಾಲದಲ್ಲಿ ಮರಳಿನಲ್ಲಿ ಬರೆದು ಅಕ್ಷರಗಳನ್ನು ಕಲಿಸ್ತಾ ಇದ್ರು. ಮರಳಿನಲ್ಲಿ ಬರೆದ್ರೆ ಆ ಬೆರಳು ಓಡ್ತದಲ್ಲ, ಆ ಓಡೋದ್ರ ಮೂಲಕ ಆ ಬೆರಳಿನ ಮೂಲಕ ಸಂವೇದನೆಗಳು ಮೆದುಳಿಗೆ ಕೂಡ ಹೋಗ್ತವೆ. ಇವತ್ತು ನೀವು ಆಧುನಿಕ ಮೊಂಟೆಸರಿಯಲ್ಲಿ ನೋಡ್ಬೋದು, ಮೊಂಟೆಸರಿಯಲ್ಲಿ ಕೆಲವು ರಚನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ತೋರಿಸ್ಕೊಡ್ತಾರೆ, ನಿಮ್ಮ ಮಗುವಿಗೆ ಬೆರಳನ್ನು ಹೀಗೆ ಓಡಿಸ್ಲಿಕ್ಕೆ ಹೇಳಿ ಅಂತ. ಮತ್ತು ಆ ಅಕ್ಷರಗಳ ಮೇಲೆ ಮರಳನ್ನು ಹಾಕಿಟ್ಟಿದ್ದಾರೆ ಅವರು. ಅಂದರೆ ನಮ್ಮ ಪ್ರಾಚೀನ ಕಾಲದ ಮರಳಿನಲ್ಲಿ ಬರೆದು ಕಲಿಯುವ ಸಿದ್ಧಾಂತ ಇವತ್ತು ಮೊಂಟೆಸರಿಯಲ್ಲಿ ಸಾಕಷ್ಟು ಹಣ ಕೊಟ್ಟು ಹೊಸ ರೀತಿಯಲ್ಲಿ ಬರ್ತಾ ಇದೆ. ಈ ರೀತಿಯ ಒಂದು ಸ್ಥಿತಿ ಇದೆ. ಅಂಥ ಒಂದು ಮರಳಿನಲ್ಲಿ ಬರೆಯುವ ಶಾಲೆಯಲ್ಲಿ ಮಕ್ಕಳು ಟೀಮ್ ವರ್ಕ್ ಮಾಡಿಕೊಂಡು, ದಯವಿಟ್ಟು ಕೇಳಿ, ಟೀಮ್ ವರ್ಕ್ ಮಾಡಿಕೊಂಡು, ಒಬ್ಬೊಬ್ಬರೇ ಅಲ್ಲ, ಟೀಮ್ ವರ್ಕ್ ಮಾಡಿಕೊಂಡು ಅನೇಕ ಆಟಗಳನ್ನು ಮಾಡ್ತಾರೆ. ಗುಡ್ಡ ಮಾಡ್ತಾರೆ, ಗುಹೆ ಮಾಡ್ತಾರೆ, ಕಾಲುವೆ ಮಾಡ್ತಾರೆ, ರಸ್ತೆ ಮಾಡ್ತಾರೆ, ಅಣೆಕಟ್ಟು ಮಾಡ್ತಾರೆ. ಎಲ್ಲ ಪರಿಕಲ್ಪನೆಗಳು ಮಕ್ಕಳ ತಲೆಯಲ್ಲಿ ಬಂದಿರ್ತವೆ. ಇವೆಲ್ಲ ಸೃಜನಶೀಲ ಕಲಿಕೆಯ ಒಂದು ಒಳ್ಳೆಯ ಸೌಲಭ್ಯ ಅದು, ಬರಹದ ಮನೆ ಎನ್ನುವಂಥದ್ದು. ಆಮೇಲೆ ನಾವು ಗುಡ್ಡದ ಮೇಲೆ ಒಂದು ದೊಡ್ಡ ಎತ್ತರವಾದ ಮರ ಇದೆ, ಬಹಳ ಎತ್ತರವಾದ ಮರ. ಆ ಎತ್ತರವಾದ ಮರವನ್ನು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಲ್ಲಿ ಮಾತಾಡಿ ಅವರ ಒಪ್ಪಿಗೆಯನ್ನು ಪಡೆದು ಆ ಮರವನ್ನು ಉಳಿಸ್ಕೊಂಡಿದ್ದೇವೆ. ಆ ಮರದ ಬುಡದಲ್ಲಿ ಒಂದು ಗುಡಿಸಲು ಮಾಡಿದ್ದೇವೆ. ಆ ಗುಡಿಸಲು ಅಂದರೆ ಗುರುಕುಲ ಅಂತ. ಅಲ್ಲಿ ಗುರುಗಳು ಕೂತ್ಕೊಳ್ಳೋದು, ಎದುರಿಗೆ ವಿದ್ಯಾರ್ಥಿಗಳು ಕೂತ್ಕೊಳ್ತಾರೆ. ವಿದ್ಯಾರ್ಥಿಗಳು ಗುರುಗಳ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ಭಾರತೀಯ ಪರಂಪರೆಯ ಶಿಕ್ಷಣದಲ್ಲಿ ಈ ರೀತಿಯ ವ್ಯವಸ್ಥೆ ಇತ್ತು. ಹೇಗಿತ್ತು ಅಂದರೆ, ಗುರುಗಳ ಹತ್ತಿರ ಮಕ್ಕಳು ಕೂತು ಪ್ರಶ್ನೆಗಳನ್ನು ಕೇಳಬೇಕು. ಉಪನಿಷತ್ತು ಅಂದರೆ ಹಾಗೆ. ನಾನು ಅದನ್ನು ಅನುಭವಿಸಿ ಕೂಡ ನೋಡಿದ್ದೇನೆ. ಮಕ್ಕಳು ಹತ್ತಿರ ಕೂತು ಪ್ರಶ್ನೆಗಳನ್ನು ಕೇಳುವುದು ಮತ್ತು ಆ ರೀತಿ ಗುರುಗಳು ಅದಕ್ಕೆ ಉತ್ತರ ಕೊಡುವುದು. ನಾನು ಈ ವಿಷಯ ಯಾಕೆ ಹೇಳ್ತೇನೆ ಅಂದರೆ, ಇವತ್ತಿನ ಈ ವೇದಿಕೆಯಲ್ಲಿ ನಾನು ಒಂದು ಭರತನಾಟ್ಯ ನೋಡಿದೆ. ಆ ಭರತನಾಟ್ಯ ನೋಡ್ತಾ ಇದ್ದ ಹಾಗೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿದ್ದೇನೆಂದರೆ, ಇವರಿಗೆ ಕಲಿಸಿದವರು ಯಾರು ಅಂತ, ಈ ಮಕ್ಕಳಿಗೆ ಕಲಿಸಿದವರು ಯಾರು ಅಂತ ಪ್ರಶ್ನೆ ಮೂಡಿತ್ತು. ಯಾವಾಗಲೂ ಸಮಾಜ ಹೇಗಿರಬೇಕಂದರೆ, ಒಬ್ಬ ಬೆಳೆಯುತ್ತಿರುವ ವಿದ್ಯಾರ್ಥಿಯನ್ನು ಕಂಡಾಗ, ಅವ ಮಾಡುವ ಕೆಲಸಗಳನ್ನು ನೋಡಿದಾಗ, ಅವನ ವರ್ತನೆಗಳನ್ನು ಗಮನಿಸಿದಾಗ, ಇವನ ಗುರುಗಳು ಯಾರು ಅಂತ ಕೇಳಬೇಕು. ತಾಯಿ ಯಾರು ಅಂತ ಕೇಳಿ ಹೋಗ್ತೇವೆ. ತಾಯಿ ನಿಜವಾಗಿ ಮನೆಯಲ್ಲಿ ಮೊದಲ ಗುರುವೇ, ಆದರೂ ಶಾಲೆಯಲ್ಲಿ ಗುರು ಯಾರು ಅಂತ ಕೇಳಬೇಕಾಗ್ತದೆ. ಆದರೆ ಇವತ್ತಿನ ದಿವಸಗಳಲ್ಲಿ ನೀವು ಸಾಕಷ್ಟು ಮಾಧ್ಯಮಗಳಲ್ಲಿ ಬರುವ ವಾರ್ತೆಗಳನ್ನು ಕೇಳಿ, ಆ ವಾರ್ತೆಗಳನ್ನು ಕೇಳಿದಾಗ ನಮಗೆ ಇವರಿಗೆ ಕಲಿಸಿದವರು ಯಾರು ಅಂತ ಬರ್ತದೆ ಪ್ರಶ್ನೆ. ಇವರಿಗೆ ಕುಡಿದಿಕ್ಕೆ ಕಲಿಸಿದವರು ಯಾರು, ಈ ಇದೆಲ್ಲ ಬೇಡದ್ದೆಲ್ಲ ಸೇವಿಸ್ಲಿಕ್ಕೆ ಕಲಿಸಿದವರು ಯಾರು, ಮಾರ್ಗದಲ್ಲಿ ನಿಲ್ಲಿಸಿ ಕಡಿಲಿಕ್ಕೆ ಕಲಿಸಿದವರು ಯಾರು, ಕೊಲ್ಲಿಕ್ಕೆ ಕಲಿಸಿದವರು ಯಾರು ಅಂತ ಪ್ರಶ್ನೆ ಬರ್ತದೆ. ಅಂದರೆ ಆ ರೀತಿಯ ಪರಿಣಾಮದಲ್ಲಿ ಶಿಕ್ಷಣ ಎಷ್ಟು ವಿಧ್ವಂಸವಾಗಿದೆ ಅಂದರೆ ಅದಕ್ಕೆ ಉತ್ತರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಇರುವಂಥ ಇದರಲ್ಲಿ ಒಂದು ಪ್ರಶ್ನೆ, ಸರ್ಕಾರಿ ಶಾಲೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಇಲ್ಲ. ಆ ಸರ್ಕಾರಿ ಶಾಲೆಗಳಲ್ಲಿ ಒತ್ತಾಯಪೂರ್ವಕವಾಗಿ ಬೈಲಿಂಗ್ವಲ್ ಹಾಕಿದ್ದಾರೆ. ಬೈಲಿಂಗ್ವಲ್ ಅಂದರೆ ಕನ್ನಡದಲ್ಲಿಯೂ ಕಲಿಸ್ಲಿಕ್ಕುಂಟು, ಇಂಗ್ಲೀಷಲ್ಲಿಯೂ ಕಲಿಸ್ಲಿಕ್ಕುಂಟು. ನೀವು ಇಂಗ್ಲೀಷ್ ಮೀಡಿಯಮ್ ಅಂತ ಕೇಳಿದರೆ ಟೀಚರ್ಸ್ ಹೇಳ್ತಾರೆ, ಇಲ್ಲ ಸರ್ ನಮ್ಮಲ್ಲಿ ಕನ್ನಡವೂ ಉಂಟು. ನೀವು ಕನ್ನಡ ಮೀಡಿಯಮ್ ಅಂತ ಕೇಳಿದರೆ, ಇಲ್ಲ ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಬೇಕಾದಷ್ಟು ಬರಬಹುದು ಅಂತ ಹೇಳ್ತಾರೆ. ಒಂದು ಬೈಲಿಂಗ್ವಲ್ ಅಂತ ಪರ್ಮಿಷನ್ ಸಿಕ್ಕಿಸಿಕೊಳ್ಳೋದು, ಪಡೆದುಕೊಳ್ಳೋದಕ್ಕೆ ಊರಿನವರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಊರಿನವರ ಬೆಂಬಲ ಇದೆ. ಬೈಲಿಂಗ್ವಲ್ ಬಂದರೆ, ಪರ್ಮಿಷನ್ ಸಿಕ್ಕಿತು ಅಂತೇಳಿ ಆದರೆ, ಆ ನಂತರ ಆ ಶಾಲೆ ಖಂಡಿತ ಕನ್ನಡ ಶಾಲೆಯಾಗಿ ಉಳಿಯೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ನಾನು ಒಂದೆರಡು ಸ್ಯಾಂಪಲ್ಗಳನ್ನು ಹೇಳಬೇಕಿದ್ರೆ, ಮಕ್ಕಳಿಗೆ ಸರಿಯಾಗಿ ಕನ್ನಡ ಮಾತಾಡಲಿಕ್ಕೂ ಬರುವುದಿಲ್ಲ, ಬರೆಯುವುದಕ್ಕೂ ಬರುವುದಿಲ್ಲ. ನಾನೊಂದು ಮಾತು ಹೇಳ್ತೇನೆ, ಅದನ್ನು ನೀವು ಏನಂತ ನನಗೆ ವಾಪಸ್ ಹೇಳಬೇಕು. ನಿನ್ನ ಅಯೋಗ್ಯ ಹೇಗಿದ್ದೆ
1: ಅಂತ ಕೇಳ್ತಾನೆ ಮಗು. ಕೇಳ್ತಾನೆ ಅಂದರೆ ಅವನು ಓದುವುದು, ಅದರಲ್ಲಿ ಓದುವ ಕೆಪಾಸಿಟಿ ಅದು. ಅವ ನಿಜವಾಗಿ ಅಲ್ಲಿ ಓದಿದ್ದೇನೆಂದರೆ, ನಿನ್ನ ಆರೋಗ್ಯ ಹೇಗಿದೆ ಅಂತ. ಅವನು ಕೆಪ್ಯಾಸಿಟಿ, ಅವನು ಓದುವ ಕೆಪ್ಯಾಸಿಟಿ, ನಿನ್ನ ಅಯೋಗ್ಯ ಹೇಗಿದ್ದೆ ಅಂತ. ಹಿಂದೆ ಎಜುಕೇಷನ್ ಮಿನಿಸ್ಟರ್ ಕಿರ್ಮನ್ ರತ್ನಾಕರ್ ಅವರು ಭಾಷಣದಲ್ಲಿ ಎರಡು ಮೂರು ಕಡೆ ಹೇಳಿದ್ದಾರೆ, ಆಸ್ಪತ್ರೆ ಎಂಬ ಶಬ್ದ ಮಕ್ಕಳಿಗೆ ಡಿಕ್ಟೇಷನ್ ಕೊಟ್ಟಾಗ ಬರೀಲಿಕ್ಕೆ ಬರಲಿಲ್ಲಂತೆ, ಮಕ್ಕಳು ಅಪ್ಪ ಸತ್ತರೆ ಅಂತ ಬರೆದ್ರಂತೆ. ಇದು ಅವರೇ ಭಾಷಣಗಳಲ್ಲಿ ಹೇಳಿದ ಕಾರಣ ನನಗೆ ಬೇರೆ ದಾಖಲೆ ಬೇಡ. ಆದರೆ ಇದಲ್ಲ, ಇನ್ನೊಂದೆರಡು ಅವರು ಹೇಳಿದ್ದಾರೆ. ಆದರೆ ಯಾಕೆ ಮಕ್ಕಳು ಅಪ್ಪ ಸತ್ತರೆ ಅಂತ ಬರೆದ್ರು ಎನ್ನುವ ಪ್ರಶ್ನೆ ಮುಖ್ಯ ಅಲ್ವಾ? ಅಲ್ಲಿ ಶಿಕ್ಷಕರು ಏನು ಕಲಿಸಿದ್ದಾರೆ ಎನ್ನುವುದು ಮುಖ್ಯ ಅಲ್ವಾ? ಹಾಗಿದ್ರೆ ನಮ್ಮ ಶಿಕ್ಷಣ ಹೇಗಿದೆ ಎನ್ನುವುದಕ್ಕೆ ಸಾಕಷ್ಟು

ಇದು ಸಿಗ್ತವೆ, ಎಕ್ಸಾಂಪಲ್ಗಳು ಸಿಗ್ತವೆ. ನನ್ನನ್ನು ಬೆಗ್ಗನೆ ಬಲುತ್ತೇನೆ, ನನ್ನನ್ನು ಬೆಗ್ಗನೆ ಬಲುತ್ತೇನೆ ಅಂತ ಒಬ್ಬ ವಿದ್ಯಾರ್ಥಿ ಉಚ್ಚರಿಸ್ತಾನೆ, ಬರೆದಿರ್ತಾನೆ. ನಿಜವಾಗಿ ಏನಂತ ನೋಡಿದರೆ ನಾನು ಬೇಗನೆ ಬರುತ್ತೇನೆ ಅಂತ. ನಾನು ಬೇಗನೆ ಬರುತ್ತೇನೆ ಎಂದು ಯಾಕೆ ಮಗು ಒತ್ತಕ್ಷರಗಳನ್ನು ಹಾಕಿ ಹೇಳ್ತದೆ? ನಾನು ಎನ್ನುವುದನ್ನು ನನ್ನು, ನೀನು ಎನ್ನುವುದನ್ನು ನಿನ್ನು ಅಂತ ಯಾಕೆ ಹೇಳ್ತದೆ ಮಗು? ಈ ಪ್ರಶ್ನೆಗಳಿಗೆ ಶಿಕ್ಷಕರು ಉತ್ತರ ಕಂಡುಕೊಂಡ್ರೆ ಆಗ ಸಮಸ್ಯೆ

ಅಂತ ಹೇಳಿದರೆ ನನ್ನೂ ಉತ್ತಮ ಮಾಡಿದ್ದಿಲ್ಲ ಅಂತ ಬರೆದಿರ್ತಾನೆ. ಯಾಕೆ ಒಬ್ಬ ಹುಡುಗ ಹೀಗೆ ಬರೀತಾನೆ, ನನ್ನನ್ನು ಉತ್ತಮ ಮಾಡಿಲ್ಲ, ಮಾಡಲಿಲ್ಲ ಎನ್ನುವುದನ್ನು ಮಾಡಿಲ್ಲ ಅಂತ ಮಾಡಿಬಿಡ್ತಾನೆ, ನಾನು ಇನ್ನು ಊಟ ಮಾಡಲು ಇಲ್ಲ. ಈ ರೀತಿ ಮಕ್ಕಳು ಬರೀತಾರಾದರೆ, ಎರಡು ಮೂರು ವಿದ್ಯಾರ್ಥಿಗಳು, ಆಗ ನಾವು ನಮ್ಮ ಶಿಕ್ಷಣದ ಪರಿಸ್ಥಿತಿ ಹೇಗಿದೆ ಅಂತ ನೋಡಬೇಕು. ಈ ಪರಿಸ್ಥಿತಿಯಲ್ಲಿ ನಮಗೆ ಇಂಗ್ಲೀಷ್ ಆಗ್ಬೋದು ಅಂತ ಕಾಣ್ತದೆ, ಯಾಕೆಂದರೆ ಇಂಗ್ಲೀಷಲ್ಲಿ ಹೇಗೆ ಬರೆದು ನಡೀತದೆ, ಹೇಗೆ ಹೇಳಿದರೂ ನಡೀತದೆ. ನಾನೀಗ ವಾಸ್ತವ ಒಂದು ಸಂಗತಿಯನ್ನು ಹೇಳೋದಕ್ಕೆ ಬಯಸ್ತೇನೆ. ಗೌರವಾನ್ವಿತ ರಮಾತ್ರೇಯಗಳು ಇಲ್ಲಿ ಇರೋದರಿಂದ ಇನ್ನು ನೀವು ನನ್ನ ಭಾಷಣ ಕೇಳಬೇಕು, ಅವರ ಯಾರಲ್ಲಿ ಮಾತಾಡಬೇಡಿ ಸರ್. ಯಾಕೆಂದರೆ ಅಂದರೆ ನಿಮ್ಮನ್ನು ಮಾತಾಡಿಸಿ ಬರ್ಬೋದು. ಯಾಕೆಂದರೆ 1970ರ ದಶಕದಲ್ಲಿ ಇದ್ದಂಥ MLAಗಳು ಪ್ರಾಯಶಃ ಆಗ ನೀವು ಆಗಿದ್ದರೇನು, ಹೆಚ್ಚಿನವರಿಗೆ ಒಂದು ಗಮನ ಇದ್ದದ್ದು ಏನಂದರೆ ನಾವು ಶಾಲೆಗಳನ್ನು ಆರಂಭಿಸಬೇಕು, ಊರೊಳ್ಳೆದಾಗಬೇಕಿದ್ರೆ ಶಾಲೆಗಳನ್ನು ಆರಂಭಿಸಬೇಕು. ಅಲ್ಲಲ್ಲಿ ಶಾಲೆಗಳಾದವು, ಎಲ್ಲ ಸರ್ಕಾರಿ ಶಾಲೆಗಳಾದವು. ಒಂದು ವೇಳೆ ಕಟ್ಟಡ ಇಲ್ಲದಿದ್ದರು, ಜಾಗ ಇಲ್ಲದಿದ್ದರು, ಒಮ್ಮೆ ಶಾಲೆ ಆರಂಭಿಸಿಬಿಟ್ರು. ಶಾಲೆ ಆರಂಭಿಸಿಬಿಟ್ಟ ಮೇಲೆ ಅದಕ್ಕೆ ಜಾಗ ಕಂಡು ಹುಡುಕಿದರು, ಕಟ್ಟಡ ಕಟ್ಟಿದರು, ಹೀಗೆಲ್ಲ ನಡೆಯಿತು. ಹೀಗೆ ಬೆಳೆದಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಉದಾಹರಣೆಗೆ ಹಿಂದೆ, ಬಹಳ ಹಿಂದೆ, ಮುಳಹಳ್ಳಿ ಶಿವರಾಯರ ಕಾಲದಲ್ಲಿ ಆದಂಥ ಬೆಳವಣಿಗೆ, ನಂತರದ ಬೆಳವಣಿಗೆ ಈ ಅನೇಕ MLAಗಳು ಮಾಡಿದಂಥ ಸಾಧನೆ. ಆದರೆ 1990ರ ನಂತರ ಹೆಚ್ಚಿನ MLAಗಳು ಸ್ವಂತ ಇಂಗ್ಲೀಷ್ ಮೀಡಿಯಂ ಶಾಲೆ ಆರಂಭಿಸುವುದರ ಕಡೆಗೆ ನೋಡಿದರು, ಅವರು ಆಲೋಚನೆ ಮಾಡಿದರು. ಯಾಕೆಂದರೆ ಅಲ್ಲಿವರೆಗಿನ ಅವರ ಸೇವಾ ಮನೋಭಾವನೆಯ ಚಿಂತನೆ ಕೂಡ ಬದಲಾಗಿತ್ತು. ನಾನೀಗ ವಾಸ್ತವವನ್ನು ಹೇಳಬೇಕಿದ್ರೆ ಏನಾಗ್ತದೆ ಅಂದರೆ, ಒಂದು ವಾಸ್ತವ ತೋರಿಸ್ತೇನೆ ನಿಮಗೆ. ಒಂದು 100,000 ಕೋಳಿ ಮರಿಗಳು ಹೋಗ್ತಾಯಿವೆ ಅಂತ ಇಟ್ಕೊಳ್ಳಿ. 100,000 ಕೋಳಿ ಮರಿಗಳು ಹೋಗ್ತಾಯಿವೆ, ಆ ಕೋಳಿ ಮರಗಳ ಹಿಂದೆ ತಿನ್ನುವ ಪ್ರಾಣಿಗಳು, ಆ ಪ್ರಾಣಿಗಳು ಯಾರಂತ ಬೇಕಿದ್ರೆ ನೀವು ಯಾರನ್ನು ಹೇಳ್ಬೋದು, ನರಿಗಳಿರ್ಬೋದು, ನಾಯಿಗಳಿರ್ಬೋದು, ತೋಳಗಳಿರ್ಬೋದು, ಯಾರು ಸಹ, ಇವುಗಳೆಲ್ಲ ಆ ಮರಿಗಳನ್ನು ತಿಂತಾ ಹೋಗ್ತವೆ. ಮುಂದೆ ಹೋಗುವ ಕೋಳಿ ಮರಿಗಳಿಗೆ ಅದು ಗೊತ್ತಾಗೋದಿಲ್ಲ. ಇವತ್ತಿನ ನಮ್ಮ ವಾಸ್ತವ ಸ್ಥಿತಿ ಆಗಿದೆ. ಪ್ರಾಥಮಿಕ ಶಾಲೆಗಳೆಲ್ಲ ಕೋಳಿ ಮರಿಗಳು, ತಿನ್ನುವರು ಯಾರು ಅಂತ ನೀವೇ ಆಲೋಚನೆ ಮಾಡಿ ಹೇಳೋದು ಬೇಡ. ಇನ್ನು ಈ ಸಂದರ್ಭದಲ್ಲಿ ಕಂಕುಳಲ್ಲಿ ಒಂದು ಕೋಳಿ ಇಟ್ಟುಕೊಂಡು ನೋಡುವವರು ಇರ್ತಾರೆ. ಅವರು ಯಾರಂದರೆ ಖಾಸಗಿ ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಿದವರು, ಅವರನ್ನು ನೋಡ್ತಾ ಇರ್ತಾರೆ. ಇದು ವಾಸ್ತವ ಪರಿಸ್ಥಿತಿ. ಈಗ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸೋದ್ರ ಮೂಲಕ ನಾವು ಗೆಲ್ತೇವೆ ಅಂತ ಯೋಚನೆ ಮಾಡಿದವರು ತುಂಬ ಮಂದಿ ಇದ್ದಾರೆ. ನಮ್ಮ ಶಾಲೆಯಲ್ಲಿ ನನ್ನ ಹಿರಿಯ ಮಗನನ್ನು ನಾನು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಗೆ ಕಳಿಸಿದ್ದು. ಆ ರೀತಿ ನಾನು ಮನೆ ಭಾಷೆ ಕನ್ನಡ ಅಲ್ಲ, ನನ್ನ ಮನೆ ಭಾಷೆ ಮರಾಠಿ. ಆದರೂ ನಾನು ಕರ್ನಾಟಕದಲ್ಲಿ ಕನ್ನಡವೇ ಅಗತ್ಯ ಎಂಬ ದೃಷ್ಟಿಯಿಂದ ಇದನ್ನು ಮಾಡಿದ್ದೇನೆ. ದೊಡ್ಡ ಮಗನನ್ನು ಹಾಗೆ ಕಳಿಸಿದೆ, ಎರಡನೇ ಮಗನಿಗೆ ನಮ್ಮ ಶಾಲೆಯಲ್ಲಿ ಕಲಿಸಿದೆ. ಅವನು ಇವತ್ತು ಸೈಕಾಲಜಿಸ್ಟ್ ಆಗಿ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ, ತುಳುವಿನಲ್ಲಿ, ಸ್ವಲ್ಪ ಸ್ವಲ್ಪ ಮಲಯಾಳದಲ್ಲಿ, ಸ್ವಲ್ಪ ಸ್ವಲ್ಪ ತಮಿಳಿನಲ್ಲಿ ಕೌನ್ಸೆಲಿಂಗ್ ಮಾಡ್ತಾನೆ. ಅನೇಕರ ಮಾನಸಿಕ ಸಮಸ್ಯೆಗಳನ್ನು ಪರಿಹರಿಸ್ತಾನೆ. ಇದು ಎಲ್ಲಿಂದ ಈ ಕೆಪಾಸಿಟಿ ಬಂತು? ಕನ್ನಡ ಮಾಧ್ಯಮದಲ್ಲಿ ಕಲಿತ ಕಾರಣ ಬಂತು. ನಮ್ಮ ಇನ್ನೊಬ್ಬ ಹುಡುಗನ ಬಗ್ಗೆ ಹೇಳ್ತೇನೆ. ಪುತ್ತೂರಿನಲ್ಲಿ ಒಬ್ಬ ಇದ್ದಾನೆ ಆಡಿಟರು, ಅವನು ನಮ್ಮ ಶಾಲೆಯಲ್ಲಿ ಕಲಿತ ಹುಡುಗ, ಬಹಳ ಪೋಕ್ರಿ ಇದ್ದ ಅವ ವಿದ್ಯಾರ್ಥಿ ಆಗಿದ್ದಾಗ. ಅವ ಒಂದು ದಿವಸ ಬಂದು ನನಗೆ ಇನ್ವಿಟೇಷನ್ ಕೊಟ್ಟ, ಸರ್ ನಾಳೆ ನಾನೊಂದು ಆಫೀಸ್ ಓಪನ್ ಮಾಡ್ತೇನೆ ಪುತ್ತೂರಿನಲ್ಲಿ, ನೀವು ಬಂದು ಉದ್ಘಾಟನೆ ಮಾಡಿಕೊಡಬೇಕು ಅಂತ. ಅವನ ಆಫೀಸ್ ಉದ್ಘಾಟನೆ ಮಾಡಲಿಕ್ಕೆ ಯಾವ ರಾಜಕೀಯದವರ ಹತ್ರ ಹೋಗಲಿಲ್ಲ, ಅವನ ಗುರುಗಳ ಹತ್ರ ಬಂದ. ಆಮೇಲೆ ನೋಡಿದರೆ ಅವನು CA ಪರೀಕ್ಷೆಯನ್ನು ಫಸ್ಟ್ ಅಟೆಂಪ್ಟಲ್ಲಿ ಪಾಸಾಗಿದ್ದಾನೆ. ಫಸ್ಟ್ ಅಟೆಂಪ್ಟಲ್ಲಿ CA ಪರೀಕ್ಷೆಯನ್ನು ಪಾಸಾಗಿ ಅವನು ಆಫೀಸ್ ಓಪನ್ ಮಾಡಿದ್ದಾನೆ. ನಾವು ಹೋಗಿದ್ದೆವು, ನಮಗೆ ಒಳ್ಳೆ ಸನ್ಮಾನ ಮಾಡಿದ, ಆಫೀಸ್ ಓಪನ್ ಆಯಿತು. 5 ವರ್ಷ ಕಳೆಯಿತು. 5 ವರ್ಷ ಕಳೆದ ಟೈಮ್ನಲ್ಲಿ ಒಮ್ಮೆ ಹೋಗಿದ್ದೆ ಅವನ ಆಫೀಸಿಗೆ. ಹೋಗಿದ್ದಾಗ ಕೇಳಿದೆ, ನೀನು ಯಾಕೆ ಮಾರೆ ಕೆಲಸಕ್ಕೆ ಜಾಯಿನ್ ಆಗಲಿಲ್ಲ ಎಲ್ಲಿಯಾದರೂ, ತುಂಬ ಸಂಬಳ ಸಿಗ್ತದಂತಲ್ಲ ನಿಮ್ಮ ಹಾಗೆ ಪಾಸಾದವರಿಗೆ ಅಂತ ಕೇಳಿದೆ. ಆಗ ಅವನು ಹೇಳಿದ, ಸರ್ ನಾನೊಂದು ಆಫೀಸ್ ಓಪನ್ ಮಾಡಬೇಕಂತಲೇ ಇದ್ದೆ. ನಾನೊಂದು 2 ವರ್ಷ ಇನ್ನೊಬ್ಬರ ಕೈಗಳೇ ಕೆಲಸ ಮಾಡಿದರೆ ಅವರು ನನಗೆ 1.5 ಲಕ್ಷ ತಿಂಗಳಿಗೆ 2 ಲಕ್ಷ ಸಂಬಳ ಕೊಟ್ಟರು. ಆಮೇಲೆ ನನಗೇನಾಗ್ತದೆ ಅಂದರೆ ಈ ಸೆಕ್ಯೂರ್ಡ್ ಸ್ಟೇಟಸ್ನಿಂದ 0 ಸ್ಟೇಟಸ್ಗೆ ಅವರಿಗೆ ಧೈರ್ಯ ಬರೋದಿಲ್ಲ. ಒಬ್ಬ ಆಫೀಸ್ ಓಪನ್ ಮಾಡೋದಂದರೆ 0 ಸ್ಟೇಟಸ್ನಿಂದ ಶುರು ಮಾಡಬೇಕು. ಆದ ಕಾರಣ ನಾನು ಹೀಗೆ ಮಾಡಿದೆ. ಒಂದು ಸಾಹಸಕ್ಕೆ ಇಳಿದ ಮೇಲೆ ಈಗ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಅವನ ಕೈ ಕೆಳಗೆ 1.5 ಲಕ್ಷ ಸಂಬಳ ಪಡೆಯುವ CA ಕಂಪ್ಲೀಟ್ ಮಾಡಿದ ಇಬ್ಬರು ಇದ್ದಾರೆ, ಕೆಲಸ ಮಾಡ್ತಾರೆ. 15 ಜನರು ಆಫೀಸ್ ಓಪನ್ ಮಾಡಿದ್ದಾನೆ. 1-8 ಕಂಪ್ಯೂಟರ್ ಅವನ ಕೈಯಲ್ಲಿದೆ. ಇಂಥದ್ದೆಲ್ಲ ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಆಗಿರುವಂಥದ್ದು. ಒಬ್ಬ ಹುಡುಗ ನಮ್ಮ ಯೂಸುಗೌಡ್ರು ಅಂತ ಮಾಸ್ಟರ್ ಅವರ ಮಗ, ಅವನು ಬಹಳ ಎಷ್ಟು ಜಾಣ ಅಂದರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಡಿಸೈನ್ ಎಂಜಿನಿಯರಿಂಗಿಗೆ ಇದ್ದ ಪರೀಕ್ಷೆಯಲ್ಲಿ ಆಯ್ಕೆಯಾದ 15 ಮಂದಿಯಲ್ಲಿ 6ನೇ ಸ್ಥಾನ ಪಡೆದಿದ್ದವನು. ಆಲ್ ಇಂಡಿಯಾ ಲೆವೆಲ್ನಲ್ಲಿ 6ನೇ ಸ್ಥಾನ ಪಡೆದವನು. ಆಮೇಲೆ ಒಂದು ಒಳ್ಳೆಯ ಫೆಲೋಶಿಪ್ ಸಿಕ್ಕಿ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದ ಸ್ಟೂಡೆಂಟ್.

0: ಆಗಿದ್ದಾಗ ಒಂದು ದಿವಸ ನಮ್ಮ ಕಾಲೇಜಿಗೆ ಬಂದವ ನನ್ನ ಹತ್ರ ಹೇಳಿದ, ಎಂತ ಮಾಡುದು ಸರ್ ದುಡ್ಡು ಅಂತ. ಏನು ಕೇಳಿದೆ, ನಂಗೆ 65,000 ಸ್ಟೈಪೆಂಡ್ ಸಿಗ್ತಾ ಉಂಟು, ತಿಂಗಳು 65,000 ಕೊಡ್ತಾ ಇದ್ದಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅಂತ. ಅಂದರೆ ಚೆನ್ನಾಗಿ ವಿದ್ಯೆ ಕಲಿತರೆ ಒಳ್ಳೆಯ ದುಡ್ಡು ಬಂದೇ ಬರ್ತದೆ ಎನ್ನುವುದಕ್ಕೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ನನಗೆ ಸಾಕಷ್ಟು ಉದಾಹರಣೆಗಳಿವೆ. ಒಬ್ಬ ಹಾಂಗ್ಕಾಂಗ್ನಲ್ಲಿ ಕೆಲಸ ಮಾಡ್ತಿದ್ದ, 10 ವರ್ಷಗಳ ಹಿಂದಿನ ಕತೆ ಇದು. ಅವನು ಆಗಲೇ ತಿಂಗಳಿಗೆ 2.5 ಲಕ್ಷ ಸಂಬಳ ತೆಗೊಳ್ತಾ ಇದ್ದ, ಈಗ ಅವನ ಸಂಬಳ ತಿಂಗಳಿಗೆ 7-7.5 ಲಕ್ಷ ಇರ್ಬೋದು. ನಮ್ಮ ಶಾಲೆಯಲ್ಲಿ ಸಾಧಾರಣ ವಿದ್ಯಾರ್ಥಿ BBM ಮಾಡಿ ಪಡೆದಂಥ ಒಂದು ಸಾಧನೆ. ಆದ್ದರಿಂದ ಇಲ್ಲಿ ಕೂತ ಎಲ್ಲರಿಗೂ ನಾನು ಹೇಳ್ತೇನೆ, ದಯವಿಟ್ಟು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸಿ, ಬೆಳೆಸಿ, ಅವರ ಶಿಕ್ಷಣ ಸರಿಯಾಗಿ ಆಗ್ತಾ ಇಲ್ವಂತ ನೋಡಿ. ಅವರ ಶಿಕ್ಷಣ ಸರಿಯಾಗಿ ಆಗದಿರಲಿಕ್ಕೆ ಕಾರಣ ಏನು? ಒಂದು ಶಿಕ್ಷಣ ಸಂಸ್ಕೃತಿಯನ್ನು ಭಂಜಿಸಬೇಕಿದ್ರೆ ಮಾಡಬೇಕಾದ ಒಂದೇ ಕೆಲಸ ಏನೆಂದರೆ ಅಲ್ಲಿ ಶಿಕ್ಷಕರನ್ನು ಕೊಡಬಾರದು. ಶಿಕ್ಷಕರನ್ನು ಕೊಡದಿರುವ ಮಹಾ ತಪ್ಪು ನಡೆದಿದೆ ನಮ್ಮ ದೇಶದಲ್ಲಿ. ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಸರ್ಕಾರಗಳಲ್ಲಿ, ಯಾವ ಒಂದು ನಿರ್ದಿಷ್ಟ ಪಕ್ಷದ ಸರ್ಕಾರದ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಪಕ್ಷವೂ ಕೂಡ ನಾನು ಉಲ್ಲೇಖಿಸಿ ಹೇಳಬೇಕು, ಇಲ್ಲದೆ ಉಲ್ಲೇಖಿಸಿ ಹೇಳೋದು ಬೇಡ, ಗೊತ್ತಲ್ಲ ನಿಮಗೆ ಯಾವ ಪಕ್ಷಗಳಿಂದ ಆಳ್ವಿಕೆ ನಡೆದಿದೆ. ಯಾವ ಪಕ್ಷ ಕೂಡ ಶಿಕ್ಷಕರನ್ನು ಕೊಡುವ ಬಗ್ಗೆ ಪ್ರಯತ್ನ ಮಾಡಿದೆ. ನಾವು ಯಾರ ಬಗ್ಗೆ ಭರವಸೆ ಇಟ್ಟುಕೊಂಡು ನಾನು ರಾಜಕೀಯದವರಲ್ಲಿ ಸಂಸರ್ಗ ಮಾಡಿದ್ದೇನೋ ಅವರೊಟ್ಟಿಗೆ ಯಾರಲ್ಲಿ ಮಾತಾಡಿದರೂ ಅವರಿಂದ ಶಿಕ್ಷಕರನ್ನು ಕೊಡಲಿಕ್ಕೆ ಆಗೋದಿಲ್ಲ. ಶಿಕ್ಷಕರನ್ನು ಕೊಡಲಿಕ್ಕೆ ಯಾಕೆ ಆಗೋದಿಲ್ಲ? ಯಾಕೆ ಆಗೋದಿಲ್ಲ ಅಂದರೆ ಮನಸ್ಸಿಲ್ಲ. ಶಿಕ್ಷಕರನ್ನು ಕೊಡೋದ್ರ ಮೂಲಕ ಶಾಲೆಯನ್ನು ಬೆಳೆಸಬೇಕೆಂಬ ಮನಸ್ಸಿಲ್ಲ. ಪರಿಸ್ಥಿತಿ ಏನು ನಡೆದಿದೆ ಅಂದರೆ, ಒಂದು ಕಡೆಯಿಂದ ಸರ್ಕಾರಿ ಶಾಲೆಗಳು ಸಣ್ಣದಾಗ್ತಿವೆ, 450 ಮಕ್ಕಳಿಂದ 45 ಆಗಿದೆ. ಆಮೇಲೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಅಷ್ಟೇ ಹೆಚ್ಚಿದೆ. ಮುಖ್ಯಮಂತ್ರಿ ಚಂದ್ರೂರ್ ಅವರು ಇದೇ ಬಂಟ್ವಾಳ ಬಿಸಿ ರೋಡ್ನಲ್ಲಿ ಅವರನ್ನು ಮೆರವಣಿಗೆ ಮಾಡಿದರು. ನಾನು ಆ ದಿವಸ ನೋಡಲಿಕ್ಕೆ ಬಂದಿದ್ದೆ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕ ಮಾಡಿದೆ. ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕ ಮಾಡಿದಾಗ ಗೊತ್ತಾಯಿತು, 1998ರಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ 48% ಮಕ್ಕಳಿದ್ದರು, ಕನ್ನಡ ಮೀಡಿಯಂ ಶಾಲೆಗಳಲ್ಲಿ 52% ಮಕ್ಕಳಿದ್ದರು. 4 ವರ್ಷಗಳದ್ದು ಕಳೆದಾಗ ಅದೇ ಸ್ಟ್ಯಾಟಿಸ್ಟಿಕ್ಸ್ನ ಲೆಕ್ಕಾಚಾರ ಪ್ರಕಾರ ಇಂಗ್ಲೀಷ್ ಮಾಧ್ಯಮ ಶಾಲೆಗಳ ಸಂಖ್ಯೆಯಲ್ಲಿ ಬರುವ ಮಕ್ಕಳ ಸಂಖ್ಯೆ 52 ಆಗಿದೆ, ಇದು 48 ಆಗಿದೆ. ಅಲ್ಲದೆ ಈ ಸಂಖ್ಯೆ ಕಡಿಮೆ ಶಾಲೆಗಳಲ್ಲಿ ಹೆಚ್ಚು ಮಕ್ಕಳು, ಇಂಗ್ಲೀಷ್ ಮೀಡಿಯಂ ಅಂದರೆ ಕಡಿಮೆ ನಂಬರ್ ಶಾಲೆಗಳು, ಕನ್ನಡ ಮೀಡಿಯಂನ ಶಾಲೆಗಳ ಸಂಖ್ಯೆ ಹೆಚ್ಚಿದೆ ಆದರೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ. ಈ ರೀತಿಯ ಒಂದು ವಿರೋಧಾಭಾಸ ನಮ್ಮ ನಾಡಿನಲ್ಲಿ ಇರುವುದನ್ನು ಹೋಗಲಾಡಿಸಬೇಕಿದ್ರೆ, ಈ ಪರಿಸ್ಥಿತಿಯನ್ನು ಬದಲಾಯಿಸಬೇಕಿದ್ರೆ ನನಗೆ ಕಾಣೋದು ಒಂದೇ ಸಾಧ್ಯತೆ. ಅದು ಯಾವುದಂದರೆ, ಭಾರತೀಯ ಮೊದಲ ಆರಂಭದ ಪದ್ಧತಿಯನ್ನು ಅನುಸರಿಸಬೇಕು. ಪ್ರತಿಯೊಂದು ಶಾಲೆಯನ್ನು ಕೂಡ ಒಂದು ಇಂಡಿವಿಜುವಲ್ ಸೆಂಟರ್ ಆಗಿ ಮಾಡಬೇಕು. ಪ್ರತಿಯೊಂದು ಶಾಲೆ ಕೂಡ ಇಂಡಿವಿಜುವಲ್ ಸೆಂಟರ್, ಅಲ್ಲೇ ಒಬ್ಬರು ಮುಖ್ಯೋಪಾಧ್ಯಾಯರು, ಆ ಮುಖ್ಯೋಪಾಧ್ಯಾಯರ ರೆಸ್ಪಾನ್ಸಿಬಿಲಿ, ಆ ಶಾಲೆಯ ಗೌರವಕ್ಕೆ ಎಲ್ಲದಕ್ಕೂ ಅವರೇ ರೆಸ್ಪಾನ್ಸಿಬಲ್. ಅವರ ಶಾಲೆಗೆ ಹೆಚ್ಚು ಮಕ್ಕಳು ಬರಬೇಕು ಅಂತಿದ್ದರೆ ಅವರ ಕೆಪಾಸಿಟಿಯಿಂದ ಬರಬೇಕು. ಈಗ ಹಾಗಿಲ್ಲ, ಈಗ ಯಾರ ಕೆಪಾಸಿಟಿಯಿಂದಲೂ ಮಕ್ಕಳುಗಳು ಬರ್ತಾ ಇಲ್ಲ. ಆ ರೀತಿಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಸದ್ಯಕ್ಕೆ ನಮಗೆ ಒಂದು ಸ್ಯಾಂಪಲ್ ಸಿಕ್ಕುವುದು ಕಾಡಸಿದ್ದೇಶ್ವರ ಸ್ವಾಮಿಗಳಿದ್ದು. ಕಾಡಸಿದ್ದೇಶ್ವರ ಸ್ವಾಮಿಗಳು ಒಳ್ಳೆಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅವರೇನು ಹೇಳ್ತಾರೆ ಅಂದರೆ, ಇಲ್ಲಿ ಬಂದು ಸೇರಬೇಕು, ಸೇರಿದ ಮೇಲೆ 12 ವರ್ಷ ಇರಬೇಕು, ಅವರಿಗೆ ನಾವು ವಸತಿಯನ್ನು ಕೊಡ್ತೇವೆ, ವಿದ್ಯೆಯನ್ನು ಕೊಡ್ತೇವೆ ಉಚಿತವಾಗಿ. ಉಚಿತವಾಗಿ ವಿದ್ಯೆ ಕೊಟ್ಟ ಮೇಲೆ ಕೊನೆಗೆ ಅವರಿಗೆ 5 ಲಕ್ಷ ಕ್ಯಾಶ್ ಅಮೌಂಟ್ ಕೊಡ್ತೇವೆ. 5 ಲಕ್ಷ ಕ್ಯಾಶ್ ಅಮೌಂಟ್ ಯಾಕೆಂದರೆ, ಒಂದು ಸ್ಟಾರ್ಟ್, ಒಂದು ಏನಾದರೂ ಒಂದು ಉದ್ಯೋಗಪತಿ ಆಗಲಿಕ್ಕೆ. ಅವ್ರು ಹೇಳ್ತಾರೆ ಉದ್ಯೋಗಪತಿ ಆಗಲಿಕ್ಕೆ ಎಜುಕೇಷನ್ ಬೇಡ, ಉದ್ಯೋಗಪತಿ ಆಗಲಿಕ್ಕೆ ನಿಮಗೆ ಅಂಬಾನಿಗೆ ಎಜುಕೇಷನ್ ಬೇಡ, ಎಜುಕೇಷನ್ ಬೇಕಾದ ಅಂಬಾನಿ ಯಾರನ್ನು ಅಪಾಯಿಂಟ್ ಮಾಡ್ತಾರೋ ಅವರಿಗೆ. ಹಾಗಾಗಿ ಆ ರೀತಿಯ ಒಂದು ಶಾಲೆಗಳ ಹೊಸ ಸರಣಿ ಓಪನ್ ಆಗಬೇಕಾಗಿದೆ. ನಾನು ಅಂಥ ದೃಷ್ಟಿಯಿಂದ ಮುಂದಿನ ನನ್ನ ಪ್ರಯತ್ನಗಳನ್ನು ಮಾಡ್ತೇನೆ. ಒಂದು ಅನುಭವ ಹೇಳಿಬಿಡ್ತೇನೆ, ದಯವಿಟ್ಟು ಕೇಳಿ. ಇತ್ತೀಚೆಗೆ ನನಗೊಂದು ಫೋನ್ ಬಂತು ಬೆಂಗಳೂರಿನಿಂದ. ಕಾಂತರಾಜ್ ಅನ್ನೋರು, ಅವರು ದೀನಬಂಧು, ಚಾಮರಾಜನಗರದ ದೀನಬಂಧು ಸಂಸ್ಥೆಯಲ್ಲಿ ಕೆಲಸ ಮಾಡುವವರು. ಅವರು ಫೋನ್ ಮಾಡಿದರು, ದಾಮ್ಲೆಯವರೇ, ನಾನು ನಿಮ್ಮ ಹೆಸರನ್ನು ಒಬ್ಬರಿಗೆ ಸೂಚನೆ ಕೊಟ್ಟಿದ್ದೇನೆ, ಅವರಿಂದ ನಿಮಗೆ ಫೋನ್ ಬರ್ಬೋದು. ಏನಂದರೆ, ಅವರು ತುಂಬ ಸ್ಕಾಲರ್ಶಿಪ್ಗಳನ್ನು ವಿತರಣೆ ಮಾಡ್ತಾರೆ. ಆ ಸ್ಕಾಲರ್ಶಿಪ್ಗಳಿಗೆ ಸೂಕ್ತವಾದ ವಿದ್ಯಾರ್ಥಿಗಳು ಯಾರು, ಆ ವಿದ್ಯಾರ್ಥಿಗಳ ಕಾಂಟ್ಯಾಕ್ಟ್ ಮಾಡಿಕೊಡಬೇಕು ಅಂತ. ಮತ್ತು ಅವರು ಹೇಳಿದರು ಏನಂದರೆ, ನಿಮ್ಮನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ನೀವು ಒಂದು ಪ್ರಾಮಾಣಿಕವಾಗಿ, ಆಮೇಲೆ ಯಾವ ಲಾಭವನ್ನು ಇಟ್ಟುಕೊಳ್ಳುವ ದೃಷ್ಟಿ ಇಲ್ಲದೆ ಅದನ್ನು ಮಾಡ್ತೀರಿ ಎಂಬ ವಿಶ್ವಾಸದಿಂದ ಕಳಿಸ್ತಾ ಇದ್ದೇನೆ ಅಂತ ಹೇಳಿದರು. ನನಗೆ ಆ ಫೋನ್ ಬಂತು ಬೊಂಬೈಯಿಂದ. ಸ್ಕಾಲರ್ಲಿ ಫೈ ಎಂಬ ಸಂಸ್ಥೆ, ಅದು NGO, ಸ್ಕಾಲರ್ಲಿ ಫೈ ಎಂಬ ಸಂಸ್ಥೆಯ ಒಬ್ಬಳು ಲೇಡಿ ದೇಶಪಾಂಡೆ, ಸ್ವಪ್ನ ದೇಶಪಾಂಡೆ ಎನ್ನುವರು ಫೋನ್ ಮಾಡಿದರು. ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು, ನೀವು ಇದನ್ನು ಕರ್ನಾಟಕದ ಜವಾಬ್ದಾರಿ ನೀವು ತಗೊಳ್ಬೇಕು, ಗುಜರಾತ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮೂರೇ ರಾಜ್ಯಗಳಿಗೆ ಇದರ ವ್ಯವಸ್ಥೆ ಇರೋದು. ಏನು ವ್ಯವಸ್ಥೆ ಅಂದರೆ, ಹೆಣ್ಣು ಮಕ್ಕಳು ಒಳ್ಳೆಯ ಕಲಿತಾ ಇರುವವರು ಹಣಕಾಸಿನ ತೊಂದರೆಯಿಂದ ವಿದ್ಯಾಭ್ಯಾಸ ನಿಲ್ಲಿಸಬಾರದು. ಇದು ಅರ್ಥ ಆಗ್ತದೆ ಎಲ್ಲರಿಗೆ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿರುವ ಹೆಣ್ಣು ಮಕ್ಕಳು ಹಣಕಾಸಿನ ಸಮಸ್ಯೆಯಿಂದ ವಿದ್ಯಾಭ್ಯಾಸ ನಿಲ್ಲಿಸಬಾರದು, ಅದಕ್ಕಾಗಿ ಒಂದು ಸ್ಕಾಲರ್ಶಿಪ್ ಕೊಡ್ತೇವೆ ಅಂತ. ಎಷ್ಟು ಸ್ಕಾಲರ್ಶಿಪ್ ಕೊಡ್ತೀರಿ ಕೇಳಿದರು. ಕೇಳಿದೆ, ನಾವು ಹೈಸ್ಕೂಲ್ ಮಕ್ಕಳಿಗೆ ಆದರೆ 20,000 ಕೊಡ್ತೇವೆ, ಪಿ ಯು ಕಲಿತವರಿಗೆ ಆದರೆ 30,000 ಕೊಡ್ತೇವೆ ಹೇಳಿದರು. ಆಗಲೇ ನಂಗೆ ಬಡ್ದೋಯ್ತು, 20,000 ಕೊಡ್ತಾರೆ ಮತ್ತು 30,000 ಕೊಡು, ಸಣ್ಣ ಅಮೌಂಟ್ ಏನಲ್ಲ. ಆಮೇಲೆ ನಾನು ಏನು ಮಾಡಿದೆ, ಬೇಡ ನನಗೆ ಇದೊಂದು ಸುಮ್ಮನಿದ್ದೆ. ಮತ್ತೆ 2 ದಿವಸ ಕಳೆದು ಪುನಃ ಫೋನ್ ಮಾಡಿದರು. ಆಗ ನಾನು ಖಂಡಿತ ಒಂದು 4-5 ಕೆಲವು ಬಡ ಹುಡುಗಿಯರಿಗೆ ಸಹಾಯ ಆಗುವುದಾದ್ರೆ, ನನ್ನಿಂದ ನಾನು ಇರುವಿಕೆಯಿಂದ ಒಂದು ಸಹಾಯ ಆಗುವುದಾದ್ರೆ ಮಾಡಿಬಿಡುವ ಅಂಥೇಳಿ ನಾನು ನನಗೆ ಪರಿಚಯ ಇರುವ ಸರ್ಕಾರಿ ಶಾಲೆಯ ಶಿಕ್ಷಕಿಯರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಅವರೆಲ್ಲರೂ ಸಹ ಅವರವರೊಳಗೆ ಇದನ್ನು ಹಂಚಿಕೊಂಡು ಅಪ್ಲೈ ಮಾಡಿದರು. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಾನು ಸ್ಟ್ಯಾಟಿಸ್ಟಿಕ್ಸ್ ಇದ್ದು ಹೇಳ್ತಾ, ಕ್ಯಾಶ್ ಇದೆ ಅದು. 22 ಹುಡುಗಿಯರಿಗೆ ಎಲ್ಲ ಹಳ್ಳಿಗಾಡಿನವರು, ಸರ್ಕಾರಿ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವವರು, 22 ಹುಡುಗಿಯರಿಗೆ 20,000 ಪ್ರಕಾರ ಹಣ ಬಂದಿದೆ ಮತ್ತು 8 ಹುಡುಗಿಯರಿಗೆ 30,000 ಪ್ರಕಾರ ಹಣ ಬಂದಿದೆ. ಯಾಕೆ ಚಪ್ಪಾಳೆ ತಟ್ಟೋದಿಲ್ಲ ನನಗೆಲ್ಲ, ಆ ಹುಡುಗಿಯರಿಗೆ ಚಪ್ಪಾಳೆ ತಟ್ಟಿ ಅವರ ಸಾಧನೆಗೆ ಯೋಗ್ಯತೆ ಬಂದಿದೆ ಅವರಿಗೆ. ಅವರಿಗೆ ಸ್ಕಾಚ್ ಬ್ರೈಟ್ ಎಂಬ ಸಂಸ್ಥೆಯವರು ಕೊಟ್ಟಿದ್ದಾರೆ. ಹೀಗೆ 600,000 ಹಣ ಕ್ಯಾಶ್ ಈಗ ನಮ್ಮ ಸುಳ್ಯಕ್ಕೆ 30 ಮಂದಿ ವಿದ್ಯಾರ್ಥಿನಿಯರಿಗೆ ಬಂದಿದೆ. ಇದಕ್ಕೆ ಕಾರಣ ನನ್ನ ವ್ಯಕ್ತಿತ್ವ ಅಂತ ನಾನು ಇವತ್ತು ಹೇಳ್ಬೋದು, ನನ್ನ ವ್ಯಕ್ತಿತ್ವಕ್ಕೆ ಕೊಟ್ಟಂಥ ಬೆಲೆ. ಇನ್ನೊಂದು ನಿಮಗೆ ಹೇಳಬೇಕಾದ ಸಾಕ್ಷಿ ಅಂದರೆ, ಇವತ್ತು ಬೆಳಿಗ್ಗೆ ನಾನು ಇಲ್ಲಿಗೆ ಹೊರಡುವಾಗ ಒಬ್ಬ ವಿದ್ಯಾರ್ಥಿ ಬಂದು ಹೇಳಿದ, ಸರ್ ನಿನ್ನೆ ಫೋನ್ ಬಂತು ಮತ್ತು ಅಕೌಂಟಿಗೆ ಹಣವೂ ಬಂತು ಅಂತ ಹೇಳಿದ. ಇನ್ನೊಂದು ಜಿಂಗ್ಯಾ ಉಡಾನ್ ಎಂಬ ಇನ್ನೊಂದು ಸಂಸ್ಥೆ ಇದೆ, ಅವರು ಈ ಥರ ಹಣ ಕೊಡ್ತಾರೆ. ಅದು ಕೂಡ ಸ್ಕಾಲರ್ಲಿಫೈ ಅವರ ಮೂಲಕವೇ ಬರೋದು. ನಾನೊಂದು 20-30,000 ಅಂತ ಗ್ರಹಿಸ್ಕೊಂಡು ಕೇಳಿದೆ ಎಷ್ಟು ಬಂತ ಅಂತ. 50,000 ಬಂತು ಹೇಳಿದ್ರು. ಇಮ್ಯಾಜಿನ್ ಮಾಡಿ, 50,000 ಇದ್ದಲ್ಲಿಗೆ ಒಂದು ಸಹಾಯ ಬಂದುಬಿಟ್ರೆ ಆ ವಿದ್ಯಾರ್ಥಿಗಳಿಗೆ ಎಷ್ಟು ದೊಡ್ಡ ಸಹಾಯ ಆಯಿತು. ಆ ಸಹಾಯ ಬರಲಿಕ್ಕೆ ನಾನು ಒಂದು ನೆಪ ಆದರೂ ಸಹ ನನಗೆ ಅದ್ರ ಬಗ್ಗೆ ಒಂದು ಅಭಿಮಾನ ಇದೆ. ಆ ರೀತಿಯಿಂದ ಕೆಲಸಗಳು ಪ್ರಾಮಾಣಿಕತೆ ಇದ್ದಲ್ಲಿ, ನಿಷ್ಠೆ ಇದ್ದಲ್ಲಿ ಖಂಡಿತ ಕೆಲಸಗಳಾಗ್ತವೆ. ಶಾಲೆಗಳ ಅಭಿವೃದ್ಧಿ ಆಗಬೇಕಿದ್ದರೆ ಈಗಿನ ಪರಿಸ್ಥಿತಿಯನ್ನು ಬದಲಾಗಬೇಕು. ಈ ಅವಕಾಶಕ್ಕಾಗಿ ನಾನಿವತ್ತು ಮಾತಾಡಿದ್ರಿಂದ ಏನೂ ಆಗೋದಿಲ್ಲ ಅಂತ ಖಂಡಿತ ನಂಗೆ ಗೊತ್ತುಂಟು. ಪ್ರಯೋಜನ ಇಲ್ಲ ಇದು ನಂಗೆ ಗೊತ್ತುಂಟು. ಗೊತ್ತಿಲ್ಲದಿದ್ದರೂ ಸಹ ಕೆಲಸ ಇಂಥದ್ದೆಲ್ಲ ಮಾಡಬೇಕಾಗ್ತದೆ, ಕೆಲವು ಪೂಜೆಗಳನ್ನೆಲ್ಲ ಮಾಡೋದಷ್ಟಕ್ಕೆ ಅಲ್ವ. ಯಾಕೆಂದರೆ ಏನಾದರೂ ಒಂದು ಪ್ರಯೋಜನ ಇರ್ಬೋದು, ಆ್ಯಡ್ ಮಾಡ್ತಾ ಹೋಗೋದು. ಸೊ ಇದೊಂದು ಆ್ಯಡ್ ಆಗಲಿ, ಈ ಎಡಿಷನ್ ಮೂಲಕ ನಮ್ಮ ಶಾಲೆಗಳು ಒಳ್ಳೆಯದಾಗೋದಾದ್ರೆ ಆಗಲಿ. ಮತ್ತು ನಮ್ಮ ಸ್ನೇಹ ಶಾಲೆಗೆ ನೋಡಲಿಕ್ಕೆ ಬರಬೇಕಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ ದಯವಿಟ್ಟು ನೀವು ಬರ್ಬೋದು. ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಸ್ನೇಹಶಾಲೆ ನೋಡಿದ ನಮ್ಮ ಸುಳ್ಯದ ಕನ್ನಡ ಸಾಹಿತ್ಯ ಪರಿಷತ್ನವರು ಇದ್ದಾರೆ, ಜೀವನರಾಮ್ ಇದ್ದಾರೆ, ಅವರಿಗೆಲ್ಲ ನಮ್ಮ ಶಾಲೆಯ ಪರಿಚಯ ಇದೆ. ದಯವಿಟ್ಟು ನಿಮ್ಮ ಆಸಕ್ತಿ ಇದ್ದಾಗ ಬನ್ನಿ. ವಂದನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ.
1: ಇಷ್ಟವರೆಗೆ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.
2: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
1: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಮಾತಿರ್ಲ ಒನ್ ಪೇರ್ ಕೋರಿಗೆಲೆ ತಿಂದು ಉಳ್ಳಿಯಾಣ ನನ್ನ ಪುಳ್ಯಾಯಿ ಬುಕ್ಕನೆ ಕೋರಿ ಕೋರಿಗೆಲೆ ಅನ್ನೋದು ಏರೆಗಳ ಗೊತ್ತಿ ಯಾ ನನಿಗಳ ಸುಂದರ ರೈ ಮಂದಾರ ನಿಕ್ಲಿಕ್ಕೆ ಏನೊಂದುಳ್ಳರು ರೇಡಿಯೋ ಸಾರಂಗ್ 107.8 FM. ರಂಗು ರಂಗದ ಬದುಕು.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಹಲೋ ಬಣ್ಣ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೀನಿ. ಸೊ ಇಂದಿಗೆ ನಮ್ಮ ಹೆಲೋ ವಿನ್ಲಾಕ್ ನೇರ ಫೋನಿನ ಕಾರ್ಯಕ್ರಮದ 155ನೇ ಸಂಚಿಕೆಗೆ ಕೂಡ ನಾವು ಇವತ್ತು ಕಾಲಿಡ್ತಾ ಇದ್ದೀವಿ. ಹಾಗೆಯೇ ಶುಕ್ರವಾರ, ಪ್ರತಿ ಶುಕ್ರವಾರವೂ ಕೂಡ ಒಬ್ಬೊಬ್ಬರು ವೈದ್ಯರು ಬರ್ತಾರೆ, ಒಂದೊಂದು ರೋಗಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಮಾಹಿತಿಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇರ್ತಾರೆ. ಸೊ ಇವತ್ತು ಕೂಡ ಒಂದು ಟಾಪಿಕ್ ಮೇರೆಗೆ ಕೂಡ ನಾವು ಬಂದಿದ್ದೀವಿ. ಬಹುಶಃ ನಮಗೆ ಗೊತ್ತಿರಬಹುದು, ಮನುಷ್ಯನ ದೇಹಕ್ಕೆ ಕಾಯಿಲೆ ಅಂಟಿಕೊಳ್ಳೋಕೆ ತಿನ್ನುವಂಥ ಆಹಾರ, ಕುಡಿಯುವಂಥ ಪಾನೀಯ ಅಥವಾ ಉಸಿರಾಡುವಂತಹ ಅಶುದ್ಧ ಗಾಳಿಯ ಕಾರಣವಾಗಬೇಕಂತೆ ಏನಿಲ್ಲ. ಸುತ್ತಮುತ್ತಲಿನ ಒಂದಿಷ್ಟು ಪರಿಸರ ಆಗಿರ್ಬೋದು, ನಮ್ಮ ದಿನನಿತ್ಯ ಓಡಾಡುವಂತಹ ವಾತಾವರಣಗಳಾಗಿರ್ಬೋದು, ವಿವಿಧ ರೀತಿಯ ಸೋಂಕುಗಳನ್ನು ಕೂಡ ತಂದೊಡ್ಬೋದು. ಅಂತಹ ರೋಗ ಹರಡುವ ಪ್ರಮುಖ ಕಾರಣಗಳಲ್ಲಿಯೂ ಕೂಡ ಒಂದು ಶಿಲೀಂಧ್ರ ಅಂತ ಕೂಡ ಹೇಳ್ಬೋದು. ಹಾಗಾದರೆ ಏನಿದು ಶಿಲೀಂಧ್ರ? ಸೊ ಇದರ ಕಾರಣಗಳೇನು, ಇದರ ರೋಗ ಲಕ್ಷಣಗಳೇನು, ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನಾವು ಇವತ್ತು ನೀಡಲಿಕ್ಕಿದ್ದೀವಿ. ಸೊ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಚರ್ಮ ರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಇವರು ನಮ್ಮ ಜೊತೆಗಿದ್ದಾರೆ. ಸತತ 23 ವರ್ಷಗಳಿಂದ ಕೂಡ ವೈದ್ಯಕೀಯ ವೃತ್ತಿಯಲ್ಲಿ ಕೂಡ ತೊಡಗಿಸಿಕೊಂಡವರು. 2-3 ವರ್ಷಗಳಿಂದ ಕೂಡ ನಮ್ಮ ಹೆಲೋ ವಿನ್ಲಾಕ್ ಈ ಒಂದು ಆಸ್ಪತ್ರೆಯಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅವರನ್ನು ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಸರ್.
1: ನಮಸ್ತೆ.
0: ಹೇಗಿದ್ದೀರಾ ಡಾಕ್ಟರ್?
1: ಚೆನ್ನಾಗಿದ್ದೇನೆ.
0: ಎಸ್, ಮೊದಲನೇದಾಗಿ ನಾವು ಇವತ್ತು ಟಾಪಿಕ್ ನಾವು ಮಾತಾಡ್ತಾ ಇರುವಂಥದ್ದು ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮ ರೋಗಗಳು ಅಂತ. ಸೊ ಖಂಡಿತವಾಗಿಯೂ ಶಿಲೀಂಧ್ರಗಳಿಂದ ಹರಡುವಂಥ ಚರ್ಮ ರೋಗಗಳು ಅಂತ ಬಂದಾಗ ನಮಗೆ ಶಿಲೀಂಧ್ರ ಏನು, ಅದು ಒಂದು ಪ್ರಶ್ನೆ ಕೂಡ ಖಂಡಿತವಾಗಿಯೂ ಕೂಡ ಮೂಡಿ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಹೇಳುವುದಾದ್ರೆ,
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಎಲ್ಲ ಕೇಳುಗರು ನಮಸ್ತೆ. ಈಗ ಶಿಲೀಂಧ್ರ ಅಂತ ಹೇಳಿದೆ ಫಂಗಸ್.
0: ಎಸ್.
1: ಈಗ ನಮ್ಮ ವಾತಾವರಣದಲ್ಲಿ ಈಗ ನಾವು ಕೇಳಿದ್ದೇವೆ ಕೆಲವು ಕಾಯಿಲೆಗಳು, ವೈರಸ್ಸಿಂದ ಹರಡುವ ಕಾಯಿಲೆಗಳು, ಬ್ಯಾಕ್ಟೀರಿಯಾದಿಂದ ಹರಡುವ ಕಾಯಿಲೆಗಳು, ಹಾಗೂ ಫಂಗಸ್, ಕೆಲವು ಫಂಗಸ್ಗಳು ಗಳಿಂದಾಗಿ ನಮ್ಮ ದೇಹಕ್ಕೆ ಇದರ ಸೋಂಕು ತಗಲಿದ್ರೆ ಮುಖ್ಯವಾಗಿ ನಮ್ಮ ದೇಹದ ಚರ್ಮ, ಉಗುರು ಮತ್ತು ಕೂದಲು, ಈ ಮೂರು ಭಾಗಗಳಿಗೆ ಈ ಮುಖ್ಯವಾಗಿ ಕಾಯಿಲೆಗಳನ್ನು, ಸೋಂಕು ತಗಲಿದ್ರೆ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ. ಇದು ಮುಖ್ಯವಾಗಿ ಒಬ್ಬರಿಂದ ಕಾಂಟ್ಯಾಕ್ಟ್ ಸ್ಪ್ರೆಡ್ ಅಂತ ಹೇಳಿದ್ರು, ಒಬ್ಬರಿಂದ ಸ್ಪರ್ಶದಿಂದ ಹರಡುವಂಥದ್ದು. ಎಲ್ಲ ಪ್ರತಿ ಸಾರಿ ಈ ಸೋಂಕು ತಗಲಿದ್ರೆ ನಮಗೆ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಬೇಕಂತ ಏನಿಲ್ಲ. ಇದು ಆಯಾ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಗಳನ್ನು ಶಕ್ತಿಗಳಿಗೆ ಇದರ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುತ್ತದೆ. ಎಷ್ಟು ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಶರೀರದಲ್ಲಿ ಚೆನ್ನಾಗಿದ್ರೆ ಈ ಫಂಗಸ್ ಅನ್ನೋದನ್ನು ಕೊಲ್ಬಹುದು ಅಥವಾ ಫಂಗಸ್ ಅನ್ನು ನಾಶ ಮಾಡಬಹುದು. ಹಾಗಾಗಿ ನಮಗೆ ಆ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ. ಮುಖ್ಯವಾಗಿ ನಾವು ಚರ್ಮದ ಒಪಿಡಿಯಲ್ಲಿ ನೋಡೋದಾದ್ರೆ ಚರ್ಮದ ಕಾಯಿಲೆಗಳಲ್ಲಿ 50% ಕೇಸ್ಗಳು ಈ ಫಂಗಲ್ ಅದು ಶಿಲೀಂಧ್ರ ಇನ್ಫೆಕ್ಷನ್ ಇಂದ ಬರುವ ಕಾಯಿಲೆಗಳು. ಇದರಲ್ಲಿ ಮುಖ್ಯವಾಗಿ ಎರಡು ತರದ್ದು, ಒಂದು ನಾವು ರಿಂಗ್ ವರ್ಮ್, ನಾವು ಕಾಮನ್ ವರ್ಡ್ ಅಲ್ಲಿ ಅಥವಾ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಒಂದು ರಿಂಗ್ ವರ್ಮ್. ಮತ್ತೊಂದು ಸೂಪರ್ಫಿಷಿಯಲ್ ಅಂದ್ರೆ ಚರ್ಮಕ್ಕೆ ಇನ್ಫೆಕ್ಷನ್ ಆಗುವಂತ ತೊಂದರೆ, ಮತ್ತೊಂದು ಕಾಯಿಲೆ ನಾವು ಆಡು ಭಾಷೆಯಲ್ಲಿ ಸಿಬ್ಬ ಅಥವಾ ಬಿಳಿ ಚಿಬ್ಬು ಅಂತ ಹೇಳ್ತೇವೆ. ಅದು ಪಿ ವರ್ಸಿಕ್ಯುಲರ್, ಪಿಟಿರಿಯಾಸಿಸ್ ವರ್ಸಿಕ್ಯುಲರ್ ಅಂತ ಹೇಳ್ತೇವೆ. ಇದು ಇನ್ನೊಂದು ರಿಂಗ್ ವರ್ಮ್ಗೆ ನಾವು ಟೀನಿಯಾ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಇದು ಎರಡು ಮುಖ್ಯವಾಗಿ, ಇದು ಮುಖ್ಯವಾಗಿ ಬರುವಂತದ್ದು ಇನ್ನೊಬ್ಬರ ಸ್ಪರ್ಶದಿಂದ. ಇದಕ್ಕೆ ಒಂದು ನಮ್ಮ ಹೈಜಿನ್ ಅಂದ್ರೆ ವೈಯಕ್ತಿಕ ಸ್ವಚ್ಛತೆ ಇಲ್ಲದಿರುವುದು ಕಾರಣ ಇರಬಹುದು, ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೆ ಅವರ ಕಾಂಟ್ಯಾಕ್ಟ್ ಸ್ಪರ್ಶದ ಮೂಲಕ ಬರುವಂತದ್ದು, ಅಥವಾ ನಾವು ಹೊಸ ಡ್ರೆಸ್ ಅಥವಾ ಇನ್ನೊಬ್ರು ಹಾಕಿದ್ದನ್ನು ನಾವು ಹಾಕಿದ್ರೆ ಆ ಮುಖಾಂತರ ಕೂಡ ಬರುವ ಚಾನ್ಸ್ ಇದೆ. ಮತ್ತು ಹೆಚ್ಚಾಗಿ ಈ ಲೇಬರ್ ವರ್ಕರ್ಸ್, ನಾವೇನಂತ ಹೇಳ್ತೇವೆ, ನಾವು ಕಾರ್ಮಿಕರು, ಕಟ್ಟಡ ಕಾರ್ಮಿಕರಾಗಲಿ

0: ಅಥವಾ ಈ ತುಂಬಾ ಬೆವರುವಂತ ಕೆಲಸ ಮಾಡುವಂತವರು, ಮತ್ತೆ ಈ ಕೂತೆ ಜಾಸ್ತಿ ಕೆಲಸ ಮಾಡುವಂತದ್ದು ಕಂಪ್ಯೂಟರ್ ಇಂಜಿನಿಯರ್ಸ್ ಆಗ್ಲಿ ಅಥವಾ ಬ್ಯಾಂಕ್ಸ್ನವರಾಗ್ಲಿ, ಅಂತವರಿಗೆ ಈ ಬೆವರು ಜಾಸ್ತಿ ಶೇಖರಣೆ ಆಗಿ ಅಲ್ಲಿ ಕೂಡ ಇದು ಈ ಫಂಗಸ್ ಮಲ್ಟಿಪ್ಲೈ ಅಂದ್ರೆ ದ್ವಿಗುಣ ಆಗ್ಲಿಕ್ಕೆ ಒಳ್ಳೆ ಒಳ್ಳೆ ಪ್ಲೇಸ್ ಅನ್ನು ಅದು ಹುಡುಕಿ ಕೊಡ್ತದೆ.
1: ಓಕೆ, ಹಾಗಾದ್ರೆ ಮುಖ್ಯ ನೀವು ಹೇಳುವಂತದ್ದು ಶಿಲೀಂಧ್ರ ಅನ್ನುವಂತ ಒಂದು ಸೂಕ್ಷ್ಮ ಅಣುಜೀವಿ. ಸೊ ಹಾಗಾಗಿ ಅದು ಯಾವ ತರದಲ್ಲಿ ಕೂಡ ಬರಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೆಚ್ಚಾಗಿ ನೀವು ಹೇಳುವಂತದ್ದು ಕಾರ್ಮಿಕರು ಬೆವರು ಹೆಚ್ಚಾಗಿ ಏನು ಕೆಲಸ ಮಾಡ್ತಿರ್ತಾರೆ, ಸೊ ಅವರಲ್ಲಿ ಹೆಚ್ಚಾಗಿ ಇದು ಬರುವಂತಹ ಸಾಧ್ಯತೆ ಇರುತ್ತೆ, ಅಂದ್ರೆ ದ್ವಿಗುಣಗೊಳ್ಳುವಂತಹ ಸಾಧ್ಯತೆ ಕೂಡ ಜಾಸ್ತಿ ಆಗಿರುತ್ತೆ ಅಂತ. ಇದು ಕಾರಣಗಳು ನೀವು ಹೇಳ್ತಾ.
0: ಮತ್ತೊಂದು ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಓವರ್ ವೈಟ್ ಅಂತ ನಾವು ಹೇಳ್ತೇವೆ ಏನು,
1: ಓಕೆ,
0: ತೂಕ ಅವನ ಹೈಟಿಗೆ ತೂಕ ತುಂಬಾ ಜಾಸ್ತಿ ಇದೆ, ಅವಾಗ ಬಾಡಿಯಲ್ಲಿ ಫೋಲ್ಡ್ಸ್ ಬರುತ್ತೆ, ನಾವು ಫೋಲ್ಡ್ಸ್ ಅಂತ ಏನು ಹೇಳ್ತೇವೆ, ಎರಡು ಮಾಂಸಗಳ ಮಧ್ಯೆ ಪ್ಲೇಸ್ ಅಂದ್ರೆ ಆ ಪ್ಲೇಸ್ ಅಲ್ಲಿ ಕೂಡ ಬೆವರು ಜಾಸ್ತಿ ನಿಂತು ಅಲ್ಲಿ ಕೂಡ ಫಂಗಸ್ ವೃದ್ಧಿ ಆಗ್ಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಾಗುತ್ತೆ. ಮತ್ತೊಂದು ಇತರ ಕಾಯಿಲೆಗಳಿರುವವರು, ಒಂದು ಈ ಡಯಾಬಿಟಿಕ್ ಮೆಲಿಟಸ್ ಶುಗರ್ನ ಕಾಯಿಲೆ ಇರುವವರು, ಅಂತವರುಗಳಿಗೆ ಈ ಕ್ರಿಮಿ ಕೂಡ ಒಂದು ಒಳ್ಳೆ ಅವಕಾಶವನ್ನು ವೃದ್ಧಿ ಮಾಡ್ಲಿಕ್ಕೆ, ತನ್ನ ವಂಶಾಭಿವೃದ್ಧಿ ಮಾಡ್ಲಿಕ್ಕೆ
1: ತುಂಬಾನೇ
0: ಕೇರ್ಫುಲ್ ಆಗಿರುವ. ಮತ್ತೆ ಕ್ರಾನಿಕ್ ಡಿಸೀಸ್ ಅಂದ್ರೆ ಬೆಡ್ ರಿಡನ್ ಆಗಿರುವಂತವರು, ಮತ್ತೆ ಇತರ ಈಗ ಕಾಯಿಲೆಗಳಿಂದ ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿಕೊಂಡಂತವ್ರು, ಇತರ ಕ್ರಾನಿಕ್ ಡಿಸೀಸ್ ಅಂತ ನಾವು ಹೇಳ್ತೇವೆ, ಎಚ್ ಐ ವಿ ಆಗಿರೋ ಅಥವಾ ಬೇರೆ ಕಾಯಿಲೆಗಳಿರ್ಬೋದು, ಅಂತವರಲ್ಲಿ ಕೂಡ ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಂಖ್ಯೆಗಳು ಜಾಸ್ತಿ
1: ಇರುವಂತದ್ದು ಅಂತ ನೀವು ಹೇಳುವಂತದ್ದು. ಸೊ ಹಾಗಾಗಿ ಮಳೆಗಾಲದಲ್ಲಿ ಕೂಡ ಹೆಚ್ಚಾಗಿ ನಾವು ಸ್ವಲ್ಪ ಕೇರ್ಫುಲ್ ಕೂಡ ಆಗಿರಬೇಕಾಗುತ್ತೆ.
0: ಇನ್ನೊಂದು ಈ ಕಾಯಿಲೆ ಬಗ್ಗೆ ಹೇಳುವಂತ, ನಮ್ಮ ದೇಹವನ್ನು ಆದಷ್ಟು ಡ್ರೈ ಆಗಿಟ್ಕೊಳ್ಬಹುದು, ಅಂದ್ರೆ ಸ್ನಾನ ಮಾಡಿ ಒರೆಸಿಕೊಳ್ಳುವಂತದ್ದು, ಮತ್ತೆ ನಮ್ಮ ಬಟ್ಟೆಗಳನ್ನು ಆದಷ್ಟು ಡ್ರೈ ಆದ ಬಟ್ಟೆಗಳನ್ನು ಒಣಗಿದ ಬಟ್ಟೆಗಳನ್ನೇ ಧರಿಸುವಂತದ್ದು. ನಮ್ಮ ಬಾಡಿ ಫೋಲ್ಡ್ಸ್ ಅಂದ್ರೆ ಈಗ ತೊಡೆಗಳ ಮಧ್ಯದಲ್ಲಿರ್ಬೋದು ಅಥವಾ ಶೋಲ್ಡರ್ನ ಕೆಳಗಿರ್ಬೋದು, ನಾವು ಆಕ್ಸಿಲ್ ಅಂತ ಹೇಳ್ತೇವೆ, ಅಂತ ಪ್ಲೇಸ್ಗಳೆಲ್ಲ ಬೆವರು ನಿಲ್ಲುವ ಪ್ಲೇಸ್ ಜಾಸ್ತಿ ಇರುತ್ತೆ. ನಾವು ಸ್ನಾನ ಮಾಡಿ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳದಿದ್ರೆ, ಬಾಟವೆಲ್ಲ ಒರೆಸಿಕೊಳ್ಳದಿದ್ರೆ, ಅಂತ ಪ್ಲೇಸ್ ಕೂಡ ಈ ರೋಗಾಣು ಈ ಫಂಗಸ್ ವೃದ್ಧಿ ಆಗ್ಲಿಕ್ಕೆ ಶಿಲೀಂಧ್ರ ವೃದ್ಧಿ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ನಾವು ಕೊಟ್ಟಂತಾಗುತ್ತೆ.
1: ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು ಇವಾಗ ಅದು ಶಿಲೀಂಧ್ರ ಫಂಗಸ್ಸೇ ಬಂದಿದೆ ಅಂತ ಹೇಳಿಕೊಂಡು, ಯಾವ ರೀತಿಯಲ್ಲಿ ನಾವು ಅದನ್ನ ರೋಗ ಲಕ್ಷಣಗಳಿಂದ ತಿಳಿಯಬಹುದು?
0: ಒಂದು ಈ ರೋಗದ ಲಕ್ಷಣಗಳ ಬಗ್ಗೆ ಹೇಳುವುದಾದ್ರೆ, ಒಂದು ಚರ್ಮದಲ್ಲಿ ಆನ್ಯುಲಾರ್ ಅಂದ್ರೆ ರೌಂಡ್ ಪ್ಯಾಚ್ ಇರುತ್ತೆ. ಫಸ್ಟ್ ಪೇಷಂಟ್ ನಾನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ತುರಿಕೆ ಇದು ಅಂತ ಹೇಳ್ತಾನೆ. ಎರಡನೇದು ಒಂದು ಪ್ಯಾಚ್ ಹೇಗಿರುತ್ತೆ ಅಂದ್ರೆ, ಒಂದು ಸೆಂಟ್ರಲ್ ಫಸ್ಟ್ ಚಿಕ್ಕದಿರುತ್ತೆ, ಅದು ಅಂದ್ರೆ ಅದರ ಸೈಡ್ ಅಲ್ಲಿ ಅದು ದೊಡ್ಡದಾಗ್ತಾ ಹೋಗುತ್ತೆ, ಅವಾಗ ಮಧ್ಯದ ಭಾಗ ಗುಣ ಆಗ್ತಾ ಹೋಗ್ತದೆ, ಸೈಡ್ ಅಲ್ಲಿ ಆಕ್ಟಿವ್ ಇರುತ್ತದೆ, ಅಂದ್ರೆ ಹೊರಗೆ ಹೋಗ್ತದೆ, ಅಂದ್ರೆ ಪ್ಯಾಚ್ ದೊಡ್ಡ ದೊಡ್ಡದಾಗ ಹೋಗ್ತದೆ, ಲೀಜನ್ ಅಂತ ನಾವು ಏನ್ ಹೇಳ್ತೇವೆ ಅದು. ಅದು ಎಲ್ಲಾ ಕಡೆ ಯಾವ ಈಗ ಫೇಸ್ ಅಲ್ಲಿ ಆಗ್ಬೋದು ಅಥವಾ ಮುಖದಲ್ಲಿ ಆಗ್ಬೋದು ಅಥವಾ ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಆಗ್ಬೋದು.
1: ಹೆಚ್ಚಾಗಿ ಬೆರಳುಗಳಲ್ಲಿ ಹೆಚ್ಚಾಗಿ ಬರುತ್ತೆ ಅಂತ ಹೇಳಲಾಗುತ್ತೆ, ಕಾಲಿನ ಬೆರಳುಗಳ ತುದಿಯಲ್ಲಿ ಆ ಮಧ್ಯದಲ್ಲಿ ಕೂಡ ಬರುವಂತಹ ಸಾಧ್ಯತೆ ಜಾಸ್ತಿ ಅಂತ ಹೇಳಿ.
0: ಹೌದು, ಚಾನ್ಸ್ ಅಂದ್ರೆ ನಾವು ಜಾಸ್ತಿ ನೀರಲ್ಲಿ ಕೆಲಸ ಮಾಡುವವರಾಗಿದ್ರೆ ಅಥವಾ ನೀರಲ್ಲಿ ಈಗ ಹೋಟೆಲ್ ಕಾರ್ಮಿಕರು ನೀರಲ್ಲೇ ಕೆಲಸ ಮಾಡುತ್ತಾರೆ, ಅಂದ್ರೆ ಏನಾದ್ರೂ ಕುಕ್ಕಿಂಗ್ ಆಗಿರ್ಬೋದು ಅಥವಾ ಕ್ಲೀನಿಂಗ್ ಆಗಿರ್ಬೋದು, ಅಂತವರಿಗೆಲ್ಲ ಯಾಕಂತ ಹೇಳಿದ್ರೆ ಡ್ರೈ ಅಲ್ಲಿ ಮಾಯ್ಸ್ ಅಂದ್ರೆ ಅಲ್ಲಿ ನೀರಿನ ಅಂಶ ತೇವಾಂಶ ಇರ್ತದೆ, ತೇವಾಂಶ ಜಾಸ್ತಿ ಇದ್ದಲ್ಲಿ ಅಲ್ಲಿ ಈ ಕ್ರಿಮಿಗಳು ವೃದ್ಧಿ ಆಗುವ ಚಾನ್ಸ್ ಜಾಸ್ತಿ.
1: ತೇವಾಂಶ ಇದ್ದಲ್ಲಿ ಈ ಕ್ರಿಮಿಗಳ ಉತ್ಪತ್ತಿ ಜಾಸ್ತಿ ಅಂತ ಹೇಳಿ, ಹಾಗಾಗಿ ಆದಷ್ಟು ವೈಯಕ್ತಿಕ ಸ್ವಚ್ಛತೆಗೆ ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ ಅಂತ ನೀವು ಹೇಳುವಂಥದ್ದು. ಕೇಳುಗರೆ, ನೀವು ಕೂಡ ನಿಮ್ಮಲ್ಲಿ ಪ್ರಶ್ನೆಗಳು ಸಂಶಯಗಳು ಇದಕ್ಕೆ ಸಂಬಂಧಪಟ್ಟು ಇದ್ರೆ ನೀವು ಕೂಡ ಕರೆಯನ್ನು ಮಾಡಬಹುದು. 6364249949 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡುವ ಮೂಲಕ ನಿಮ್ಮ ಪ್ರಶ್ನೆಗಳು ನಿಮ್ಮ ಸಂಶಯಗಳು ಏನಾದರೂ ಇದ್ರೆ ಖಂಡಿತವಾಗಿಯೂ ಕೂಡ ನೀವು ನಮಗೆ ಕರೆ ಮಾಡಬಹುದು. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ, ನಾವು ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮ ರೋಗಗಳು ಇದಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ನೀವು ಕರೆಯನ್ನು ಮಾಡಬಹುದು. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗುನ್ 07.8 FM, ಇದು ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಎಸ್ ಕೇಳುಗರೆ ಕೇಳ್ತಾ ಇರೋದು ಇದೆ ರೆಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಹೆಲೋ ವೆನ್ಲಾಕ್, ನೇರ ಫೋನಿನ ಕಾರ್ಯಕ್ರಮವನ್ನು ಕೂಡ ಆಲಿಸ್ತಾ ಇದ್ದೀರಾ. ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮ ರೋಗಗಳು, ಫಂಗಲ್ ಇನ್ಫೆಕ್ಷನ್ ನಿಂದ ಆಗುವಂತಹ ಚರ್ಮ ರೋಗಗಳಿಗೆ ಸಂಬಂಧಪಟ್ಟು ಕೂಡ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಚರ್ಮ ರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಹಾಗಿನ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಹಂಚುತ್ತಾ ಇದ್ದಾರೆ. ಹಾಗಿನ ಒಂದು ಕರೆ ಇದೆ ಡಾಕ್ಟರ್, ಯಾರು ಅಂತ ಕೇಳೋಣ. ಹಲೋ
2: ಹಲೋ ನಮಸ್ತೆ.
1: ಹಲೋ ನಮಸ್ತೆ, ಯಾರು ಮಾತನಾಡುವುದು?
2: ನಾನು ಗ್ರೇಸ್ ಮಿರಂದ.
1: ಗ್ರೇಸ್ ಮಿರಂದ ಮೇಡಮ್, ಹೇಳಿ ಮೇಡಮ್.
2: ಪ್ರತಿ ಶುಕ್ರವಾರ ವೆನ್ಲಾಕ್ನಿಂದ ಡಾಕ್ಟರ್ ಬಂದು ನಮ್ಮ ಸಾರಂಗಕ್ಕೆ ಎಲ್ಲ ಒಳ್ಳೆಯ ನಮಗೆ ನೀವು ಇದು ವಿಚಾರಗಳನ್ನೆಲ್ಲ
1: ಮಾಹಿತಿಯನ್ನ ಹಂಚುತ್ತಾರೆ.
2: ನಿಮ್ಗೆ ಧನ್ಯವಾದಗಳು. ಮೂರು ಪ್ರಶ್ನೆ ಉಂಟು ಸರ್.
1: ಮೂರು ಪ್ರಶ್ನೆ.
2: ನಾವು ಕ್ಲೀನ್ ಇರ್ತೇವೆ.
1: ಓಕೆ.
2: ನಾವೇನು ದಿನ ಸ್ನಾನ ಮಾಡದೆ ಮಲಗುದಿಲ್ಲ, ಮಕ್ಕಳನ್ನು ಸಹ ಸ್ನಾನ ಮಾಡದೆ ಮಲಗಿಸುದಿಲ್ಲ. ಅದೆಲ್ಲ ಇರುವಾಗ ಕೆಲವರಿಗೆ ಸರ್ಪ ಸುತ್ತ ಆಗ್ತದೆ, ಕೆಲವರಿಗೆ ಹುಳ ಮೇಯ್ತದೆ, ಕೆಲವರಿಗೆ ತಲೆಯಲ್ಲಿ ಗಜ್ಜಿ ಆಗ್ತದೆ. ಹಾಗೆ ಎಂತ ಎಂತ ಕ್ಲೀನ್ ಇದ್ರೆ ಸಹ ಆಗ್ತದೆ. ನೀವ್ ಹೇಳಿದ್ದೀರಿ ಕ್ಲೀನ್ ಇಲ್ಲದಿದ್ರೆ ಆಗುದಂತ. ಹಾಗಾದ್ರೆ ಅದು ಕ್ಲೀನ್ ಇದ್ದ ನಮ್ಮವರಿಗೆ ಮಕ್ಕಳಿಗೆಲ್ಲ ಅದು ಹೇಗೆ ಬರೋದು? ಯಾವ ಶಿಲೀಂಧ್ರದಿಂದ? ಗರ್ಭಿಣಿಯರಿಗೆ ಸಹ ಸರ್ಪ ಸುತ್ತು ಬರ್ತದೆ. ನನ್ನ ತಂಗಿ ಗರ್ಭಿಣಿ ಇರುವಾಗ ಸರ್ಪ ಸುತ್ತು ಬಂದು ಮತ್ತೆ ಅವಳ ಮಗುವಿಗೆ ಮದ್ದು ಕೊಡ್ರೆ ಮಗುವಿಗೆ ಆಗುದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಆ ಮಗು ಮತ್ತೆ ಹೆತ್ತ ನಂತರ ಅದು ಸತ್ತೋಯ್ತು. ಹಾಗಿರುವಾಗ ಅದು ಯಾವ ಇದರಿಂದ ಅಂತ ವಿವರವಾಗಿ ಹೇಳಿದ್ರೆ ನಾನು ರೇಡಿಯೋದಲ್ಲಿ ಕೇಳ್ತೀನಿ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮ ಪ್ರಶ್ನೆಗೆ. ತುಂಬಾ ಒಳ್ಳೆ ಪ್ರಶ್ನೆ ಕೂಡ. ಹೌದು, ಅವರು ಹೇಳುವಂತದ್ದು, ಯಾಕಂದ್ರೆ ಆಗ ನಾವು ಮಾತಾಡ್ತಾ ಇದ್ದೇವೆ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತ. ಆದ್ರೂ ಕೂಡ ವೈಯಕ್ತಿಕ ಸ್ವಚ್ಛತೆಯನ್ನು ಕ್ಲೀನ್ ಆಗಿ ಇಟ್ಕೊಂಡ್ರು ಕೂಡ ಈ ರೀತಿಯ ಕೆಲವೊಂದಿಷ್ಟು ತುರಿಕೆಗಳು, ಕಜ್ಜಿ, ಆ ರೀತಿಯ ಸಮಸ್ಯೆಗಳು ಕೂಡ ಬರುತ್ತೆ. ಯಾಕಾಗಿ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಡಾಕ್ಟರ್.
3: ಇದು ಯಾವುದೇ ಇನ್ಫೆಕ್ಷನ್ಸ್ ಎಲ್ಲರಿಗೆ ಅದರ ಇನ್ಫೆಕ್ಷನ್ ಆದ ಕೂಡಲೇ ಅದರ ಲಕ್ಷಣಗಳನ್ನು ಯಾವುದೇ ದೇಹದಲ್ಲಿ ತೋರಿಸಬೇಕಂತಿಲ್ಲ. ಯಾರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅದು ಹುಟ್ಟಿನಿಂದಲೇ ಬಂದಿರಬಹುದು ಅಥವಾ ಇತರ ಕಾಯಿಲೆಗಳಿಂದ ಬಂದಿರಬಹುದು. ಹಾಗಾಗಿ ಅಂತವರಲ್ಲಿ ಅದು ಒಂದು ಚಿಕ್ಕ ಸೋಂಕು ಕೂಡ ಜಾಸ್ತಿ ತೊಂದರೆಯನ್ನು ಉಂಟು ಮಾಡಬಹುದು. ಹಾಗಾಗಿ ಅದು ಕ್ಲೀನ್ ಇಲ್ಲದೆಯೇ ಈ ಸೋಂಕು ಬರುವಂತದ್ದಲ್ಲ. ಕೆಲವರು ಈಗ ಒಂದು ತಿಂಗಳಿಗೊಮ್ಮೆ ಸ್ನಾನ ಮಾಡುವವರಿಗೆ ಸೋಂಕು ಬರದೇ ಇರಬಹುದು, ಅದು ಅವನ ರೋಗ ನಿರೋಧಕ ಶಕ್ತಿ. ಅಥವಾ ದಿವಸಕ್ಕೆ ಎರಡು ಸ್ಥಳ ಸ್ನಾನ ಮಾಡುವವರಿಗೆ ಕೂಡ ಸೋಂಕು ಬರಬಹುದು. ಬಂದ ಮೇಲೆ ನಾವು ವೈಯಕ್ತಿಕ ಸ್ವಚ್ಛತೆ ಕಡೆಗೆ ಜಾಸ್ತಿ ಗಮನ ಹರಿಸಬೇಕಂತ ನಾವು ಹೇಳ್ತಾ ಇರೋದು.
1: ಓಕೆ ಓಕೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ವಂಶ ಪಾರಂಪರ್ಯವಾಗಿಯೂ ಕೂಡ ಬಂದರೂ ಕೂಡ ಈ ರೀತಿಯಲ್ಲಿ ವೈಯಕ್ತಿಕ ಸ್ವಚ್ಛತೆ ಆದ್ಯತೆ ಕೊಟ್ಟರುಕೊಂಡ ಬರುವಂತ ಸಾಧ್ಯತೆ ಇದ್ರೆ, ಅಥವಾ ಒಬ್ಬ ವ್ಯಕ್ತಿ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿಲ್ಲ ಆದ್ರೂ ಕೂಡ ಅವನಿಗೆ ಬಾರದಿರುವಂತಹ ಸಾಧ್ಯತೆ ಕೂಡ ಇರಬಹುದು. ಸೊ ಹಾಗಾಗಿ ಅವನವನ ರೋಗ ನಿರೋಧಕ ಶಕ್ತಿಯ ಮೇಲೆ ಅವಲಂಬಿತವಾಗಿರುವಂತದ್ದು ಅಂತ ಕೂಡ ಹೇಳುವಂತದ್ದು. ಮತ್ತೊಂದು ಕಡೆ ಅವರು ಗರ್ಭಿಣಿಯಲ್ಲಿ ಕೂಡ ಸರ್ಪ ಸುತ್ತು ಬರಬಹುದಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟು ಕೂಡ ನಾವು ಮಾತಾಡೋಣ. ಯಾವ ವಯಸ್ಸಿನ, ನೀವು ಇವಾಗ ತಾನೇ ಹೇಳಿದ್ರಿ ಕಾರಣಗಳು, ರೋಗ ಲಕ್ಷಣಗಳನ್ನು ಕೂಡ ತುಂಬಾ ವಿವರವಾಗಿ ಕೂಡ ಹೇಳಿದ್ರಿ, ಇನ್ನು ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಂಡು ಬರಬಹುದು ಅಂತ? ವೃದ್ಧರಲ್ಲಿ ಕಂಡು ಬರಬಹುದಾ, ಚಿಕ್ಕ ಮಕ್ಕಳಲ್ಲಿ ಕೂಡ ಕಂಡು ಬರಬಹುದಾ, ಗರ್ಭಿಣಿಯರಲ್ಲೂ ಕೂಡ ಕಂಡು ಬರಬಹುದಾ, ಹೇಗೆ ಅಂತ?
3: ಈ ಶಿಲೀಂಧ್ರಗಳ ಸೋಂಕು ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳುವಂತದ್ದು ಎಲ್ಲಾ ವಯಸ್ಸಲ್ಲಿ ಕಂಡು ಬರುವಂತ ಸಾಧ್ಯತೆ ಇದೆ. ಹೆಚ್ಚಾಗಿ ನಾವು ಈಗ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ 1 ವರ್ಷದ ಒಳಗಿನ ಮಕ್ಕಳಲ್ಲಿ ಕೂಡ ನಾವು ಈ ರೋಗ ಕಂಡು ಬರ್ಬೋದು. ಯಾಕಂತ ಹೇಳಿದ್ರೆ ಈಗ ಮಗುವನ್ನು ಹಿಡ್ಕೊಳ್ಳುವಂತ ತಾಯಿಗೆ ಆಗ್ಲಿ ಅಥವಾ ಮನೆಯಲ್ಲಿರುವ ಅಜ್ಜಿ ಅಜ್ಜನಿಗೆ ಆದ್ರೂ ಈ ಇನ್ಫೆಕ್ಷನ್ ಇದ್ದು ಅವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳದಿದ್ರೆ ಹಾಗಾಗಿ ಅವರಿಂದ ಈ ಚಿಕ್ಕ ಮಗುವಿಗೆ ಬರುವ ಚಾನ್ಸ್ ಇದೆ. ಮತ್ತೆ ಸ್ಕೂಲ್ ಗೋಯಿಂಗ್ ಏಜ್ ಅಲ್ಲಿ ಅಂದ್ರೆ ಶಾಲೆಗೆ ಹೋಗುವ ವಯಸ್ಸಿನಲ್ಲಿ ಹತ್ತಿರದ ಯಾರದ್ದು ಮಕ್ಕಳಿಗೆ ಆಟ ಆಡುವಾಗ ಇದು ಈ ಸೋಂಕಿದ್ರೆ ಅವ ಮಕ್ಕಳಿಂದ ಕೂಡ ನಮ್ಮ ಮಕ್ಕಳಿಗೆ ಹರಡುವ ಚಾನ್ಸ್ ಇದೆ. ಮತ್ತೆ ನಾವು ವರ್ಕಿಂಗ್ ಪ್ಲೇಸ್ ಅಂತ ಹೇಳ್ತೇವೆ ಅಥವಾ ಹಾಸ್ಟೆಲ್ ಅಲ್ಲಿ ಇರುವವರಲ್ಲಿ ಹತ್ತಿರದವರಿಗೆ ಯಾರಿಗಾದ್ರೆ ಅದು ಕೂಡ ನಮಗೆ ಸೋಂಕು ತಗಲುವ ಚಾನ್ಸ್ ಇದೆ. ಮತ್ತೆ ಗರ್ಭಿಣಿಯರಲ್ಲಿ ಹೆಚ್ಚಾಗಿ ಅಂದ್ರೆ ಈ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಮತ್ತೆ ಹಾರ್ಮೋನಲ್ ಚೇಂಜಸ್ ಇರುವ ಕಾರಣ ಅವರಲ್ಲಿ ಕೂಡ ಈ ಸ್ವಲ್ಪ ಇನ್ಫೆಕ್ಷನ್ ಇದ್ದದ್ದು ಅಗ್ರಿವೇಟ್ ಆಗುವ ಚಾನ್ಸ್ ಜಾಸ್ತಿ ಇದೆ. ಮತ್ತೆ ಓಲ್ಡ್ ಏಜ್ ಅಲ್ಲಿ ಅಂದ್ರೆ ಈ ಫಿಸಿಕಲ್ ಆಕ್ಟಿವಿಟೀಸ್ ಏನು ಕಡಿಮೆ ಇರ್ತದೆ ಅಂದ್ರೆ ಅಂತವರಲ್ಲಿ ಕೂತ್ಕೊಂಡೇ ಇರ್ತಾರೆ ಅಥವಾ ಅಂತವರಲ್ಲಿ ಈ ಸೋಂಕು ಜಾಸ್ತಿ ಆಗುವ ಚಾನ್ಸ್ ಇದೆ
1: ಅಂತ ಮುಂದಿನ ಮತ್ತೊಂದು ಕರೆಯುತ್ತಾ. ಹಲೋ
4: ಹಲೋ ಸರ್, ನಮಸ್ತೆ.
1: ನಮಸ್ತೆ ನಮಸ್ತೆ, ಯಾರು ಮಾತನಾಡೋದು?
4: ನಮಸ್ತೆ
3: ನಮಸ್ತೆ, ಹೇಳಿ.
1: ಹೌದೌದು ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್, ನಿಮ್ಮ ಹೆಸರು ಹೇಳಿ ಸರ್.
4: ಈ ಶಿಲಾಂಜಲದಿಂದ ಬರುವಂತ ಥರ್ಮಲ್ ರೋಗ ಉಂಟಲ್ಲ ಸರ್, ಈಗ ನನಗೆ, ನಾನು ಅಜ್ಜನಡಕದಿಂದ ಮಾತಾಡೋದು.
1: ಅಜ್ಜನಡಕದಿಂದ? ಓಕೆ.
4: ಪರಮೇಶ್ವರ್ ಅಂತ ಹೇಳಿ, ನನಗೆ ಈ ಚಿಲಿಯಿಂದ ಈ ಸೊಂಟದಲ್ಲಿ ಮತ್ತು ಈ ತೊಡೆ ಸಂಬಿನಲ್ಲಿ, ತೊಡೆಯಲ್ಲಿ ಚಿಲಿ ಅದು ಬಂದಿತ್ತು ರೌಂಡ್ ಆಗಿ.
1: ಓಕೆ.
4: ಅದು ಈಗ ನಾನು ಪೈಸಾರಿ ಡಾಕ್ಟರ್ ಇದ್ದಾರೆ, ಅಡ್ಡಡಕದಲ್ಲಿ ಪ್ರೈವೇಟ್ ಡಾಕ್ಟರ್ ಇದ್ದಾರೆ, ಅವರ ಹತ್ರ ನಾನು ತಕೊಂಡೆ ಮದ್ದು, ಕಡಿಮೆ ಆಯ್ತು ಪೂರ್ತಿ.
1: ಓಕೆ.
4: ಈಗ ಎರಡು ದಿವಸದಿಂದ ಪುನಃ ಅದು ರಿಯಾಕ್ಷನ್ ಆಗ್ತಾ ಇದೆ.
1: ಓಕೆ ಓಕೆ ಓಕೆ ಓಕೆ ಓಕೆ ಓಕೆ, ಸರಿ ಸರಿ. ಅದಕ್ಕೆ ಪರಿಹಾರ ಬೇಕು ಅಂತ ಕೇಳುವಂತದ್ದಲ್ಲ, ಅದಕ್ಕೆ ಪರಿಹಾರ ಏನು ಅಂತ ನೀವು ಕೇಳುವಂತ ಪ್ರಶ್ನೆ ಅಲ್ವಾ ನಿಮ್ದು? ಸರಿ ಸರಿ, ರೇಡಿಯೋದಲ್ಲಿ ಕೇಳಿ ಉತ್ತರ ಕೊಂಡಿರ್ತಾರೆ. ಎಸ್, ಓಕೆ. ಅವರಿಗೆ ಪರಿಹಾರ ಬೇಕಂತ, ಯಾಕಂದ್ರೆ ಮತ್ತೆ ಪುನಃ
3: ರಿಕರೆನ್ಸ್ ಬರ್ತಾ ಇರ್ತದೆ ಅಂತ ಅವರ ಕ್ವಶ್ಚನ್. ಇದಕ್ಕೆ ಒಂದು ಫಸ್ಟ್ ಕಾರಣ ಹೆಚ್ಚು ಈಗ ಫಂಗಲ್ ಇನ್ಫೆಕ್ಷನ್ ಆದ ಕೂಡಲೇ ಅದು ರಿಂಗ್ ವರ್ಮ್ ಅಂತ ಹೇಳಿ ಓವರ್ ದ ಕೌಂಟರ್ ಅಂದ್ರೆ ಮೆಡಿಕಲ್ ಅಲ್ಲಿ ಹೋಗಿ ಒಂದು ಆಯಿಂಟ್ಮೆಂಟ್ ತಗೊಳ್ಳುವಂಥದ್ದು. ಮೆಡಿಕಲ್ ಅಲ್ಲಿ ಹೆಚ್ಚಾಗಿ ನಾವು ಸ್ಟಿರಾಯ್ಡ್ ಬೇಸ್ಡ್ ಕ್ರೀಮ್ ಕೊಡ್ತಾರೆ. ಈ ಸ್ಟಿರಾಯ್ಡ್ ಬೇಸ್ಡ್ ಕ್ರೀಮ್ ಹಚ್ಚಿದ ಕೂಡಲೇ ಹೆಚ್ಚಾಗಿ ಈಗ ಪೇಷಂಟ್ ಮೆಡಿಕಲ್ಗೆ ಹೋಗಿ ಮಾತ್ರೆ ಯಾಕೆ ಕೇಳುದಂದ್ರೆ ಇಚ್ಚಿಂಗ್ ಅಂದ್ರೆ ತುರಿಕೆ ಜಾಸ್ತಿ ಉಂಟು ಅಂತ ಹೇಳಿ ಸಡನ್ ಆಗಿ ಹೋಗಿ ಕೇಳ್ತಾರೆ. ಸ್ಟಿರಾಯ್ಡ್ ಹಾಕಿದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ಒಮ್ಮೆ ಸಿಂಪ್ಟಮ್ ಅಂದ್ರೆ ಈ ತುರಿಕೆ ಕಡಿಮೆ ಆಗುತ್ತೆ, ಮತ್ತೆ ಒಮ್ಮೆ ಈ ರಿಂಗ್ ವರ್ಮಿನ ಈ ನಮಗೆ ಕಾಣುವಂತ ಇದು ಇದೆ ಚರ್ಮದಲ್ಲಿ ತೊಂದರೆ ಏನಿದೆ ಅದು ಕಡಿಮೆ ಆಗುತ್ತೆ ಪೇಷಂಟ್ಗೆ. ಅವಾಗ ಏನಾಗುತ್ತೆ ಆದ್ರೆ ಈ ರೋಗಾಣುಗಳ ಸಂಖ್ಯೆ ಒಳಗಿಂದ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಅದೇ ಒಂದು 15 ದಿವಸ ಬಿಟ್ಟು ಪುನಃ ಅದಕ್ಕಿಂತ ಹಿಂದೆ ಇರೋದಕ್ಕಿಂತ ಜಾಸ್ತಿ ಅಗ್ರಿವೇಟ್ ಆಗಿ ಅವನಿಗೆ ಸಿಂಪ್ಟಮ್ ಕಾಣಿಸಿಕೊಳ್ಳುತ್ತದೆ. ಪ್ಲಸ್ ಇದನ್ನು ಈ ಸ್ಟಿರಾಯ್ಡ್ ಕ್ರೀಮ್ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ತುಂಬಾ ದಿವಸ ಹಚ್ಚಿದ ಕಾರಣ ಹಚ್ಚಿದ್ರೆ ಯಾವುದೇ ಮತ್ತೆ ಆಂಟಿ ಫಂಗಲ್ ನಾವು ಟ್ರೀಟ್ಮೆಂಟ್ಗೆ ಅದು ಬಗ್ಗದ ಹಾಗೆ ಹೈಯೆಸ್ಟ್ ಹೈ ಡೋಸ್ ಆಗಿ ನಾವು ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಅದು ಟಾಪಿಕಲ್ ಆಗಲಿ ಅಥವಾ ಓರಲ್ ಆಗಲಿ ಅಂದ್ರೆ ಹಚ್ಚುವಂಥದ್ದಾಗಲಿ ಅಥವಾ ಬಾಯಲ್ಲಿ ತಗೊಳ್ಳುವಂಥ ಮಾತ್ರೆಗಳಾಗಲಿ ನಾವು ಹಾಕಬೇಕಾಗ್ತದೆ. ಮತ್ತೆ ಮತ್ತೂ ಜಾಸ್ತಿ ಈ ಸ್ಟಿರಾಯ್ಡ್ ಕ್ರೀಮ್ ಹಚ್ಚಿದ್ರೆ ಈ ಫಂಗಲ್ ಇನ್ಫೆಕ್ಷನ್ ಆದ ಜಾಗದಲ್ಲಿ ಚರ್ಮದ ಬಣ್ಣ ಬಿಳಿ ಬಣ್ಣಕ್ಕೆ ತಿರುಗುವ ಚಾನ್ಸ್ ಇದೆ, ಮತ್ತೆ ಚರ್ಮ ತೆಳ್ಳಗಾಗುವ ಚಾನ್ಸ್ ಇದೆ ಒಂದು. ಇದು ಕೂಡ ರಿಕರೆನ್ಸ್ ಅಂದ್ರೆ ವಾಪಸ್ ಬರಲಿಕ್ಕೆ ಕಾರಣ ಆಗ್ತದೆ. ಮತ್ತೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಪೇಷಂಟ್ಸ್ ಹೆಚ್ಚಾಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡೋದಿಲ್ಲ. ನಾವು ಹೇಳ್ತೇವೆ ಒಂದು ಆಂಟಿ ಫಂಗಲ್ 2 ವಾರ ತಗೊಳ್ಬೇಕು ಅಥವಾ 3 ವಾರ ತಗೊಳ್ಬೇಕು ಪುನಃ ನೋಡಬೇಕು. ಹೆಚ್ಚಾಗಿ ತುರುಗೆ ಕಡಿಮೆ ಆದ್ರೆ ಪೇಷಂಟ್ ವಾಪಸ್ ಬರುವುದಿಲ್ಲ, ಮತ್ತೆ ಬರೋದು 2 ತಿಂಗಳಾದ್ಮೇಲೆ ಪುನಃ ಜೋರು ಆದ್ಮೇಲೆ ಬರೋದು. ಹಾಗಾಗಿ ಒಂದು ಕೋರ್ಸ್ ಅಂತ ಏನು ಹೇಳ್ತೇವೆ ಆಂಟಿ ಫಂಗಲ್ ಅದನ್ನು ಕರೆಕ್ಟ್ ಆಗಿ ಮಾಡೋದಿಲ್ಲ ಇವರಿಗೆ. ಒಂದು ಒಮ್ಮೆ ಸ್ವಲ್ಪ ತುರುಗೆ ಕಡಿಮೆ ಆದ್ರೆ ಮತ್ತೆ ಬರಲ್ಲ, ಮರುವುದಿಲ್ಲ, ಮತ್ತೆ ಈ ಕ್ರೀಮ್ಗಳನ್ನು ಹಚ್ಚುವುದಿಲ್ಲ. ನಾವು ಕ್ರೀಮ್ ಅನ್ನು ಈ ಸ್ಕಿನ್ ಕಲರ್ ನಾರ್ಮಲ್ ಬರುವವರೆಗೆ ಹಚ್ಚಬೇಕಾಗ್ತದೆ, ಅದೊಂದು ಇಂಪಾರ್ಟೆಂಟ್. ಮತ್ತೆ ನಾವು ಈ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಆದ್ರೂ ಆದ್ಮೇಲೆ ಕೂಡ ತೊಡೆ ಸಂದರ್ಲಿ ಕೂಡ ತೇವಾಂಶ ಇರದಾಗೆ ನಾವು ನೋಡ್ಕೊಳ್ಳೋದು, ಸ್ನಾನ ಮಾಡೋದಾಗಲಿ ಅಥವಾ ಒಳ ಉಡುಪುಗಳನ್ನು ಬದಲಾಯಿಸೋದಾಗ್ಲಿ, ಇದು ಕೂಡ ನಾವು ರಿಕರೆನ್ಸ್ ಅನ್ನು ತಡೀಲಿಕ್ಕೆ ಒಂದು ನನ್ನ ಸಲಹೆ.
1: ಮುಂದಿನ ಮತ್ತೊರವರು ಕರೆಯಲಿ. ಹಲೋ
5: ಹಲೋ
1: ಹಲೋ, ನಮಸ್ತೆ.
5: ನಮಸ್ತೆ, ನಾನ್ ಶ್ವೇತ ಅಂತ ಹೇಳಿ ಮಂಗಳೂರಿಂದ ಮಾತಾಡ್ತಾ
1: ಇದ್ದೀನಿ. ಕೇಳಿ ಮೇಡಮ್, ನಿಮ್ಮ ಪ್ರಶ್ನೆ.
5: ಪ್ರಶ್ನೆ ಏನಂತಂದ್ರೆ, ಸರಿ ಈಗ ಮನೆಗಳಲ್ಲಿ ಒಬ್ಬರ ಸೋಪ್ ಗಳನ್ನ ಇನ್ನೊಬ್ರು ಯೂಸ್ ಮಾಡ್ಕೊಂಡು ಸ್ನಾನ ಮಾಡ್ತಾರಲ್ಲ, ಸೊ ಇದರಿಂದ ಅವರಿಗಿರುವ ಏನಾದ್ರೂ ಚರ್ಮದ ಕಾಯಿಲೆ ಬೇರೆಯವರಿಗೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇದೆಯಾ?
1: ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ವೇತರವರೇ. ಅವರು ಕೇಳಿರುವಂತ ಪ್ರಶ್ನೆ ಕೂಡ ತುಂಬಾ ಒಳ್ಳೆ

0: ಯಾಕಂದರೆ ಒಂದೇ ಟವಲನ್ನು ಕೂಡ ಎಲ್ಲರೂ ಕೂಡ ಯೂಸ್ ಮಾಡುವವರು, ಒಂದೇ ಸೋಪನ್ನು ಎಲ್ಲರೂ ಕೂಡ ಯೂಸ್ ಮಾಡ್ತಾನೆ ಇರ್ತಾರೆ. ಮನೆಯಲ್ಲಿ ಅವರಿಗೆ ಅವರಿಗೆ ಬೇಕಾಗಿ ಬೇರೆ ಬೇರೆ ರೀತಿಯ ಸೋಪುಗಳು ಕೂಡ, ಒಬ್ಬೊಬ್ಬರಿಗೆ ಒಂದೊಂದು ಸೋಪ್ ಇದ್ದರೂ ಕೂಡ ಒಳ್ಳೆಯದಲ್ವಾ? ಹೇಗೆ ಇದಕ್ಕೆ ಸಂಬಂಧ?
1: ಅವರು ಅವರು ಹೇಳಿದ ಕ್ವಶನಲ್ಲಿ ಇತರ ಇನ್ನೊಬ್ಬರಿಗಿದ್ದ ಚರ್ಮ ರೋಗ ಇನ್ನೊ ಮತ್ತೊಬ್ಬರಿಗೆ ಸ್ಪ್ರೆಡ್ ಆಗುವ ಚಾನ್ಸ್ ಇದೆ ಅಂತ. ಈಗ ಚರ್ಮ ರೋಗ ಅಂತ ಬಂದರೆ ಒಂದು ಇನ್ಫೆಕ್ಷನ್, ಮತ್ತೊಂದು ನಾನ್ ಇನ್ಫೆಕ್ಷನ್, ಎರಡು ವಿಧ ಇದೆ. ಈಗ ಒಬ್ಬರಿಂದ ಒಬ್ಬರಿಗೆ ಹರಡುವುದು ಯಾವುದು? ಈ ಫಂಗಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದರೆ ಹರಡುತ್ತೆ. ಅಂಥವರ ಸೋಪನ್ನು ಅಥವಾ ಬಟ್ಟೆಗಳನ್ನು ನಾವು ಬಾಟಬಲನ್ನು ಶೇರ್ ಮಾಡೋದರಿಂದ ಹರಡುವ ತೊಂದರೆ ಇದೆ. ಹಾಗಾಗಿ ಒಮ್ಮೆ ಇದೆ ಫಂಗಲ್ ಇನ್ಫೆಕ್ಷನ್ ಬಂತಂದ್ರೆ ಅವರಿಗೆ ಸಪರೇಟ್ ಬಾಟವೆಲ್ ಅಥವಾ ಸೋಪ್ ಸಪರೇಟ್ ಯೂಸ್ ಮಾಡೋದು ಉತ್ತಮ
0: ಉತ್ತಮ ಅಂತ ಹೇಳುವಂಥದ್ದು. ಎಸ್, ಕೇಳುಗರೆ ನೀವು ಕೂಡ ಕರೆಯನ್ನು ಮಾಡಬಹುದು. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ಮೆಂಡ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ಕೂಡ ಇದ್ದಾರೆ. ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮರೋಗಗಳು, ಇದಕ್ಕೆ ಸಂಬಂಧಪಟ್ಟು ಕೂಡ ನಾವು ಮಾತಾಡ್ತಾ ಇದ್ದೀವಿ. ಹಾಗೆಯೇ ಮತ್ತೊಂದು ಕಡೆ ನಾನು ಕೇಳುವಂಥದ್ದು, ಇವಾಗ ಶಿಲೀಂಧ್ರಗಳಿಂದ ಒಂದಿಷ್ಟು ಬೇರೆ ಬೇರೆ ರೀತಿಯ ಚರ್ಮರೋಗಗಳು ಸೋಂಕಿನಿಂದ ಬಂತು ಅಂತ ಅಂದ್ಕೊಂಡ್ರೆ ಯಾವ ರೀತಿಯ ಟ್ರೀಟ್ಮೆಂಟು ಸರಿಯಾಗಿ ನಾವು ಮಾಡಿಕೊಳ್ಬೇಕಾಗತ್ತೆ ಹೇಗೆ ಅಂತ?
1: ಈಗ ಯಾವುದೇ ಚರ್ಮದ ಕಾಯಿಲೆ ಆಗಲಿ, ಮೊದಲನೇ ಆದ್ಯತೆ ಜನರಲ್ ಪ್ರಿಕಾಷನ್, ಜನರಲ್ ಪ್ರಿಕಾಷನ್ ಅಂತೇಳಿ ವೈಯಕ್ತಿಕ ಸ್ವಚ್ಛತೆ, ಅದರ ಬಗ್ಗೆ ನಾನು ಹೇಳಿದೆ ಹೇಗೇಗಿರಬೇಕು ಅದೇ. ಎರಡನೇದು ಟ್ರೀಟ್ಮೆಂಟ್, ಟ್ರೀಟ್ಮೆಂಟ್ ಪ್ಲಾನ್, ಎಷ್ಟು ಸಮಯ ನಾವು ತಗೊಳ್ಬೇಕಂತ ಡಾಕ್ಟರ್ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು. ಈಗ 2 ವಾರ, 3 ವಾರ, 4 ವಾರ, ಆ ಕೋರ್ಸನ್ನು ಕರೆಕ್ಟಾಗಿ ಮಾಡುವಂಥದ್ದು. ಮತ್ತು ಅದು ಟ್ರೀಟ್ಮೆಂಟ್ ಮಾತ್ರೆ ರೂಪದಲ್ಲಿರ್ಬೋದು ಅಥವಾ ಟಾಪಿಕಲ್ ಕ್ರೀಮ್ ಅಥವಾ ಲೋಷನ್ ರೂಪದಲ್ಲಿರಬಹುದು, ಅದನ್ನು ಕರೆಕ್ಟ್ ಸರಿಯಾದ ಅವಧಿಗೆ, ಸರಿಯಾದ ಡ್ಯೂರೇಷನ್ಗೆ, ಸರಿಯಾದ ಕಾಲಕ್ಕೆ ನಾವು ತಗೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ.
0: ಎಸ್, ಓಕೆ. ಯಾಕಂದರೆ ಮತ್ತೊಂದು ಕಡೆ ಹೆಚ್ಚಾಗಿ ಯಾವ ರೋಗಗಳು, ಇವಾಗ ತುಂಬ ಮಂದಿ ಮಧುಮೇಹಿಗಳು, ಬಿ ಪಿ ಇವರು ಇಂಥವರು ಕೂಡ ಇರ್ತಾರೆ. ಸೊ ಅವರು ಕೂಡ ಎಷ್ಟು ಕೇರ್ಫುಲ್ ಆಗಿರಬೇಕು ಅಂತ. ಸೊ ಅದಕ್ಕಿಂತ ಮುಂಚೆ ಒಂದು ಕರೆ ಕೂಡ ಇದೆ, ಯಾರು ಅಂತ ಕೇಳೋಣ. ಹಲೋ
2: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ನಮಸ್ತೆ
2: ಡಾಕ್ಟರ್. ನಂದು ಪ್ರಶ್ನೆ ಏನಂದ್ರೆ, ಈಗ ಶಿಲೀಂಧ್ರವನ್ನ ಬಿಟ್ಟು ಒಂದು ಚರ್ಮಕ್ಕೆ ಸಂಬಂಧಪಟ್ಟು ಕೇಳುದಿದ್ರೆ, ಈಗ ಚರ್ಮದಲ್ಲಿ ಸಣ್ಣ ಸಣ್ಣ ಕಜ್ಜೆ ಇಂಥದ್ದೆಲ್ಲ ಬೀಳ್ತದೆ, ಆ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಕಡಲೆ ಹಿಟ್ಟನ್ನ ಕಳಸಿ ಸ್ನಾನ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಇದು ಹೌದಾ, ಎಷ್ಟರ ಮಟ್ಟಿಗೆ ಸರಿ ಅಂತ?
0: ಓಕೆ ಓಕೆ ಓಕೆ, ಸರಿ. ಯಾಕಂದ್ರೆ ಸೋಪಿನ ಬದಲಾಗಿಯೂ ಕೂಡ ತುಂಬಾ ಮಂದಿ ಕಡಲೆ ಹಿಟ್ಟನ್ನು ಉಪಯೋಗಿಸುವವರು ಕೂಡ ಇದ್ದಾರೆ. ಸೊ ಅದು ಕೂಡ ಚರ್ಮದ ಆರೈಕೆಗೆ ಒಳ್ಳೆಯದು ಅಂತ ಅನ್ಕೊಂಡು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ?
1: ಇಲ್ಲ, ಇದರ ಬಗ್ಗೆ ನನಗೆ ಕಡಲೆ ಹಿಟ್ಟಲ್ಲಿ ನಾನು ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಕಡಲೆ ಹಿಟ್ಟು ಅಂದ್ರೆ ಅದು ನಮ್ಮ ಮೆಡಿಸಿನ್ ಅಲ್ಲಿ ಬರುವುದಿಲ್ಲ, ಅದು ಅದು ಆಯುರ್ವೇದಿಕ್ ಸೈಡ್ಗೆ ಹೋಗ್ತದೆ. ಹಾಗಾಗಿ ಇದರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋದಿಲ್ಲ.
0: ಎಸ್, ಓಕೆ. ಕೇಳುಗರೆ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. 6364240949 ಒಂದು ಸಂಖ್ಯೆಗೆ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು.
3: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ಎಸ್ ಕೇಳುಗರೆ ಕೇಳ್ತಾ ಇರುವುದು ಹಲೋ ವೆನ್ಲಾಕ್ ನೇರ ಫೋನಿನ ಕಾರ್ಯಕ್ರಮ. ಸೊ ಹಾಗೆ ಮಾತಾಡ್ತಾ ಇದ್ದೀವಿ ನಾವು ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮರೋಗಗಳಿಗೆ ಸಂಬಂಧಪಟ್ಟು. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ಕೂಡ ಇದ್ದಾರೆ. ಅನೇಕ ಮಾಹಿತಿಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಪ್ರಶ್ನೆ ಸಂಶಯಗಳು ಖಂಡಿತವಾಗಿಯೂ ಕೂಡ ಇದ್ದಾರೆ, ನೀವು ಕರೆಯನ್ನು ಮಾಡಬಹುದು 6364204949 ಈ ಒಂದು ಸಂಖ್ಯೆಗೆ. ಹಾಗೆ ಡಾಕ್ಟರ್, ಆಗ ನಾವೊಂದು ಪ್ರಶ್ನೆ ಕೂಡ ಕೇಳಿದ್ದೆ, ಶಿಲೀಂಧ್ರ ಸೋಂಕು ಕಾಣಿಸಿಕೊಂಡ್ರೆ ಯಾವ ರೋಗದವರು ಹೆಚ್ಚಾಗಿ ಜಾಗೃತಿ ವಹಿಸಿಕೊಳ್ಬೇಕಾಗತ್ತೆ ಅಂತ?
1: ಹೆಚ್ಚಾಗಿ ಶಿಲೀಂಧ್ರ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಆದ್ರೆ ಈ ಡಯಾಬಿಟಿಸ್ ಅಂದ್ರೆ ಶುಗರ್ ಇರುವಂತ, ಶುಗರ್ ಜಾಸ್ತಿ ಇರುವಂತ ಮೆದುಮೇಹ ರೋಗ ಇರುವಂತಹ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ಇವರಲ್ಲಿ ಯಾವುದೇ ಸೋಂಕು ಉಲ್ಬಣ ಆಗುವ ಚಾನ್ಸ್ ಜಾಸ್ತಿ ಇದೆ. ಯಾಕಂದ್ರೆ ಅವ್ರ ಹತ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಒಂದು. ಮತ್ತೆ ಕ್ರಾನಿಕ್ ಯಾವುದೇ ಬೆಡ್ ರಿಡನ್ ಪೇಷಂಟ್ ಆಗಲಿ, ಯಾವುದೇ ಇತರ ಕಾಯಿಲೆಗಳಿಂದ ಬೆಡ್ ರಿಡನ್ ಆಗಿದ್ದಾರೆ, ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರುವಂತಹ ಓಲ್ಡ್ ಏಜ್ ಅಲ್ಲಿ ಆಗಲಿ, ಇಂಥವರೆಲ್ಲ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು ಈಗ ನಾವು ನೋಡ್ತೇವೆ ನಮ್ಮ ಓ ಪಿ ಡಿಯಲ್ಲಿ ಎಲ್ಲ ಈ ಎಚ್ ಐ ವಿ ಪೇಷಂಟ್ ಅಂದ್ರೆ ಆನ್ ಏರ್ಟಿ ಅಂದ್ರೆ ಎಚ್ ಐ ವಿ ಮೆಡಿಕೇಶನ್ ಅಲ್ಲಿ ಇರುವಂತವರು, ಅಂತವರಿಗೆ ಒಮ್ಮೆ ಈ ಸೋಂಕು ತಗೊಳಿದ್ರೆ ಗುಣ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಅವರ ಬಾಡಿಯಲ್ಲೇ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಅಂತವರು ಕೂಡ ಈ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಮತ್ತೆ ಟ್ರೀಟ್ಮೆಂಟ್ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕಾಗುತ್ತೆ. ರಿಪೀಟ್ ಆಗಿ ನಮ್ಮ ಓ ಪಿ ಡಿಗೆ ಬಂದು ತೋರಿಸಬೇಕಾಗುತ್ತೆ, ಚರ್ಮ ರೋಗದ ಓ ಪಿ ಡಿಗೆ ಬಂದು.
0: ಒಂದು ಕರೆಯನ್ನು ಸ್ವೀಕರಿಸೋಣ, ಯಾರಂತ ಕೇಳೋಣ.

0: हेलो हेलो हेलो
1: हेलो
0: हाँ हेलो नमस्ते, यार मातनाडुदु?
1: ಲೋಕೇಶ್ ಬಂದೆ.
0: ಲೋಕೇಶ್ ಬಂದು ಕೇಳಲೆ ಸರ್, ನಿಮ್ಮ ನಿಮ್ಮ ಪ್ರಶ್ನೆ ಕೇಳಿ ಸರ್. ಡಾಕ್ಟರ್ ಇದೆ.
1: ನೀನು ಬಾರಿ ಟ್ರೈ ಮಾಡ್ತೆ, ನಾನು ನಂಬರ್ ತಿಕ್ಕೊಂಡಿಟ್ಟೆ.
0: ಬಂದ ಕೇಳಲೆ ಸರ್, ಇರ್ನ ಪ್ರಶ್ನೆ ಕೇಳಲಿ.
1: ಮತ್ತೆ ಯಾಕಡೆ ಚರ್ಮ ರೋಗದ ಪೂರ ಪಣ ಅಂತಾರೆ
0: ಅಂದ ಅಂದ ಅಂದ ಅಂದ
1: ಅಂತ.
0: ಹ್ಮ್,
1: ಅಂತ ಯಾವ್ದು ನೀವು ಮರ್ದು ಬರೋದು?
0: ಓಕೆ, ಓ ಮರ್ದು
1: ಚರ್ಮ ರೋಗ ಕೇಳಿ ಕೆಡು ಕೆಡು
0: ಕೆಡು ಕೆಡು ಸರಿ ಸರಿ ಸರಿ ಸರಿ, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಲೋಕೇಶ್ ಅಂತ ಒಬ್ಬರು ಕರೆ ಕೂಡ ಮಾಡಿದ್ರು. ಅವರು ಕೆಡು ಅನ್ನುವಂಥ ಯಾವುದೊಂದು ಸೋಂಕಿಗೆ ಸಂಬಂಧಪಟ್ಟು ಕೂಡ ಮದ್ದನ್ನು ಕೂಡ ನೀಡ್ತಾ ಇರ್ತಾ ಇದ್ದಾರಂತೆ. ಆಗ ತಾನೇ ನಾನು ಕೇಳಿರುವಂತಹ ಪ್ರಶ್ನೆ ಕೂಡ, ಯಾವ ರೋಗದವರು ಕೂಡ ಹೆಚ್ಚಾಗಿ ಜಾಗ್ರತೆ ವಹಿಸ್ಕೊಳ್ಬೇಕು ಅಂತ, ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರುವವರು ಕೂಡ ಹೆಚ್ಚಾಗಿ ಜಾಗ್ರತೆ ವಹಿಸ್ಕೊಳ್ಬೇಕು ಅಂತ ಹೇಳಿದರೆ, ಮತ್ತೆ ಮುಂದೆ ಯಾರು ಯಾವ ರೋಗದವರು ಕೂಡ ಹೆಚ್ಚಾಗಿ ಜಾಗೃತಿ ಕೊಳ್ಬೇಕಾಗುತ್ತೆ?
2: ಅದೇ ನಾವು ಹೇಳಿದ್ದೆ, ಮಧುಮೇಹ ರೋಗಿಗಳು ಮತ್ತೆ ಎಚ್ ಐ ವಿ ರೋಗಿಗಳು ಒಂದು, ಮತ್ತೆ ಈ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಯಾರಾದರೂ ಮನೆಯಲ್ಲಿ ಹಿರಿಯರಿಗೆ ಯಾರಾದರೂ ಇನ್ಫೆಕ್ಷನ್ ಇದ್ರೆ ಮಕ್ಕಳಿಗೆ ಅವರಿಗೆ ಇನ್ಫೆಕ್ಷನ್ ತಗಲುವಂತ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ.
0: ಗರ್ಭಿಣಿಯರು ಹೆಚ್ಚಾಗಿ ಜಾಗೃತಿ ವಹಿಸಿಕೊಳ್ಳಬಹುದು.
2: ಈಗ ಹಿಂದೆ ಗರ್ಭಿಣಿ ಆಗುವುದಕ್ಕಿಂತ ಮುಂಚೆ ಅವರಿಗೆ ಫಂಗಲ್ ಇನ್ಫೆಕ್ಷನ್ ಅಥವಾ ಯಾರಾದರೂ ಹತ್ತಿರದವರಿಗೆ ಯಾರಾದ್ರೂ ಮನೆಯಲ್ಲಿ ಬೇರೆಯವರಿಗಿದ್ರೆ, ಈ ಗರ್ಭಿಣಿ ಆದ ಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುವುದರಿಂದ ಇವರಲ್ಲಿ ಈ ರೋಗ ಉಲ್ಬಣಿಸುವ ಚಾನ್ಸ್ ಜಾಸ್ತಿ ಇದೆ. ಹಾಗಾಗಿ ಇವರು ಇದಕ್ಕೆ ವೈದ್ಯರ ಸಲಹೆಯನ್ನು ಆದಷ್ಟು ಬೇಗ ಪಡ್ಕೊಂಡು ಈ ರೋಗದಿಂದ ಮುಕ್ತಿಯನ್ನು ಪಡಬೇಕಂತ ಹೇಳಿ.
0: ಎಸ್, ಓಕೆ, ಖಂಡಿತ. ಮತ್ತೊಂದು ಕಡೆ ಈ ಸೋಂಕನ್ನು ನಾವು ನಿರ್ಲಕ್ಷ್ಯ ಮಾಡಿದ್ರೆ ಏನಾಗ್ಬೋದು ಮುಂದಿನ ಪರಿಣಾಮಗಳು? ಸೊ ಅದಕ್ಕಿಂತ ಮುಂಚೆ ಮತ್ತೊಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ ಹಲೋ
3: ಹಲೋ
0: ಹಲೋ
3: ನಮಸ್ತೆ
0: ನಮಸ್ತೆ ನಮಸ್ತೆ, ಯಾರು ಮಾತನಾಡೋದು?
2: ನಮಸ್ತೆ ನಮಸ್ತೆ,
3: ನಾನಿದು ಕಾರ್ಕಳದಿಂದ ಅಮ್ಮನಿ
0: ಮಾತಾಡ್ತೇನೆ. ಕೇಳಿ ನಿಮ್ಮ ಪ್ರಶ್ನೆ, ಡಾಕ್ಟರ್ ಇದ್ದಾರೆ.
3: ಡಾಕ್ಟರ್ ನಮಸ್ತೆ,
2: ನನಗೆ
3: ಒಂದು ಕ್ವೆಶ್ಚನ್ ಇದೆ. ಏನ್ ಗೊತ್ತಾ ಡಾಕ್ಟರ್, ಈಗ ಶಿಲೀಂಧ್ರ ಸೋಂಕುಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಅಂದ್ರೆ ಈಗ ಚಿಕನ್ ಪಾಕ್ಸ್ ಬರ್ತದೆ ನೋಡಿ ಮಕ್ಕಳಲ್ಲಿ ಬರ್ತದೆ, ಇದು ಯಾಕೆ ಮಕ್ಕಳಲ್ಲಿ ಬರ್ತದೆ? ಮತ್ತೆ ಅದರದ್ದು ಈ ಬಿದ್ದ ನಂತರ ಅದು ಹಾಗೆ ಉಳಿತದೆ, ದೊಡ್ಡವರಿಗೂ ಹಾಗೆ ಇರ್ತದೆ ಕೆಲವರ ಹತ್ರ. ಮತ್ತೊಂದು ಶಿಂಗಲ್ಸ್ ಇದೆ ಅಲ್ವಾ, ಈಗಾಗ್ಲೇ ಹೇಳಿದ್ರಲ್ಲ ಸರ್ಪ ಸುತ್ತಿನ ಬಗ್ಗೆ, ಅದು ಕೂಡ ಹಾಗೆ ಸುತ್ತು ಬಂದ್ರೆ ಅದು ಡೇಂಜರ್ ಅಂತ ಹೇಳ್ತಾರಲ್ಲ. ಸುತ್ತು ಬರುವುದಂದ್ರೆ ಎಂತ ಅಂದ್ರೆ ಅದು ಜಾಯಿಂಟ್ ಆದ್ರೆ ಡೇಂಜರ್ ಅಂತ ಹೇಳ್ತಾರೆ. ಇದು ಜಾಯಿಂಟ್ ಆಗುವುದು ಹೊರಗಡೆಯಿಂದನಾ ಅಥವಾ ಒಳಗಡೆಯಿಂದಲೇ ಜಾಯಿಂಟ್ ಆಗಿ ಏನಾದ್ರು ಡೇಂಜರ್ ಅಂತ. ಮತ್ತೊಂದು ವೈಟ್ ಸ್ಪಾಟ್ ಅಂತ ಬರ್ತದೆ ಅಲ್ವಾ ಡಾಕ್ಟ್ರೆ, ಅದು ವೈಟ್ ಸ್ಪಾಟ್ ಅಂದ್ರೆ ಎಂತ? ವೈಟ್ ಸ್ಪಾಟ್ ಯಾಕೆ ಈಗ ಬೇರೆಯವರು ಎಲ್ಲಾದ್ರೂ ಅಕ್ಕ ತಂಗಿಯ ಅಣ್ಣ ತಮ್ಮನ ಏನು ಒಂದು ಬಟ್ಟೆ ಹಾಕೊಳ್ಬೇಕಾಗ್ತದೆ ನಾವು ಯಾರಾದ್ರೂ ಒಬ್ಬರಿಂದ ಒಬ್ಬರಿಗೆ ಅದು ಹರಡ್ತದೆ ಅಂತ. ನಾನು ಡಾಕ್ಟ್ರೆ, ನಾನು ರೇಡಿಯೋದಲ್ಲಿ ಕೇಳ್ತೇನೆ.
0: ಎಸ್, ಓಕೆ, ನಿಮ್ಮ ಉತ್ತರವನ್ನ ರೇಡಿಯೋದಲ್ಲಿ ಕೇಳಿ. ಡಾಕ್ಟರ್ ಅವರು ಉತ್ತರ ನೀಡ್ತಾರೆ. ಅವರು ಕೇಳಿರುವಂತ ಪ್ರಶ್ನೆ ಉತ್ತರ,
2: ಒಂದು ಚಿಕನ್ ಪಾಕ್ಸ್, ಇದು ವೈರಲ್ ಇನ್ಫೆಕ್ಷನ್. ಇದು ಸೆಲ್ಫ್, ಹೆಚ್ಚಾಗಿ ನಾವು ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೇವೆ ವೈರಲ್, ಅರ್ಥಾಯ್ತಲ್ಲ? ಎಲ್ಲ ಮಕ್ಕಳಲ್ಲಿ ಒಮ್ಮೆ ಬಿದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರ್ತದೆ, ಆ ರೋಗದ ಬಗ್ಗೆ ಪುನಃ ಬಿಡುವ ಚಾನ್ಸ್ ಕಡಿಮೆ, 90% ಕಡಿಮೆ. ಒಂದು. ಎರಡನೇದು ಇವರು ಕೇಳಿದ್ದು ಸರ್ಪ ಸುತ್ತಿನ ಬಗ್ಗೆ.
0: ಹೌದು,
2: ಸರ್ಪದು ಇದು ಕೂಡ ವೈರಲ್, ಹರ್ಪಿಸ್ ಆಸ್ಟರ್ ಅಂತ ಹೇಳುವ ವೈರಸ್ ಇಂದ ಬರುವಂತದ್ದು. ಇದು ಹೆಚ್ಚಾಗಿ ಒಂದು ಸೈಡಲ್ಲಿ ಬರುವಂಥದ್ದು, ಅಂದರೆ ಯುನಿಲ್ಯಾಟ್ರಲ್, ಅಂದರೆ ಒಂದು ಆ ಡರ್ಮಟೋಮ್ ಅಂತ ನರವಿನ ಒಂದು ನರಗಳ ಮೂಲಕ ನರಗಳಿಗೆ ಇನ್ಫೆಕ್ಷನ್ ಆಗುವಂಥದ್ದು. ಇದು ನಮ್ಮ ಆಡು ಭಾಷೆಗಳಲ್ಲಿ ಅದು ಸುತ್ತು ಬರೋದು, ಅದು ಸುತ್ತು ಬಂದರೆ ಡೇಂಜರ್ ಅಂತ ನಾವು ಸಹ ಪೇಷಂಟ್ಗಳಿಂದ ಕೇಳ್ತೇವೆ. ಆದರೂ ಕೂಡ ನಾವು ಓದಿದ

0: ಒಳ್ಳೆತನದಲ್ಲಿ ಅದು ಸುತ್ತು ಬಂದರೆ ಡೇಂಜರ್, ಒಳಗಡೆ ಡೇಂಜರ್. ಅದು ಒಳಗಡೆ ಡೇಂಜರ್ ಅಂತ ಹೇಳಿದ್ರೆ ಒಳಗಡೆ ಯಾವುದು ಇನ್ಫೆಕ್ಷನ್, ಸ್ಕಿನ್ನಿಗೆ, ಸ್ಕಿನ್ ಮತ್ತು ಅದು ಸ್ಕಿನ್ನಲ್ಲಿರುವ ನರಗಳಿಗೆ ಸೋಂಕು ತಗಲುವಂಥದ್ದು. ಹಾಗಾಗಿ ಅದು ಸುತ್ತು ಬರುವಂಥದ್ದು, ಸುತ್ತು ಬಂದರೆ ಡೇಂಜರ್ ಅಂತ ಹೇಳುವುದು ಅದು ಸುಳ್ಳು ಕಲ್ಪನೆ ಒಂದಷ್ಟೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಓಕೆ, ಹಾಗೆ ತಾನೆ ನಾನು ಕೇಳಿದೆ, ಇವಾಗ ಶಿಲೀಂಧ್ರ ಸೋಂಕು ಬಂದಿದೆ, ಒಂದು ಕಡೆ ಅದನ್ನು ನಿರ್ಲಕ್ಷ್ಯ ಮಾಡ್ತಿರ್ತಾರೆ, ಏನೋ ಒಂದು ಮೆಡಿಕಲ್ಗೆ ಹೋಗಿ ಒಂದು ಮುಲಾಮನ್ ತಂದು ಹಚ್ಚಿ ಮತ್ತೆ ಸುಮ್ಮನೆ ಕೂತ್ಕೊಂಡು ಬಿಡ್ತಾರೆ. ಸೊ ಈ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಅದು ಒಳ್ಳೆಯದ ಅಂತ.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
0: ಒಂದನೇದಾಗಿ ಪೇಷಂಟಿಗೆ ಯಾವಾಗಲೂ ಒಂದು ಇಚ್ಚಿಂಗ್ ಅಂದರೆ ತುರಿಸ್ಕೊಂಡು ಅಥವಾ ಇದು ಗುಣ ಆಗೋದಿಲ್ಲ ಅಂತ ಒಂದು ಮನಸ್ಸಲ್ಲಿದೆ, ಅವನು ಮಾನಸಿಕವಾಗಿ ತನ್ನ ಕೆಲಸದಲ್ಲಿ ಅಥವಾ ಸ್ಟೂಡೆಂಟ್ಸ್ ಆದರೆ ಅವರ ಓದಲ್ಲಿ ಗಮನ ಹರಿಸಲಿಕ್ಕೆ ಮಾನಸಿಕವಾಗಿ ಅವರು ಕುಗ್ತಾರೆ, ಇದು ಒಂದು. ಎರಡನೇದ್ದು ಇನ್ನು ಇನ್ನೊಬ್ಬರು ಈಗ ತುರಿಸುವಂಥದ್ದನ್ನು ಇನ್ನೊಬ್ಬರು ನೋಡಿ ಅದರ ಬಗ್ಗೆ ಏನಾದರೂ ಹೇಳಿದರೆ ಕೂಡ ಅವರು ಮಾನಸಿಕವಾಗಿ ಕುಗ್ಗುವ ಚಾನ್ಸ್, ಒಂದು ಮಾನಸಿಕವಾಗಿ ಒಂದು ಕುಗ್ಗುವಂಥ ಚಾನ್ಸ್ ಇದೆ. ಎರಡನೇದ್ದು ಈ ಮಕ್ಕಳಲ್ಲಿ ಹೆಚ್ಚಾಗಿ ಈಗ ಒಂದು 2 ವರ್ಷದ ಒಳಗಿನ ಮಕ್ಕಳಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ಅಥವಾ ಯಾವುದೇ ಏಜ್ ಬಂದಿದೆ ಸರಿಯಾಗದಿದ್ದರೆ ಇದು ಇಡೀ ಬಾಡಿಯನ್ನು ಪಸರಿಸಿ ಅದು ಎರಿಥ್ರೋಡರ್ಮ ಅಂತ ಹೇಳುವ ಮುಂದಿನ ಅಂದರೆ ಫುಲ್ ಬಾಡಿ ಇನ್ವಾಲ್ವ್ ಆಗುವಂಥದ್ದು ಕಾಯಿಲೆಗೆ ತಿರುಗುವಂಥ ಚಾನ್ಸ್ ಇದೆ. ಇದು ಡೇಂಜರಸ್ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಇದನ್ನು ಇನಿಷಿಯಲ್ ಸ್ಟೇಜಲ್ಲಿ ಸರಿಯಾದ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೋದು ಅತಿ ಮುಖ್ಯವಾಗಿರುತ್ತೆ.
1: ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ಕೂಡ ಕೇಳಿದ್ರೆ ನಿರ್ಲಕ್ಷ್ಯ ಮಾಡುವಂತಿಲ್ಲ, ಅದಕ್ಕೆ ಬೇಕಾಗುವಂತಹ ಸೂಕ್ತ ವೈದ್ಯರನ್ನು ಕಂಡು ಅವರಿಂದ ಒಂದಿಷ್ಟು ಸಲಹೆಗಳನ್ನು ಪಡೆದು ಅವರಿಂದ ಮದ್ದನ್ನು ತಗೊಂಡು ನೀವು ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆ ಮುಖದಲ್ಲಿ ಸೋಂಕು, ಕೂದಲಲ್ಲಿ ಕೂಡ ಸೋಂಕು ತಗುಲುವಂಥದ್ದು ಈ ರೀತಿಯಲ್ಲಿ ಕೂಡ ಕಂಡು ಬರುತ್ತೆ. ಸೊ ಇದರ ಬಗ್ಗೆ ಹೇಳುವುದಾದ್ರೆ
0: ಇದು ಹೆಚ್ಚಾಗಿ ನಮ್ಮ ಒಪಿಡಿಗೆ ಬೆಲ್ನಾಕ್ ಒಪಿಡಿಗೆ ಈ ಶಿಲೀಂಧ್ರ ಸೋಂಕಿಂದ ಬರುವಂತವರು ಮುಖದಲ್ಲಿ ಕೂಡ ಹೆಚ್ಚಾಗಿರ್ತದೆ. ಯಾಕಂತ ಹೇಳಿದ್ರೆ ಇನ್ನೊಂದು ಈಗ ತೊಡೆ ಸಂದಲ್ಲಿ ಅಥವಾ ಹೊಟ್ಟೆಯಲ್ಲಿ ಈ ಇನ್ಫೆಕ್ಷನ್ ಇದ್ದು ತುರಿಕೆ ಮಾಡಿ ಮುಖದಲ್ಲಿ ಸ್ಪರ್ಶ ಮಾಡಿದ್ರೆ ಅಥವಾ ಕಿವಿ ಹತ್ರ ಸ್ಪರ್ಶ ಮಾಡಿದ್ರೆ ಅಂಥವರಿಗೆ ಪ್ಯಾಚ್ ಅಲ್ಲಿ ರೋಗದ ಲಕ್ಷಣ ಕಾಣಿಸಿಕೊಳ್ಳುವ ಚಾನ್ಸ್ ಇದೆ.
1: ಅಲ್ಲಿಂದ ತುರಿಕೆ ಮಾಡಿ ತಲೆಯಲ್ಲಿ
0: ಇದು ಮುಖದಲ್ಲಿ ತುರಿಕೆ ಯಾವುದೇ ಏಜ್ ಅಲ್ಲಿ ಬರಬಹುದು. ಒಂದು ಮತ್ತೊಂದು ತಲೆಯದು ಕೂದಲಿದ್ದು ತಲೆ ಕೂದಲಿ ಇನ್ಫೆಕ್ಷನ್ ಇದು ಹೆಚ್ಚಾಗಿ ಮಕ್ಕಳಲ್ಲಿ ನಾವು ಅಂತ ಹೇಳ್ತೇವೆ ಟೀನಿಯಾ ಕ್ಯಾಪಿಟಿಸ್ ಅಂತ ಹೇಳ್ತೇವೆ. ಅದು ನಂತರದ ಇದರಲ್ಲಿ ಕಿವು ಗುಳ್ಳೆಗೆ ಟರ್ನ್ ಆಗ್ಬೋದು ಅಥವಾ ಅದರಿಂದಾಗಿ ಬೇರೆ ಜ್ವರ ಬರಬಹುದು. ಹಾಗಾಗಿ ಮಕ್ಕಳಲ್ಲಿ ಆ ಪಾರ್ಟ್ ಅಲ್ಲಿ ಆ ಜಾಗದಲ್ಲಿ ಹೇರ್ ಲಾಸ್ ಅಂದರೆ ಕೂದಲು ಇಲ್ಲದಿರುವ ಚಾನ್ಸ್ ಕೂಡ ಬರ್ತದೆ. ಹಾಗಾಗಿ ಮಕ್ಕಳಲ್ಲಿ ಕೂಡ ನಾವು ಆದಷ್ಟು ಬೇಗ ವೈದ್ಯರಿಗೆ ತೋರಿಸಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಸರಿಯಾದ ಕಾಲಕ್ಕೆ ಸರಿಯಾದ ಡೋಸ್ ಟ್ರೀಟ್ಮೆಂಟ್ ತಗೊಳ್ಳೋದು ಅತಿ ಮುಖ್ಯವಾಗಿರ್ತದೆ.
1: ಮುಖ್ಯವಾಗಿ ನಾವು ನೋಡುವಂಥದ್ದು ಆ ರೀತಿಯ ಸೋಂಕು ಕಾಣಿಸಿಕೊಂಡ್ರೆ ಇನಿಷಿಯಲ್ ಸ್ಟೇಜಲ್ಲೇ ಹೋಗಿ ನಾವು ಅದನ್ನು ಸೂಕ್ತ ವೈದ್ಯರ ಹತ್ರ ಕಾಣಿಸ್ಕೊಳ್ಬೇಕು ಅಂತ. ಮತ್ತೊಂದು ಮುಖ್ಯವಾಗಿ ಸಿಬ್ಬ, ನಾವು ಹೆಚ್ಚಾಗಿ ಶಾಲೆಗೆ ಹೋಗ್ತಾ ಇರುವಂಥ ಸಂದರ್ಭಗಳಲ್ಲಿ ಕೂಡ ಮಕ್ಕಳಲ್ಲಿ ನಾವು ಹೆಚ್ಚಾಗಿ ಕಂಡು ನೋಡ್ತಾ ಇದ್ದೆವು. ಬಹುಶಃ ಮತ್ತೆ ಮತ್ತೆ ಅದು ವಯಸ್ಸಾದ ನಂತರದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತಾ ಏನು ಅಂತ ಅದರ ಬಗ್ಗೆ ಒಂದು ಹೇಳುವುದಾದರೆ
0: ಈಗ ಇದು ಕೂಡ ಒಂದು ಸಿಬ್ಬ ಅಂದರೆ ಪಿಟಿರಿಯಾಸಿಸ್ ವರ್ಸಿಕ್ಯುಲರ್ ಅಂತ ನಾವು ಇಂಗ್ಲೀಷನ್ನು ಏನು ಹೇಳ್ತೇವೆ, ನಾವು ಬಿಳಿ ಚಿಬ್ಬು ಅಂತ ಕನ್ನಡದಲ್ಲಿ ಹೇಳ್ತೇವೆ, ನಮ್ಮ ಈ ಆಡು ಭಾಷೆಯಲ್ಲಿ ಸಿಬ್ಬ ಅಂತ ಹೇಳ್ತೇವೆ. ಇದು ಕೂಡ ಒಂದು ಸೂಪರ್ಫಿಷಿಯಲ್ ಫಂಗಲ್ ಇನ್ಫೆಕ್ಷನ್, ಶಿಲೀಂಧ್ರದಿಂದ ಹರಡುವಂಥದ್ದು ಒಂದು ರೋಗ. ಇದು ಹೆಚ್ಚಾಗಿ ನಾವು ಈ ಎದೆಯ ಮಧ್ಯದಿಂದ ಮೇಲ್ಭಾಗದಲ್ಲಿ ಮುಖದಲ್ಲಿ ಕುತ್ತಿಗೆಯಲ್ಲಿ ಅಥವಾ ಬೆನ್ನಲ್ಲಿ ಅಥವಾ ಎದೆಯಲ್ಲಿ ಎದೆಯ ಮೇಲ್ಭಾಗದಲ್ಲಿ ನಮ್ಮ ಎದೆಯ ಅರ್ಧಕ್ಕಿಂತ ಮೇಲಿನ ಭಾಗದಲ್ಲಿ ಹೆಚ್ಚಾಗಿ ಬಿಳಿ ಚಿಬ್ಬು ಕಾಣಿಸಿಕೊಳ್ತದೆ. ಒಂದು ಇದು ಹೆಚ್ಚಾಗಿ ಸ್ಕೂಲ್ ಗೋಯಿಂಗ್ ಏಜ್ ಅಂದರೆ ಮಕ್ಕಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಜಾಸ್ತಿ ಇರ್ತದೆ. ಮತ್ತೆ ಒಂದು ನೋಡುವಾಗ ಕೂಡ ಒಂದು ವೈಟ್ ಸ್ಪಾಟ್ ಇರ್ತದೆ ಇನ್ನೊಬ್ಬರು ನೋಡುವಾಗ. ಆದರೆ ಈ ನಾನು ಹೇಳಿದ ಹಾಗೆ ರಿಂಗ್ ವರ್ಮ್ ಈ ಇನ್ಫೆಕ್ಷನ್ ಕಂಪೇರ್ ಮಾಡಿದರೆ ಇದು ಅಷ್ಟು ತುರಿಕೆ ಇರುವುದಿಲ್ಲ ಇದು ಇದರಲ್ಲಿ. ಒಂದು ಪ್ಲಸ್ ಇದು ಒಂದು ವೈಟ್ ಸ್ಪಾಟ್ ಇರ್ಬೋದು ಅಥವಾ ಬ್ಲ್ಯಾಕ್ ಸ್ಪಾಟ್ ಇರ್ಬೋದು. ಈಗ ನಾವು ಹೆಚ್ಚಾಗಿ ಏನಂದ್ಕೊಳ್ತೇವೆ ಬಿಳಿ ಇದ್ರೆ ಮಾತ್ರ ಅದು ಸಿಬ್ಬ ಅಂತ ಅಲ್ಲ, ಅದು ಕಪ್ಪು ಕೂಡ ಆಗಿರ್ಬೋದು. ಹಾಗಾಗಿ ಈ ತರ ಬಂದ್ರೆ ಇನ್ನೊಬ್ರಿಗೆ ಹರಡದಾಗಿ ತಡೆಗಟ್ಟಬೇಕಂತ ಹೇಳಿದ್ರೆ ಇದನ್ನು ಕೂಡ ವೈದ್ಯರಲ್ಲಿ ತೋರಿಸಿ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ತಗೊಳ್ಬಹುದು. ಇದು ಹೆಚ್ಚಾಗಿ ಸ್ಕೂಲ್ ಗೋಯಿಂಗ್ ಯೋಜನೆಯಲ್ಲಿ ಮತ್ತೆ ದೊಡ್ಡವರಲ್ಲಿ ಬರಬಾರ್ದಂತ ಇಲ್ಲ, ಬರ್ಬೋದು ಬರ್ಬೋದು. ಆದರೂ ಇದರ ಅಂದರೆ ಚಿಕ್ಕ ಮಕ್ಕಳಲ್ಲಿ ಸೋಂಕು ದೊಡ್ಡವರಲ್ಲಿ ಕಾಣಿಸ್ಕೊಳ್ಳುತ್ತಿಲ್ಲ ಅಂತ ಹೇಳಿ.
1: ಎಸ್, ಓಕೆ. ಮತ್ತೊಂದು ಕಡೆ ನಾವು ಸೆಲ್ಫ್ ಮೆಡಿಕೇಷನ್ ಅನ್ನು ನೋಡಿಕೊಳ್ಬಹುದು. ಸೊ ತುಂಬಾ ಮಂದಿ ಸೆಲ್ಫ್ ಮೆಡಿಕೇಷನ್ ಮಾಡುವಂಥದ್ದು ಈ ರೀತಿಯೆಲ್ಲ ಕಂಡು ಬಂದರೆ, ಸೊ ಇದು ಸರಿನಾ ಹೇಗೆ?

0: ಮುಖಕ್ಕೆ ಕೂಡ ಸ್ಟಿರಾಯ್ಡ್ ಹಚ್ಚಲಿಕ್ಕೆ ಅವರು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಹಚ್ಚಿ ಬಿಡ್ತಾರೆ. 3 ತಿಂಗಳಾದ್ಮೇಲೆ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಅಥವಾ ಬೇರೆ ಕಡೆಗೆ ಸ್ಪ್ರೆಡ್ ಆಗ್ತಾ ಇದ್ರೆ ಬಂದು ತೋರಿಸ್ತಾರೆ. ಹಾಗಾಗಿ ಒಮ್ಮೆ ರೆಸಿಸ್ಟೆನ್ಸ್ಗೆ ಈ ಕಾಯಿಲೆ ರೆಸಿಸ್ಟೆನ್ಸ್ ಅಂದ್ರೆ ಯಾವುದೇ ನಾವು ಸಾಮಾನ್ಯ ಫಸ್ಟ್ ಲೈನ್ ಯಾವ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಅದಕ್ಕೆ ಬಗ್ಗುದಿಲ್ಲ ಅಂತ ಆ ಲೆವೆಲ್ಗೆ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ನಾವು ಅದಕ್ಕಿಂತ ಜಾಸ್ತಿ ಡೋಸ್ ಅಥವಾ ಬೇರೆ ಗ್ರೂಪ್ ಡ್ರಗ್ಸ್ ಹಾಕ್ಬೇಕಾಗ್ತದೆ ನಾವು ಫಂಗಲ್ಸ್ಗೆ. ಹಾಗಾಗಿ ಅದು ಅದರಲ್ಲಿ ರಿಕರೆನ್ಸ್ ಕೂಡ ಜಾಸ್ತಿ ಇರ್ತದೆ ಮತ್ತೆ ನಾವು ತುಂಬಾ ಸಮಯ ಔಷಧಿ ತಗೊಳ್ಬೇಕಾಗ್ತದೆ. ಹಾಗಾಗಿ ಈ ತೊಂದರೆ ಬಂದ ವೈಯಕ್ತಿಕವಾಗಿ ಅದು ಈಗ ಬಿಳಿ ಚಿಬ್ಬು ಅಂತ ಅವನ್ನೇ ಡಯಾಗ್ನೋಸಿಸ್ ಮಾಡ್ಕೊಂಡು ಪೇಷಂಟೇ ಅದು ಅಂತ ಹೇಳಿ ಮೆಡಿಕಲ್ಗೆ ಹೋಗಿ ಔಷಧಿ ಕೇಳುವಂಥದ್ದು ಅಥವಾ ಇದು ಫಂಗಲ್ ಇನ್ಫೆಕ್ಷನ್ ಅಥವಾ ಶಿಲೀಂಧ್ರಗಳ ಸೋಂಕು ಅಂತ ಅವನೇ ಇದು ಮಾಡಿ ಮೆಡಿಕಲ್ ಹೋಗಿ ಔಷಧಿ ತಗೊಳ್ಳುತ್ತೆ, ಇದು ತಪ್ಪು. ಯಾವುದೇ ಸೋಂಕು ಬರಲಿ ಫಸ್ಟ್ ಡಾಕ್ಟರ್ನ ಸರಿಯಾದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಔಷಧಿ ಅನ್ನು ತಗೊಳ್ಳೋದು ಅದು ಉತ್ತಮ
1: ಹೇಳುವಂಥದ್ದು. ಎಸ್, ಓಕೆ. ಮತ್ತೊಂದು ಕಡೆ ನಾನು ಕೇಳುವಂಥದ್ದು, ಇವಾಗ ಫುಡ್ಡಲ್ಲಿ ಬೇಕಾದರೆ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಸಾಧ್ಯ ಇರ್ಬೋದು, ಯಾಕಂದರೆ ಇವಾಗ ಸೋಂಕುಗಳು ಕಾಣಿಸ್ಕೊಂಡಾಗ ಬೇರೆ ಬೇರೆ ರೀತಿಯ ಕೆಲವೊಂದಿಷ್ಟು ಫುಡ್ಡುಗಳು ಕೂಡ ಅದು ಯಥೇಚ್ಛವಾಗಿ ಇನ್ನೂ ಕೂಡ ಜಾಸ್ತಿ ಮಾಡುವಂಥ ಫುಡ್ಡುಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಫುಡ್ಡಲ್ಲಿ ಯಾವ ಆಹಾರ ಪಥ್ಯದಲ್ಲಿ ಏನೇನು ಬದಲಾವಣೆ ಮಾಡಬೇಕಾಗುತ್ತೆ ಈ ರೀತಿ ಸೋಂಕು ಕಾಣಿಸ್ಕೊಂಡಾಗ?
0: ಈಗ ಫುಡ್ ಅಂತ ಹೇಳಿದ್ರೆ ಫುಡ್ಡಿಗೂ ಈ ವೈರಲ್ ಇದು ಶಿಲೀಂಧ್ರ ಸೋಂಕಿಗೆ ಸಂಬಂಧ ಇಲ್ಲ. ಆದರೂ ಕೂಡ ನಾನು ಫಸ್ಟ್ಗೆ ಈ ಕಾರ್ಯಕ್ರಮದ ಮೊದಲಿಗೆ ಹೇಳಿದೆ, ಈ ಓವರ್ ವೈಟ್ ಕೂಡ ಒಂದು ಇದು ಇನ್ಫೆಕ್ಷನ್ ಜಾಸ್ತಿ ಆಗಲಿಕ್ಕೆ ಕಾರಣ. ಯಾಕಂತ ಹೇಳಿದರೆ ಈಗಿನ ಇದರಲ್ಲಿ ವಿಪರೀತ ನಾವು ಈ ಫ್ಯಾಟಿ ಫುಡ್ಸನ್ನು ಕೊಬ್ಬಿನಂಶ ಇರುವ ಜಾಸ್ತಿ ಅಂತ ತಗೊಂಡು ಓವರ್ ವೈಟ್ ಆಗ್ತದೆ. ಆಗ ಓವರ್ ವೈಟ್ ಆಗುವಾಗ ಬಾಡಿಯಲ್ಲಿ ಫೋಲ್ಡ್ಸ್ ಅಂತ ಫೋಲ್ಡ್ಸ್ ಜಾಸ್ತಿ ಇರ್ತದೆ, ಅಂದ್ರೆ ಈ ಚರ್ಮದಲ್ಲಿ ಮಧ್ಯದಲ್ಲಿ ಜಾಗ ಅಥವಾ ತೊಡೆ ಸಂದಲ್ಲಿ ಓವರ್ ವೈಟ್ ಇರುವ ಕಾರಣ ಅಂತ ತೇವಾಂಶ ಬೇಗ ಒಣಗುವುದಿಲ್ಲ, ತೇವಾಂಶ ಇರ್ತದೆ. ಅಂಥದ್ರಲ್ಲಿ ಈ ಫಂಗಸ್ ವೃದ್ಧಿ ಆಗ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಹಾಗಾಗಿ ನಮ್ಮ ಶರೀರವನ್ನು ತೂಕವನ್ನು ಕಡಿಮೆ ಮಾಡಿ ನಾವು ಫಿಟ್ ಆಗಿರುವಂತೆ ನೋಡಿಕೊಳ್ಳೋದು ಇದು ಒಂದು ಉತ್ತಮ ಅಂತ ನಾನು ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ.
1: ಎಸ್, ಓಕೆ. ಕೇಳುಗರೆ ನೀವು ಕೂಡ ಕರೆಯನ್ನ ಮಾಡಬಹುದು, 6364240949 ಈ ಒಂದು ಸಂಖ್ಯೆಗೆ. ಜಿಲ್ಲಾ ಸರ್ಕಾರಿ ಮೆನ್ಲಾಕ್ ಆಸ್ಪತ್ರೆಯ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಶಿಲೀಂಧ್ರಗಳಿಂದ ಹರಡುವಂತಹ ಚರ್ಮರೋಗಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಾ ಇದ್ದೀವಿ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 07.8 FM, ಬಣ್ಣ ಬಣ್ಣದ ಬದುಕು.

0: ಎಸ್ ಕೇಳುಗರೇ ಕೇಳ್ತಾ ಇರುವುದು ಇದು ಹೆಲೋ ವಿನ್ಲಾಕ್ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಜೊತೆಗೆ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ಕೂಡ ಇದ್ದಾರೆ. ಅವ್ರ ಜೊತೆಗೆ ಅನೇಕ ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂತಹ ಅದರಿಂದ ಹರಡುವಂತಹ ಚರ್ಮರೋಗಗಳಿಗೆ ಸಂಬಂಧಪಟ್ಟು ಕೂಡ ನಾವು ಮಾತಾಡ್ತಾನೆ ಇದ್ದೀವಿ. ಹಾಗೆಯೇ ಕೇಳುಗರೆ, ಒಂದು ಮುಖ್ಯವಾಗಿ ನಾನು ಕೇಳಬೇಕು ಅಂತ ಹೇಳಿದರೆ, ಇವಾಗ ಹೆಚ್ಚಾಗಿ ಒಂದು ಹಬ್ಬಕ್ಕೆ ಸಂಬಂಧಪಟ್ಟ ಅಥವಾ ಇನ್ನಿತರ ಏನಾದರೂ ಮದುವೆ ಅದಕ್ಕಿಂತಲ್ಲ ಹೊಸ ಬಟ್ಟೆಗಳನ್ನು ನಾವು ಪರ್ಚೇಸ್ ಮಾಡ್ತೀವಿ. ಈ ಹೊಸ ಬಟ್ಟೆಗಳು ಧರಿಸುವಂಥ ಸಂದರ್ಭದಲ್ಲಿ ಕೂಡ ನಾವು ಏನೇನನ್ನು ಪಾಲಿಸಬೇಕಾಗುತ್ತೆ, ಅದನ್ನು ಒದ್ದೆ ಮಾಡಿ ಅದನ್ನು ಇದು ಮಾಡಿಯೇ ನಾವು ಹಾಕಬೇಕಾಗುತ್ತೆ, ವಾಶ್ ಮಾಡಿ ಹಾಕಬೇಕಾಗುತ್ತೆ, ಹೇಗೆ?
1: ನಾವು ನಮ್ಮ ಹೊರರೋಗಿಗಳ ವಿಭಾಗಕ್ಕೆ ಪೇಷಂಟ್ ಬಂದರೆ ಪೇಷಂಟ್ ಹೇಳ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ, ನಾನೊಂದು ಹೊಸ ಬಟ್ಟೆ ಹಾಕಿದೆ ಡಾಕ್ಟ್ರ್, ನಂತರ ನನಗೆ ಈ ಶಿಲೀಂಧ್ರ ಸೋಂಕು ಅಥವಾ ಫಂಗಲ್ ಇನ್ಫೆಕ್ಷನ್ ಬಂತು ಅಂತ. ಹಾಗಾಗಿ ನಾನು ಎಲ್ಲ ಕೇಳುಗರಿಗೆ ಒಂದು ಅಡ್ವೈಸ್ ಹೇಳಲಿಕ್ಕೆ ಇಷ್ಟಪಡೋದೇನಂತ ಹೇಳಿದ್ರೆ, ಯಾವುದೇ ಹೊಸ ಬಟ್ಟೆ ಆಗಲಿ ಅದನ್ನು ವಾಶ್ ಮಾಡಿ ಡ್ರೈ ಮಾಡಿ ಉಪಯೋಗಿಸಬೇಡಿ. ಹಾಗೆ ಉಪಯೋಗಿಸಿದ್ರೆ ನಿಮ್ಮ ದೇಹವನ್ನು ಇನ್ಫೆಕ್ಷನ್ಗೆ ನೀವು ನಿಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಉಂಟು ಮಾಡಲಿಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟ ಹಾಗೆ ಆಗುತ್ತೆ ಅಂತ ಹೇಳಲಿಕ್ಕೆ, ಕೇಳುಗರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
0: ಓಕೆ. ಇನ್ನು ಮಳೆಗಾಲದಲ್ಲಿಯೂ ಕೂಡ ಹೆಚ್ಚಾಗಿ ಒದ್ದೆ ಬಟ್ಟೆ ಇರುತ್ತೆ ಒಂದು ರೀತಿಯಲ್ಲಿ, ಇದು ಮಳೆಗಾಲದಲ್ಲಿ ನೀರಿಗೆ, ಆದರೂ ಕೂಡ ಅದನ್ನೇ ಮತ್ತೆ ಮತ್ತೆ ಹಾಕುವಂಥದ್ದು ಕೂಡ ಇರುತ್ತೆ. ಸೊ ಇದರಿಂದಾಗಿಯೂ ಕೂಡ ಸೋಂಕು ತಗುಲುವಂಥ ಸಾಧ್ಯತೆ ಇರಬಹುದೇನು?
1: ಹೌದು, ನಾನು ಆಗ ಕಾರ್ಯಕ್ರಮದ ಮೊದಲಿಗೆ ಹೇಳಿದ ಹಾಗೆ ಬಾಡಿಯಲ್ಲಿ ನಾವು ಆದಷ್ಟು ಡ್ರೈ ಆಗಿಡಬೇಕು. ನಾವು ತೇವಾಂಶವಾಗಿಟ್ಟರೆ ಈ ಶಿಲೀಂಧ್ರಗಳು ಸೋಂಕು ಜಾಸ್ತಿ ಆಗಲಿಕ್ಕೆ ನಾವು ಕಾರಣ ಮಾಡಿಕೊಟ್ಟ ಹಾಗಾಗ್ತದೆ, ಒಂದು. ಎರಡನೇದಾಗಿ ಅದು ಬಟ್ಟೆ ಅಂತ ಹೇಳಿದರೆ ಬರೀ ಹೊರ ಉಡುಪು ಅಲ್ಲ, ಒಳ ಉಡುಪು, ಚಡ್ಡಿ ಆಗಲಿ, ಒಳಗಡೆ ಧರಿಸುವ ಉಡುಪುಗಳಾಗಲಿ, ಎಲ್ಲದನ್ನು ಕೂಡ ನಾವು ಡೈಲಿ ಚೇಂಜ್ ಮಾಡೋದು. ಪ್ಲಸ್ ಈ ಒಮ್ಮೆ ಸೋಂಕು ತಗಲಿತ್ತಂತ ಹೇಳಿದರೆ ಒಮ್ಮೆ ಹಾಕಿದ ಬಟ್ಟೆ, ಈಗ ನಾವು ಏನು ಹೇಳ್ತೇವೆ, ಮನೆಯಲ್ಲಿ ನೈಟ್ ಡ್ರೆಸ್ ಆಗಲಿ, ಮನೆಯಲ್ಲಿ ಹಾಕುವ ಬಟ್ಟೆ ಆಗಲಿ, ಅಥವಾ ನಾವು ಈಗ ಹೊರಗಡೆ ಹೋಗುವಾಗ ಹಾಕುವ ಬಟ್ಟೆ ಆಗಲಿ, ಅಥವಾ ನಾವು ನಮ್ಮ ವರ್ಕ್ ಪ್ಲೇಸಲ್ಲಿ ಹಾಕುವ ಯೂನಿಫಾರ್ಮ್ ಆಗಲಿ, ಅಥವಾ ಶಾಲೆಯ ಮಕ್ಕಳಾಗಲು ಹಾಕುವ ಯೂನಿಫಾರ್ಮ್ ಆಗಲಿ, ಅದನ್ನು ಡೈಲಿ ಚೇಂಜ್ ಮಾಡುವಂಥದ್ದು, ಒಗೆದು ವಾಶ್ ಮಾಡಿ ಡ್ರೈ ಮಾಡಿ ಹಾಕುವಂಥದ್ದು. ಹೆಚ್ಚಾಗಿ ಅದನ್ನು ಇಸ್ತ್ರಿ ಮಾಡಿ ಹಾಕಿದರೆ, ಐರನ್ ಮಾಡಿ ಹಾಕಿದರೆ ಮತ್ತೂ ಒಳ್ಳೆಯದು, ಒಳಗಿಂದ ಮತ್ತೂ ಒಳ್ಳೆಯದಂತ ನಾನು ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಓಕೆ, ಅನೇಕ ಮಾಹಿತಿಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ನೀಡಿದ್ದೀರಾ. ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಕೊಡುವಂಥ ಒಂದು ಕಿವಿ ಮಾತು ಏನು ಡಾಕ್ಟರ್?

0: ಚರ್ಮರೋಗ ತಜ್ಞನಾಗಿ ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದರೆ, ಯಾವುದೇ ಚರ್ಮದ ಕಾಯಿಲೆಗಳು ಬಂದರೆ ನೀವು ಸೆಲ್ಫ್ ಮೆಡಿಕೇ, ನಿಮ್ಮಷ್ಟಕ್ಕೆ ರೋಗದ ನಿರ್ಣಯ ನೀವು ಮಾಡಬೇಡಿ ಒಂದು. ಎರಡನೇದು, ನಿಮ್ಮಷ್ಟಕ್ಕೆ ನೀವು ರೋಗದ ನಿರ್ಣಯ ನೀವೇ ಮಾಡಿಕೊಂಡು ಮೆಡಿಕಲಿಂದ ಆನ್ ದಿ ಕೌಂಟರ್ ನೀವು ಸ್ಟಿರಾಯ್ಡ್ ಕ್ರೀಮ್ಸ್ ಎಲ್ಲ ಹಚ್ಚಿ ನಿಮ್ಮ ಕಾಯಿಲೆಗಳನ್ನು ಗುಣ ಮಾಡುವುದಲ್ಲದೆ ಆ ರೋಗಕ್ಕೆ ಸಾಧಾರಣ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ಅದು ತಾಗದಾಗೆ ರೆಸಿಸ್ಟೆನ್ಸ್ ಬರ್ಕೊಂಡು ಬರೆಸಿ ಆ ಹೊಸ ಒಂದು ರೋಗ ಒಂದು ಬಲವಾದ ರೋಗವನ್ನು ಉತ್ಪತ್ತಿ ಆಗಲಿಕ್ಕೆ ನೀವು ಕಾರಣ ಆಗಬೇಡಿ. ಹಾಗಾಗಿ ನೀವು ಏನೋ ಚರ್ಮದ ಕಾಯಿಲೆ ಅಥವಾ ಶಿಲೀಂಧ್ರ ಸೋಂಕಾಗಲಿ ಅಥವಾ ಯಾವುದೇ ಸೋಂಕಾಗಲಿ ಚರ್ಮದ ಸೋಂಕಾಗಲಿ, ನೀವು ಫಸ್ಟ್ ನಿಮ್ಮ ಹತ್ತಿರದ ತಜ್ಞರಲ್ಲಿ ತೋರಿಸಿ ಅದನ್ನು ಸರಿಯಾಗಿ ಡಾಕ್ಟ್ರಿಂದ ಡಯಾಗ್ನೋಸಿಸ್ ಮಾಡಿಸಿ, ಸೆಲ್ಫ್ ಡಯಾಗ್ನೋಸಿಸ್ ಮಾಡಬೇಡಿ, ಸೆಲ್ಫ್ ಟ್ರೀಟ್ಮೆಂಟ್ ಮಾಡಬೇಡಿ, ಮತ್ತು ಆದಷ್ಟು ವೈಯಕ್ತಿಕ ಸ್ವಚ್ಛತೆಗೆ ಗಮನ ಕೊಡಿ ಅಂತ ಈ ವಾಹಿನಿಯ ಮೂಲಕ ಹೇಳಿಕೆ.
1: ವೆನ್ಲಾಕ್ ಆಸ್ಪತ್ರೆಯಲ್ಲಿ ಯಾವಾಗ ಲಭ್ಯ ಇರ್ತೀರಿ ಡಾಕ್ಟರ್?
0: ನಾವು ಸಂಡೇ ಒಂದು ಬಿಟ್ಟು ಆದಿತ್ಯವಾರ ಬಿಟ್ಟು ಬಾಕಿ ದಿನದ ಎಲ್ಲಾ ದಿನಗಳಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4:30 ನಾವು ಲಭ್ಯವಿರ್ತೇವೆ.
1: ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಇದಕ್ಕೆ ಸಂಬಂಧಪಟ್ಟಲ್ಲಿ?
0: ಇಲ್ಲ, ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಎಲ್ಲ ಓರಲ್ ಮೆಡಿ ಅಂದ್ರೆ ಆಂಟಿಫಂಗಲ್ ಅಂದ್ರೆ ಮಾತ್ರೆಗಳಾಗಲಿ ಕ್ರೀಮ್ ಪೌಡರ್ಸ್ ಆಗಲಿ ಮತ್ತು ಮೂಲಾಮುಗಳು ಎಲ್ಲ ಔಷಧಿಗಳು ನಮ್ಮ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಇದರ ಉಪಯೋಗವನ್ನು ನಮ್ಮ ಕೇಳುಗರು ಪಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ.
1: ಓಕೆ, ತುಂಬಾ ತುಂಬಾ ಧನ್ಯವಾದಗಳು ಕೂಡ ಡಾಕ್ಟರ್, ತುಂಬಾ ನಿಮ್ಮ ಮೌಲ್ಯವಾದ ಸಮಯವನ್ನು ಕೂಡ ನಮಗೆ ಕೊಟ್ಟಿದ್ದೀರಾ. ಸೊ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದು ಅನೇಕ ಆರೋಗ್ಯ ಮಾಹಿತಿಯನ್ನು ಕೂಡ ತಿಳಿಸಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಎಲ್ಲ ಕೇಳುಗರ ಪರವಾಗಿಯೂ ಕೂಡ ನಮ್ಮ ರೇಡಿಯೋ ಸಾರಂಗ್ನ ಹಾಗೆ ನಮ್ಮ ನಿರ್ದೇಶಕರ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ಎಲ್ಲ ರೇಡಿಯೋ ಸಾರಂಗ್ ಕೇಳುಗರಿಗೆ ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಕೃತಜ್ಞತೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ.
1: ಓಕೆ ಕೇಳುಗರೆ, ಇದು ಇಂದಿನ ಹೆಲೋ ವೆನ್ಲಾಕ್ ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಗೆ ಚರ್ಮರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಸುಬೋಧ್ ಕುಮಾರ್ ರೈ ಅವರು ನಮ್ಮ ಜೊತೆಗೆ ಅನೇಕ ಮಾಹಿತಿಗಳನ್ನು ಕೂಡ ನೀಡಿದರು. ಹಾಗೆಯೇ ಮುಂದಿನ ಮತ್ತೊಮ್ಮೆ ಹಲೋ ವೆನ್ಲಾಕ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ ಇದರ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ್ ಕತ್ತಲ್ ಸರ್, ವೃದ್ಧ ವಿಪ್ರ, ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ಎರಡನೇ ಕಂತು.
1: ರಾಮ ನೆಂಪುಡೇ ದಿನ ಕರಿದುಕೊಂಡು ಅಪಂಡ ಎನ್ನ ಸರ್ವದ ತ್ರಾಣ ಇತ್ತಿನಡೆ ಪ್ರಾಣ ಇತ್ತಿನಡೆ ಬರೆ ಮುಟ್ಟೋಗಲ ಎಂಕಪ್ಪು ನಂಚೆತ್ತನ ರಡ್ಡ ಅಚ್ಚರ ರಾಮ ಏಪ ಬರ್ಪ ರಾಮ ಏಪ ಕಾಪುವ ರಾಮ ರಾಮ ರಾಮ ರಾಮ ಏರಿಯ.

0: ನೆಸರದೇವೆರ್ನ ದೊಂಬುಗು ಬೆಚ್ಚ ಏರ್ನಂಚಿನ ಪೊಯ್ಯದ ರಾಸಿ ಐತಮಿತ್ ಕುತ್ತ ಕುಲ್ಲುದಿನ ಮಲೆ ಮಂಗೆ ಅಂದಯ್ಯ. ಈ ಏರ್ ಎಂದು ಅರ್ಥ ಆಯ್ಜಿ. ಸಾಮಾನ್ಯವಾದ ಮಲೆ ಮಂಗೆ ಎಂದು ಬಂಡ ಮಲೆ ಟುಪ್ಪುನ ಎಂದು ಅರ್ಥ.
1: ಆಹಾ,
0: ನಿನ್ನ ಜಾತಿ ತಕ್ಲೇನು ಮರಟ್ಟ ಮಲೆಟ ತೂವಡತ್ತಂದೆ. ಕಡಲ್ದ ಬರಿಟ್ಟು ಪೊಯ್ಯದ ರಾಶಿದ ಮಿತ್ತದ ತೂಪಿನವು ಬಾರಿ ಆಚಿರ ತೋಜುಂಡೆಂಕ್ ಒಂದು ಅರುವೆದ ಬಾಕಿಲು ಮುಲುಪ್ಪ ಜಲಚರ ವಸ್ತುಲನ್ನು ತಿಕ್ಕಂಡ ಅವು ಮಲ್ಲ ಆಚಿರದ ಸಂಗತಿ ಅಂಟ್ ಅಂಚ ಬಂಡದ ಕಾಡು ಸಂಚಾರ ಮಲ್ಪುಂಚಿನ ಮುರುಗಲು ಪಕ್ಕಿರು ಮುಲ್ಪ ತುಯ್ಯರ ತಿಕ್ಕಂಡ ಒಂತ ಆಚಿರ ಅಂಚಂಚಾದ ಯಾನು ಎನ್ನೂನಿ. ಬಹುಶಃ ಈ ಆತೆ ಈಡೆಗೆ ಬರ್ರ ಇಜ್ಜಿ ಎರಗೋ ಮಾತ ಕಾಟ ಕೊರ್ನೆಗೆ ಬಡದು ಬತ್ತದ ಕೊನಸದ ನಾನು ಮುಲ್ಪ ಬಿಡ್ತೇರಾ ಅತ್ ಬತ್ತದ ತಿಕ್ಕೊಂದು ಕೂಡ ಪೋಯರಾವಂದನಂಚಿನ ಮುಂಜಿ ಸ್ಥಿತಿ ಉಳ್ಳನ. ಅವು ಅತ್ತು ದಾದನಾ ಒಂಜಿ ಕಾರಣಗೂ ಬಡಾದು ಈ ಅರುವೆದ ಬಾಕಿಲನ್ನು ಕಾಪೆರಗ ಬಡಾದು ನಿನ್ನ ಏರೋ ಕಾಪಡೆ ಮಲ್ತದ ಮುಲ್ಪ ಬುಡದು ಪೋತೇರಾ ಹಿಂಗೆ ಒಂಜಿ ಅಲ್ಲ ಅರ್ಥಾಪುಜಿ. ಈ ಮನ ಮಠ ಅಂದ ಪನ್ನಗ ಪಾತೆರ ಬರಿ ಪಾತೆರ ರಾಪುಡು ಬಂಡದು ಗೊತ್ತಾಂಡು ಐಕು ಬೊಡದು ಯಾನ್ ಇಂಚನೆ ಉಲ್ಲೇಸೊಡು ಕೇನುನಿ ಮಂಗೇ ಏರುಂದು ಕೇನ್ರೆ ಮಂಗೆ ಮಂಗೇನೆ ಹಂಚ ಬಂಡದು ಈ ಕಾಲೊಡು ತನ್ನ ಪುಂಡುಡ್ದು ಬೇತೆ ಆದ ಬತ್ತದು ಮುಲ್ಪ ಉಪ್ಪೊಡು ನಾಂಡ ನಿನ್ನ ದಾದನಾ ಒಂಜಿ ವಿಶೇಷ ಉಪ್ಪೊಡು ಒಂಜಿ ಕಾಲೊಡು ಮಂಗೇರ್ನಾಗ್ಲಿ ಮಾತ್ರ ಪಾತೆರ ಒಂದಿತ್ತೇರಿಗೆ ಆಗ್ಲಿಕ್ಕೆ ಮಾತ್ರ ಪೂದಾರ ಮಾತ ಇತ್ತಂಡಿಗೆ ಈ ಕಾಲೊಗ ಉಂಡ ಇಜ್ಜ ನಿಂಗೆ ಗೊತ್ತಿಜ್ಜಿ ಅಣ್ಣ ನಿನ್ನನು ತೂನಾಗ ನಿನ್ನಡ ಪ್ರತ್ಯೇಕವಾಗಿ ವಿಶೇಷತೆ ಉಂಡು ನಿಂಗೆ ಅರ್ಥ ಅಂಡ್ ಈ ಏರು ಮುಲ್ಪಡ್ದು ಬತ್ತೀನಿ ಮುಲ್ಪ ದಾದ ಮಲ್ತೊಂದುಲ್ಲ ಕೂಡ ಒಡೆಗಲ ಪೋಪನ ಅಂದಾಜಿ ಉಂಡ ಅತ್ ಕೈಕಾರು ಸೊಂಟ ಬಲ ಇಜ್ಜಂದೆ ಮುಲ್ಪ ಕುಲ್ಲುದ ನೀ ಅನ್ನಂದಾಂಡ ಒಂಜಿ ವೇಳೆ ನಿಕ್ಕ ಸಹಾಯತ ಅಗತ್ಯ ಇತ್ತಂಡ ಮೊಚ್ಚ ತೀರಂದೆ ಆ ಮೇಕ್ ಪೋವಂದೆ ದಯಪಂಡ ಮಿತ್ತು ಸುಡುಪು ನಂಚಿನ ಸೂರ್ಯ ತಿರ್ತು ಸುಡುಪು ನಂಚಿನ ಪೊಯ್ಯೆ ಐತ ಮಿತ್ತು ಈ ಕುಲ್ಲುದಂದಾಂಡ ಎಂಕೆ ಕಾರ್ದೀಯರ ಪೂಜಿ ಅಂಜಿನ ಏರೆಗಲ ಜುವ ಇತ್ತು ನಂಚಿನ ಜುವಾದಿರ ಆವಂದ ನಂಚಿನ ಜಾಗೆಡು ಈ ಉಲ್ಲಂದಾಂಡ ಎಂಕಾಪುಂಡು ನಿಕ್ಕ ಲಕ್ಕದ ನಡಪೆರಗ ಪೂಜಿ ಒಂಜು ವೇಳೆ ಅಂಚಾಂದಿತ್ತಿನ ಪನ್ಲ ನಿನ್ನ ಮೆಲ್ಲ ತರ್ಕದ ಕೊನದು ಆಮೇಲೆ ನಿಲ್ಲಿಟ್ಟು ಬಾಡ್ದು ಬಿಡ್ಪೆ
1: ಅತ್ತೆ ಏನನ್ ತರ್ಕುನ ಇಪ್ಪಡೆ ಅಲ್ಪರದು ದೂರದು ಬನ್ನಾಗನೆ ಯಾನ್ ಎಲ್ಲ ಮುಟ್ಟೆ ತಿರ್ಗದಿಂಚ ತುಯ್ಯೆ
0: ಅಂದು
1: ಈ ನಲಿಪುನ ನಡಪುನ ಅಂದ್ ಗೊತ್ತಾಗ
0: ನಲಿಪು ಐಕೆ ಎಂಕೆ
1: ಬಲತ್ತಗಾರ ಊರ್ವ ರಪ್ಪ ದೆಪ್ಪೋ ದತ್ತಗಾರ ದೀಪ
0: ಪೊಯ್ಯದ
1: ಎಂಕೊಂತೆ ಖುಷಿ ಅಂಡ್ ಎತೋ ಕಾಲೊಡ್ದು ದಿಂಚ ತುಪ್ಪೆ ಈ ಬೆಚ್ಚ ಬೊಯ್ಯಡ ನಲಿಪುನ ಕ್ಲೇನು ತೂತಿನಂತೆ ಕಮ್ಮಿ
0: ಇತ್ತದ ಕಾಲ ಅಂಚನೆ ಓಲ್ಲ ತುಯ್ಯರ ನರಮಾನಿ ತಿಕ್ಕು ತಿಕ್ಕ ನಗಲ ಎಡ ತೂಕ
1: ಅಂದ್ ಅತಿ ನಲ್ತೊಂದು ಬತ್ತಿನೋ ತೂನಗೆ ಬೆಚ್ಚ ಬೆಪ್ಪುಗುಂದಾಂಡ್ ಅತಿ ಎಂಡ ಬತ್ತದ ಕೈತಲ ಬತ್ತಕೇಂಡ
0: ಅಂದ್
1: ರಡ್ಡುಲ ನಿನ್ನಡಲುಂಡು ದುಮಂಜಿ ತುಳ್ಟೊಂಜಿ ನುಡಿಕಟ್ಟುಂಡು
0: ಇಂಚಿನ
1: ಪದೋಲ ನಿನ್ನಡನೆ ಅರ್ಥಲ ನಿನ್ನಡನೆ
0: ಕೆಲವು ಸರ್ತಿ ಬೋಡ
1: ಅತ್ತು ಸುರುಕೆಂಡ ಏರಿಯ ಮಲೆ ಮಂಗ ಏರಿಯ ಅಂದ್ಕೆಂಡ
0: ಅಂದ್
1: ಐತ ಬೇರಿಕ ಮಲೆ ಮಂಗ ಅಂದ ಬಂಡ ಅಂದ್ ಏರಿಯ ಅಂದ ಪ್ರಶ್ನೆಗೆ ಉಂಡ
0: ಅಂದ್
1: ಐಟದ ಮಲೆ ಮಂಗೆ ಅಂದ ಈಯ ಉತ್ತರ ಬಂಡ
0: ಹಾ
1: ಅಪ್ಪ ರಡ್ಡಲ ಈ ಬಂಡ್ ಬಂದ ಬೊಕ್ಕ ಅಂದ ಅದೇನು.

0: ಅಂದಪ್ಪ ಜವಣ ಅಟ್ಟೆ ಕಾರದಾಯಿ ಲಟ್ಟೆ ಜೀವದಾಯಿ ಪೊಟ್ಟೆಗಟ್ಟಿದ ತಂಕದರ್ಪುದ ಜವಣ ಲೆಕ್ಕ ತೋಜಿಬ
1: ಇತ್ತೆ ಜವನಾದಿಗೆದ ಕಾಲದಮ್ಮ
0: ಅಂಡ ದುತ್ತೈತ ಪುರ ಪುರ ಒಂಜಾತ ಯಾತ್ರೆಗೆ ಬಿದ್ದಣ್ಣಲ್ಕ ತೋಜಿಬ
1: ಆತೆ ತಗತ್ಯನ ಆತುಂಡ
0: ಆಹಾ ಅಂಡ ಜವಣೆ ಬಣ್ಪು ನಾವು ನಿನ್ನ ಸರ್ರೋಡು
1: ಓ
0: ನಿನ್ನ ಗಟ್ಟಿ ತಿಗಲೆಡು ಈ ಉಂತಿ ನಂಚಿತ್ತನ ದೇಕಿಡು ಪಾತ್ರ ನಂಚಿತ್ತಿನ ಒರಟು ಪೂರ ಜವಣೆ ಬಣ್ಪು ನಾವು ತೋಜುಣು
1: ಅಂದು
0: ಅಂಚಂದು ಇಡೆಗಿ ಪೊಸ ಜವಣೆ
1: ಹಾ ಎಂಕಲ ಈ ಪೊಸತ್ತಿ
0: ಆ ಯಾನ ಮೂಲೆ ಇತ್ತಿನಾಯೇ
1: ಓ
0: ಈಡೆ ಬತ್ತಿನಾಯೇ
1: ಭಾರಿ ಸಮಯ ಇತ್ತಿನ
0: ಆಹಾ ಅಂಚಾದೆ ಯಾನ್ ನೀನನ್ನು ಪೊಸ ಜವಣೆ ಎಂದು ಬಂಡೆ
1: ಸರಿ
0: ಅಂಚಂದು ಈ ಏನನ್ನು ಕೇಣಿ ನಂಚಿತ್ತಿನ ಒರುಟ್ಟು ಏರಿಯ ಮಲೆಮಂಗ ಹೆಂಗ ಬೇಜರಾಯ್ಚಿ
1: ತೂಪಿನ ತಿಟ್ಟಿದ ಅಂಚ
0: ದಾಯ ಬೇಜರಾಯ್ಜಿಂದ ಕೇಂಡ ಒಂಜಿ ಕುಕ್ಕು ಗೊತ್ತುಂಡನಿಕ್
1: ಅಂದು
0: ಕುಕ್ಕು ಲತ್ತಿ ಪುನಗ ಪಚ್ಚೆ ಪುಣ
1: ಅಂದು
0: ಗಟ್ಟಿ ಪುಂಡ ಅಗ್ಗಿನಾಗ ತುಚ್ಚಿನಾಗ ಪುಳಿ ಪುಂಡ್
1: ಕಾಯಿ ಕುಕ್ಕು ಅವು
0: ಕಾಯಿ ಕುಕ್ಕು ಅವು ತುಚ್ಚಿ ಬೆಟ್ಟಿಗೆ ಪುಳಿ ಆಪುಂಡು ಅಗ್ಗಿನಾಗ ಗಟ್ಟಿ ಪುಂಡ್
1: ಅವು ಉಪ್ಪಡವಾಡ್ರೆಡ್ಡ
0: ಐಕದಾದ ಪಾಡುಂದಂಡ ಉಪ್ಪುಡು ಬಾಡುಡು ಕೂಡ ಮುಂಚಿ ಬಾಡುಡು ಅಂಚೆ ಪುರ ಬೇತೆ ಕೊನೋಡು
1: ಮರಿಯಲು
0: ಅಂದು ಆಂಡ ಅವೇ ಕುಕ್ಕು ದಿನ ಪೋಯಿನೇಕ ತಕ್ಕ ಉಲೈದ ಅಂಡಿ ಮೆತ್ತನೆಪ್ಪುಂಡು
1: ಅಂದು
0: ಅವೇ ದಿನ ಪೋಯಿನೇಕ ತಕ್ಕ ಉಳೈ ಮೆತ್ತನೆತ್ತಿನಂಚಿತ್ತಿನ ಅಂಡಿ ಗಟ್ಟಿ ಆಪುಂಡು ಪಿದೈ ಗಟ್ಟಿತ್ತಿನವು ಮೆತ್ತನೆ ಆಪುಂಡು ಪಚ್ಚೆತ್ತಿನವು ಮಂಜೋಳ ಆಪುಂಡು ಕೆಂಪು ಆಪುಂಡು
1: ರಂಗ ಬದಲುಂಡು
0: ಪುಳಿತ್ತಿನವು ತಿಗ ಆಪುಂಡು ಚೀಪೆ ಆಪುಂಡು ಅಂಚೆನೆ ಈ ಲತ್ತು ಇಪ್ಪುನಗ ಪಂಡ ಜವನಾದಿಗೆಪ್ಪುನಗ ಕೊಂಬುಡು ಕುಟ್ಟುಗನ ಕಾರುಡು ಕುಟ್ಟುಗನ ಪಣಪು ನಾವು ಇತ್ತುನವೇ
1: ಮರಕ್ಕೆ ತಾಡ್ಕೋನ ಮಣ್ಣಿಗೆ ತಾಡು
0: ಮಣ್ಣಿಗೆ
1: ತಾಡುಗನು
0: ಅಂಚಾನಗ ಐಟದಾಲ ಹಿಂಗ ಯೋ ಬೆಪ್ಪು ಬತ್ತಜಿ ಐಕ ಬೋಡಾದಕ್ಕೆ ಏರಿಯ ಪೊಸ ಜವಣ
1: ಹೆಂಕದಲ್ಲ ಬೇಜಾರ ಅಂದು
0: ಈ ಪೊಸ ಜವಣೆ ಅಂಚಾದಿ ಕೇಂಡ ಎನ್ನ ಈ ಸಿರಿಂಟು ದಿನ ಅಂಚಿತ್ತಿನ ಸರ್ರೋಡು
1: ಅಂದಪ್ಪ
0: ಪೊಯ್ಯಡು ಕುಲ್ದಿನವಿನ ತೂದಿ ಕೇಂಡ ಅಂದಿ ಕೇಂಡಿ ಬೆಟ್ಟಿಗೆ ನರಮಾನ್ಯಾಯನಾಗಿ ಸುರುಟ್ಟು ಒಂಜಿ ನಮ ಅತ್ತಂದಿನ ಊರುಗು ಬೊಂಡ ತೆರಿಯಂದಿನ ಊರುಗು ಬೊಂಡ ಏರಾಣ್ಲ ತಿಕ್ಕಂಡ ಅಕ್ಕಲ ಪೊಲಬುನು ಕೇನೋಡು ಅಂಚಂದು ಕೇನ್ ನೆಕ್ಕಲು ಒಂಜಿ ಒರು ಉಂಡು
1: ಅಂದು
0: ಎಂಚ ಕೇಂಡ ದುಂಬೊರಿ ಗೋಂಕು ಬೋಡುಗೆ ಒರಿ ಗೋಂಕುದ ಮರಟುಲ್ಲಿ ಆಯನ ಮೂಂಕು ತುಂಡಾತಂಡ್ ಇಂಬೇಡ ಸೀ

0: ಬೋದು ಮೂಂಕರ್ತೆ ಅಲ್ಲ ಗೋಂಕು ಮಾಡ್ಬಂಡ ಇದಾದ ಅಲ್ಪಿ
1: ಹಾಂ ಹೆಚ್ಚಿಗೆ ಹಣ ದೋಜು ಆಗಿ
0: ಆಯ್ ಗೋಂಕುಡ್ದೆತ್ತ ಪತ್ತವೆ
1: ಪತ್ತ
0: ಆಯ್ ಗೋಂಕುಡ್ದೆತ್ತದ ಪತ್ತವೆ ಆಯ್ಕೆ ನಮ್ಮ ಬಿರ್ಸಾದಿಗೆ ಹೆಂಚಕೆಂಡ ಅಡಿಟುಂತೋಡು ಅಂದ ಮಾರ ಒಂಜು ಗೋಂಕು ಕೊರು ಆಯ್ ಗೋಂಕು ಕೊರ್ಪೆ ಬೀಜವನ್ನು ಪೀಂಟದ ನಮ್ಮ ಜೋಲಿಗೆಡ್ ಬಾಡು
1: ಹೊಡೋಡು
0: ಗೋಂಕುನು ತಿನ್ನೋಡು ಒಂಜಾತ ಕೈಯಕ್ಕಲಾತಿರ ದೂರ ಬೋದ ಇವತ್ತು ಅಂದ ಮಾರ ನಿನ್ನೊಂಜು ಮೂಂಕು ಕಡ್ತೇಲತ್ತ ಒಂದು ಪಾತೇರ್ನ ಓರು ಅವು ಏಪ ಅವು ಪರಂದು ದಿಪ್ಪೋಡು ಈ ಜವಣ ರೇಗೋಪುರ ಬರ್ಪುಜಿ
1: ಓಹೋ
0: ಅಂಚಂದು
1: ಆಲೋಚನೆ ಮಲ್ಪೋಡ
0: ಆಲೋಚನೆ ಮಲ್ಪೋಡು ಪಾತೆ ರೋಗಲೊಂಜಿ ಲೆಕ್ಕ ಉಂಟು ಅಪಗೀತೆ ಕೇಂಡ ಯಾನು ಏರು ಯಾನು ಇರು ಕೇನ್ ನೆಕ್ಕು ನಿಕ್ಕೆ ಅನು ಉತ್ತರ ಕೊರೋಡೆ
1: ಯಾನು ಬೇತೆ ಯಾನಿಗೇನ್ ನಡೆದಲ್ಲ ತಪ್ಪು
0: ಓ
1: ಯಾನಿಗೇನ್ ನಡೆದಲ್ಲ ತಪ್ಪು
0: ಅತ್ತತ್ತಿ ಮಲೆ ಮಂಗೆ ಎಂದು ಬಂಡ
1: ಮಲೆ ಮಂಗೆ ಬಂಡ ನಿನ್ನ ಕೋಗಿ ಮಲ್ತಿನ ಎತ್ತಿ ಮಲೆ ಟುಪ್ಪುಡ
0: ಅಂದಪ್ಪ
1: ಮುಲ್ಪ ಉಲ್ಲತ್ತ
0: ಮಲೆ ಟಿಪ್ಪುಡ ನಂಚಿತ್ತಿನ ಮಂಗೆ ಇನಿ ಪೊಯ್ಯೇಡ ಬತ್ತ ಬೂರಂದೆ ದಾಯ ಬೂರಂದೆ ಈ ಏರು
1: ಅಂಚ ಒಂಜಿ ಪೊಲ ಬುದಾಲ ಇತ್ತ
0: ಕೇಂಡ ಅಪಗೆ ಅನ್ನ ಪಾತಿರ್ನ ಮನಮನ ಮಂತ್ರ ಅಣ್ಪ ಅಂದ್ಕೇಂಡ ಅಪಗ ಮನಮನ ಬಣ್ಣ ಬೇತ ದಾಲತ್ ಮನಮನತ್ತವ್ ರಾಮ ರಾಮ ಬಣ್ಣಿತ್ತನ ಎನ್ನ ಶ್ವಾಸಲ ರಾಮೇನೆ ಸರ್ವಲ ರಾಮೇನೆ ಮಾತ ಮಾತಲ ರಾಮೇನೆ ಅಂಚಂದ ಯಾನಿ ಏರಿಕೆಂಡ ನರಮಾನ್ಯನ ಸರ್ವೋಡು ಈ ಜನ ಓಡುಂದಂಡ ನಿಕ್ಕು ಶ್ವಾಸ ಓಡು ಶ್ವಾಸ ಹೆಚ್ಚಿಂಡ ಜನ ಇಚ್ಚಿಂಡ ಪುನಃ ಶ್ವಾಸ ಎತ್ತಿಂಡ ಜನ ಶ್ವಾಸ ಹೆಚ್ಚಿಂಡ ಪುನಃ ಅಂಚಿತ್ತಿನ ಶ್ವಾಸ ಅವಿ ಏರಿಕೆಂಡ ಗಾಳಿ ದೇವೇರು
1: ವಾಯುದೇವೇರು
0: ಹಾ ಆ ರೀತಿಂಡ ಮಾತ್ರ ಮಾತಲ ಚೈತನ್ಯ
1: ಅಂದಪ್ಪ ವಾಯು ಸಂಚಾರ ಹೆಜ್ಜನಿ ಪ್ರಜನ
0: ದಾಲ ಹೆಜ್ಜಿ ಅಪಂಡ ಅಂಚಿತ್ತಿನ ಗಾಳಿ ದೇವೇರೆಗೆ ಯಾನ ಮಗೆ
1: ಗಾಳಿ ದೇವರ ಮಗೇನ
0: ಅಂದು
1: ಗಾಳಿ ದೇವರನ್ನ ಮಗೆ ಎಂದು ಏರೆಗಲ ಬನೋಲಿ ದಯಪಂಡ ಸರ್ವದ ಉಲಯಪೋದು ಬರ್ಪಿನ ಅಂಚಿನ ಪ್ರಾಣ ಶಕ್ತಿ ಅತ್ತ ಅಂಚಾದ್ರೆ ದೇವರ ಅಮ್ಮೇರೆಂದು ಏರೆಗಲ ಬನೋಲಿ
0: ಅಂಚತ್
1: ಅಪ್ಪಗ
0: ಎರಡಬುರ ಶ್ವಾಸ ಪ್ರಾಣ ತ್ರಾಣ ಉಂಡು ಅಕುಲ್ಬುರ ಗಾಳಿ ದೇವರನ್ನ ಮಗೆ ಎಂದು ಬನೋಲಿ ಐಟದಲ್ಲ ರಡ್ಡು ತಪ್ಪಿಜ್ಜಿ ಹಾ ಯಾನ ಅಂಚತ್ ಯಾನ ಗಾಳಿ ದೇವರಿಗೆ ಬುಟ್ಟಿನಾಯಿ ಎನ್ನಪ್ಪೆ ಅಂಜನಾ ದೇವಿ ಆಲ್ನ ಗರ್ಭೋಡು ಪುಟ್ಟಿನಾಯಿ ಎನನು ತೂಪಿನ ಕುಲ ಆಲ್ನ ಗರ್ಭೋಡು ಪುಟ್ಟಿನಿಡ್ದ ಅವರ ಆಂಜನೇಯೇ ಎಂದ್ಲೆತ್ತೆ ಗಾಳಿದ ಮಗೆ ಆಯಿನೆಟ್ಟ ಹತ್ರ ಎನನ ಪವನ ಅಂದ್ ಮಲ್ಲ ಭಾಷೆ ಪವನ ನಮಗೆ ಪವನ ಪುತ್ರೆ ಎಂದ್ಲೆತ್ತೆ
1: ಮಾರುತಿ ಬಂಡಯ್ಯನ
0: ಮಾರುತಿಂದ್ಲೇ ಬಂಡ್ಪೇರು ಮಾತೆಲ್ಲ ತುಕಿ ತುಕಿ ಪುನ ಬೊಕ್ಕ ಕೆಲವು ಜನ ಎನ್ನ ಸೊಡ್ಡುನು ತೂತ ಹನುಮಂತೆ ಎಂದು ಬಂಡ್ಪೇರು ಅಂಚಿತ್ತಿನ ಹನುಮಂತೆ ಗಾಲಿದೇವಿರ್ ನಮಗೆ ಅಂಜನಾದೇವಿನ ಸುಕುಮಾರೆ ಆ ಬಾಲೆ ಆನಿದಾಯೇ ಇತ್ತೆ ಪರಬೆ ಅದಿಪ್ಪುನ ಯಾನೆ
1: ಈ ಹನುಮಂತೇನ ಏತನೇ ಹನುಮಂತೆ
0: ಅಂಚಂದ ಈಯರಿಂದಲ ಬನುಡಿ ಎಂಕ್
1: ಯಾನ್ ಬಂತೆ ನಿನ್ನ ಪಾತೆರ ಕೇಂಡದು ನಿನ್ನ ದಾಯ ಪಾತೆರ್ಪಾಯ ಹೌದು
0: ಇದೆ ಪಾತೆರಿಗೆಂದು ದಾಯ ಪಾತೆರ್ಪಾಯ ಎಂದ ಆಂಡೋ
1: ನಿನ್ನ ದೂರಾಗ ದೂಲಾಗೆ.

0: ಅಂದಯ್ಯ
1: ಜವಣ
0: ಈ ಬಜಿ ಮಂಗೆ ಅತ್ತ
1: ಬಕ
0: ಮಂಗೆ ಮಲ್ಪೇರ್ಲ ಗೊತ್ತುಂಟು
1: ಮಂಗೆ ಮಲ್ಪೇರ
0: ಅತ್ತ ಬುಕ ಇತ್ತ ಎರಡು ಮಂಗೆ ಮಲ್ದಲಿ ಅದ
1: ಅವ್ ಮಂಗೆ ಮಲ್ಪುಂಡು ಬಂಡೆ ಇಂಚ
0: ಮಂಗೆ ಮಲ್ಪುಡಿದ ಬಂಡ ಪಾತೇರ್ನೆ ಗೊಂಜಿ ಸಾರ್ ಕಡೆ ಕೊರ್ಪುಣೆ ಅಂತ ಅರ್ಥ
1: ಸಾದ್ರಿ ಕೊರ್ಪುಣೆ
0: ಅಂದ
1: ಇತ್ತ
0: ದಾಯ ಬಂಡ
1: ದಾಯೆ
0: ಅಯ್ಯಂಜಿ ಕೇಳಿ ಯಾನಂಜಿ ಬಂಡೆ ಈ ತಂಡ ಯಾವ ಉಂದುಪುಡು ಕೆಲವು ತಕ್ಕಲಿ
1: ಅವು ಕೆಲವು ಜಕ್ಕಲಿ ಉಪ್ಪುಂಡು ಕೆಲವು ಜನ ನಿನ್ನ ಅಪ್ಪೆ ಮೇರಿಗೆ ಉಂಡ ಅಮ್ಮೆ ಈಶ್ವರಿ ಅಪ್ಪೆ ಪಾರ್ವತಿ ಅಪ್ಪ ಜಗತ್ತದಪ್ಪೆ ನಮಗೆ ಎಂದು ಬಂಡಪೆ
0: ಕೇಂಡನೆ
1: ಪಂಡನೆ ಕೊಂಜಿ ಸಾಧರ
0: ಬಹುಶಃ ಅಂಚನೆ ಆಂಡ ಅಂದ್
1: ಓಹಾ ಒಂದು ಅಂಚತ್
0: ಈ ದೇವರನ್ನ ಪೂಜೆಗೆ ಪೂ ಕಟ್ಟದ ಮಾಲೆ ಮಾಡ್ತದ ಕೊನ್ ಪೂಜಾರ
1: ಅಂದಂದಂದಂದ
0: ದೇವರಿಗೆ ಅರ್ಪಣೆ ಮಲ್ಪಣೆ ಪೂ ಅಂದತ್ತವನ್ಪಿನಿ
1: ಅಂದಂದಂದಂದ ಆ ಮಸ್ತ್ ಪುರ್ಪೋಲೇನು ಪೂರ
0: ಅಂದ ಪುರ್ಪ
1: ತೋಟೋಡು ಮಸ್ತ್ ಪುರ್ಪೋಲಿಪ್ಪೋ
0: ಅಂದ
1: ಅವೇನು ಪೂರ ಪೊಯ್ದು ಘನತದ
0: ಆಯ್ತು ವಿಶೇಷವಾಯಿನ ಮಲ್ಲಿಗೆದ ಪುರ್ಪ
1: ಓಹಾ
0: ಈ ಮಲ್ಲಿಗೆದ ಪುರ್ಪನು
1: ಬಾರಿ ಪರಿಮಳ
0: ಅಂದಂದ ಕಟ್ಟದ
1: ಮಲ್ಲಿಗೆ
0: ಕಟ್ಟದೊಂಜಿ ಮಾಲೆ ಮಲ್ಪೋಡ
1: ಅಂದಂದ
0: ಐಕ್ ಬಾರಿ

0: ಬಾರದ ಬಲ್ಲಿಡ್ ಕಟ್ಟಂಡ ಮಾತ್ರ ಅವು ದೇವರನ್ನ ಜುಟ್ಟು ಸೇರ್ನು
1: ಅತ್ತ ಪೂತ ಪುದರ್ಡ್ ಬಾರದ ಬಲ್ಲುಲ ದೇವರನಾಡಿಗೆ ಪೋಪುಂಡು ತೂಲ
0: ಅವು ಇಂಚಲ ಬಣೋಲಿ ಬಾರದ ಬಲ್ಲಿಡ್ ಆತ್ರ ಪೂ ದೇವರ ಜುಟ್ಟು ಪೋಣ
1: ರಡ್ಡಲ ಸರಿಯೇ
0: ಅಂದ
1: ಅಂಚ ಪಂಡದು ಬಾರದ ಬಲ್ಲು ಪೂ ಆರುಂಡ
0: ಓ
1: ಅತ್ತು ಬಾರದ ಬಲ್ಲು ಏರಲ್ಲ ಅರ್ಪಣೆ ಮಾಡ್ತಾರುಂಡ ಅಂದ್
0: ಬಾರದ ಬಲ್ಲಿನ ಏರ್ಲ ಅರ್ಪಣೆ ಮನ್ ಪೂಜೆ ಅಂಡ ಬಾರದ ಬಲ್ಲಿಜ್ಜಂದ ಬೋಯರೇ ಪೂಜೆ ತಮಿತ್ತು
1: ಅದು ಗೊತ್ತುಂಡು ದಿಕ್ಕು
0: ಆ
1: ಅಂಚನೆ ಆಂಡಿಯ
0: ಹಾ
1: ಎಂಕಲ್ ನಲ್ಪೋಜಿ ಕಟ್ಟುಂಡು
0: ಎಂಚ
1: ತನ್ನ ಕುಲೊಟ್ಟು ಸಂತಾನೊಟು ಏರಾಳವರಿ ಬಿಗಿನ ಇದೆಲ್ಲ ಪುದರ ಮಲ್ತಿನ ಇತ್ತೆಂಡ ಆಯನ ಪುದರ್ನ ಮಗಕ್ಕ ಪುಲ್ಲಿಗ ದೀಪುನೆ ಅಂದು
0: ಅಂದಂದ್ ಕೆಲವು ಜನ ಅಜ್ಜರ್ನ ಪುದರ್ ಪುಲ್ಲಿಗ ದೀಪ
1: ಅಂದಪ್ಪ
0: ಮಗಕ್ಕ ದೀಪನ
1: ಅಂದ ಅಂಚನೆ ಬಹುಶಃ ಮಂಗೇರ್ನ ಜಾತಿಡ್ ಮಲ್ಲ ಮಂಗೆ ಏರು ಹನುಮಂತೆ
0: ಹನುಮಂತೆ
1: ಹನುಮಂತನ ಬಗ್ಗೆ ಏರಿ
0: ಗೊತ್ತುಂಡು
1: ಕಾಲೊಡು ಅಂಜನಾದೇವಿನ ಉಡಲ್ ಪುಟ್ಟಿದಂಚಿನ ಹನುಮಂತೆ ಆಕಾಶೋಗುಲಾಗಿದೆ
0: ಅಂದಂದು
1: ಸೂರ್ಯಚಂದ್ರನ ತಿನ್ಪೆಂದು ಪೋತೆ
0: ಆ
1: ಇಂದ್ರನ ವಜ್ರಾಯುಧಗಾನ ಮುಂಕು ಹನುಮಂತೆ ಆಂಡು
0: ಅವು ನಿನ್ನರ್ಧರ ಲತ್ತಿಪ್ರಾಯ ಬುದ್ಧಿ ತೆರಿಯ
1: ಬಾರಿ ಎಲ್ಲೇಡೆ
0: ಬಡ ಒಂದು ಪೋತಿನ
1: ಅತ್
0: ಪರಂದೊಂದು ತಿನ್ರೆ
1: ಆತ ಎಲ್ಲೇಡು ಪೋದು ಇಂದ್ರೆ ವಜ್ರಾಯುಧ ಹಾಕನಾಗ ಮುಂಕು ಮುಸುಂಡು ಓಲ ಒರಿಯರಿಜಾಂಡ್
0: ಅತ್ ಬಾಕಿ ತಿನ ಈ ಮಿನಿ ಅಂಡ ಒರಿದ್ವಯ
1: ಅತ್ತ
0: ಅಂದ
1: ಅಪ್ಪ ಒರಿಯಂದು ಬಂಡದಾಯೇ ಆಯೇ ವಾಯುದೇವರನ ಸಂತಾನ
0: ಅಂದಂದ
1: ಆಯ ಹನುಮಂತೆ ಮಲ್ತನಂಜನ ಕೆಲಸ ಇಂಚಿನವು
0: ಆಹಾ
1: ಎಂಕಲ ಊರುಡು ಏಪಲ ಈ ರಾಮಾಯಣ ಪ್ರವಚನ ಅಂತ ಆ ಒಂದು ಉಪ್ಪುಡು
0: ಆ ಓದು ಬೇರೆ
1: ಅಂದಂದು
0: ಆ
1: ಯಾನು ಎನ್ನ ಬಗ್ಗೆ ನಿಂಕ ಪನೋಡತ್ತ
0: ಅಂದಂದು ಈ ಏರಂತೆ ಗೊತ್ತಾಯ್ಜಿ
1: ಯಾನು
0: ಅಂದ ಈ ಏರ್ ರಾಮಾಯಣ ಬಂದಿಲ್ಲ
1: ಅಂದ್ ರಾಮಾಯಣ ಎಂಟು ಲಂಚನಗಳಿಗೆ ರಾಮೇ ಆದರ್ಶ ದಯಪಂಡ ಕ್ಷತ್ರಿಯ ವಂಶಡು ಪುಟ್ಟಿನ ಯಾನು ಈ ಕೇಂದ್ರನ್ನ ಗೊತ್ತಿಜ್ಜಿ
0: ಓ
1: ಚಂದ್ರ ವಂಶಡು ಮಲ್ಲ ಪುಗರ್ತೆ ಪಡೆಯ ನಂಚಿನ ಅಚಿನಾವತಿ
0: ಆನೆಪುರ
1: ಅಂದಂದ ಅಲ್ಪ ಪಾಂಡು ಬುಕದ್ರತರ ಅಷ್ಟೇ
0: ಅಂದಂದ್ ರಡ್ಡು ಜನ ಮೆಕ್ಕಿ ಫಲ
1: ಪಾಂಡುನ ಜೋಕಲಿಗೆ ಪಾಂಡವರಿಂದು ಪುದರು ಧೃತರಾಷ್ಟ್ರ ಜೋಕಲಿಗೆ ಕೌರವರಿಂದು ಪುದರು ಈ ಪಾಂಡುನ ಜೋಕುಲು ಐನು ಜನ ಐನು ಜನಟು ನಡುವಣೆ ಯಾನು
0: ಐನು ಜನಟು ನಡುವಣೆ
1: ಏರಿಂದ ಮಿನಿ ಬನ್ನೋಲಿಕ್ಕೆ ಕೇಂದ್ರನ ಮಿನಿ
0: ಒಂತ ಕೇಂದಿನ ನೆಂಪುಂಡು
1: ಅಂದ
0: ಒರಿ ಅಮನ ಮಗೆಗೆ ಏಪಲ ಧರ್ಮದ ಬಗ್ಗೆ ನಿಲೆ ಗೊರಪುನ
1: ಅಂದು
0: ಬೊಕ್ಕೊರಿ
1: ಒರಿ ಗಾಳಿದ ಬಗ್ಗೆ ಉಲ್ಲೇ
0: ಅಂದು ಎನ್ನ ಅಮ್ಮೆರಿಗೆ ಬುಟ್ಟನಾಯಿ ಬಕ
1: ಅತ್ತ ಅವ್ಬುಕ್ಕ ಹೌದುಕ ಈ ಗಾಳಿದ ಮಗೆ ಅಂದುಂದಾಂಡ ಅತ್ತ
0: ಓ
1: ಈ ಗಾಳಿದ ಮಗೆ ಅಂದುಂದಾಂಡ
0: ಎಂಕ ಅಂದಂದು ಗೊತ್ತುಂಡಯ್ಯ
1: ಸರಿಯಪ್ಪ ಆಗ ಭೀಮೆ ಎಂದು ಬುದಾರ ಎನ್ನ ಅಣ್ಣೆ ಅವು
0: ಭೀಮೆ
1: ಬುಕ್ಕ ಪುಟ್ಟಿನೇ ಯಾನು
0: ಓಹೋ
1: ಅರ್ಜುನೇ ಪಾರ್ಥೆ ನರೇ ಪ್ರಲ್ಗುಣೆ ದಶನಾಮ
0: ಪತ್ತು ಪುದರುಂಡು
1: ಪತ್ತು ಪುದರ್ ಬರೀ ಒಕ್ಕಡೆ ಪುದರ್ ಅತ್ತದ್ದು ಈ ಪ್ರತಿ ಪುದರ್ಗಳ ಒಂದು ಹಿನ್ನೆಲೆ
0: ಉಂಟು ಏರ್ಲ ಪೊಕ್ಕಡೆ ಕೊರ್ತು ನಾವತ್ತು
1: ಅತಪ್ಪ
0: ಕಾಸು ಕೊರ್ದು
1: ಅಂಚೆ ಅರ್ಜುನೆ ಎಂದು ಎನ್ನ ಪುದರು ಬುಕ್ಕ ಇರುವರುಳ್ಳಿ ನಕುಲ ಸಹದೇವರು ಅಕಲು ಎನ್ನ ಮೆಗ್ಗಲ್ಲು
0: ಅತ ಯಾನು ಈತನ ಏಟ ನಿನ್ನ ತೂದು ಭಾಸ್ಕರ್ ಎಂದು ಎನ್ನಿದ್ದೀನಿ
1: ಹಾ ಎಂಕ್ಲಿಗೆ ಮಾತ ಆದರ್ಶ ಆಯೇನೆ
0: ಅತ್ತತ್ತು ತೂನಗ ನಿನ್ನೊಂಜಿ ಯಾನೆ ಕಡೆ ಜವಣೆ ಬಂಡತ್ತ ನಿನ್ನ ದೇಕಿನ ತೂನಗ ಸೂರ್ಯನೇ ಬತ್ತಿಲ್ಲ ಕಾಣ್
1: ಓಹೋ
0: ಅಂಚೆ ಭಾಸ್ಕರ್ ಎಂದೆ ಇತ್ತೆ ತುನ ಈ ಜನಬೇತೇನೆ
1: ಸರಿಯಪ್ಪ ಸೂರ್ಯ ಪುಗ ಸೂರ್ಯ ಬತ್ತದು ನಮ್ಮ ಎದುರು ಉಂತುನಾಗ ಕತ್ತಲೆ ಸಾರುಜ
0: ಅವು ಗಿಡ ಪೊಡೆತ ಪೋಡೆತ
1: ಪಂಡ ಆಯನ ದಯಿಟ್ಟು ಮಾತ್ರೆಗಳ ಆನಂದ ತಿಕೊಂಡು
0: ಆಹಾ
1: ಆ ರೀತಿಡು ಬಹುಶಃ ಒಂಜಿ ರೀತಿಡು ದಯಾನಂದಿನಿ ಕತ್ತಲೆ ಪಾರಾಯಿನಾಯ
0: ಕತ್ತಲೆ ಪಾರಾಯಿನಾಯ
1: ಇಜ್ಜಳ ದಿನ ಯಾನು ಸುಯ್ಯರಿತ್ತಂಡ
0: ಇಜ್ಜಿಜ್ ಅಪಂಡ ಯಾನು ದಯ ದೀನಿಟ್ಟು ಇತ ನಿಂಡ ಪಾತೇರಿಯ
1: ಅಂತಪ್ಪ ದಯ ದೀದಿ ಈ ಪಾತೇರಿ ಜನ ಯಾನು ಪಾತೇರಿ ಇಜ್ಜಿಜ್
0: ಅಪಂಡ ನಿಕ ಆನಂದ ಆನಂದ ಲೆಕ್ಕ ಯಾನು ಪಾತೇರಿ ನೆಟ್ಟು ಸರಿ
1: ಒಂಜಿ ವೇಳೆ ಯಾನು ಪಾತೇರಿನಾಗ ಈ ತಾರಕಣೆ ಕೊಟ್ಟು ಯಾನು ಬೇರಿಬಾರ್ದು ಎಕ್ಕಡೆ ಪೋತ
0: ಅತಿ ಯಾನ್ ಬಂಡ ಏರಡಲ ಪಾತೇರು ಜಾನ್ ಯಾನು ಎನ್ನ ಅತಿಗಿಪ್ಪುನು
1: ಅವು ಗೊತ್ತಾ
0: ಹೆಂಗ್ ರಡ್ಡೆ ಹಚ್ಚಾರ ರಾಮನಾಮ ಮಾತ್ರ
1: ಈ ಕಣ್ಣು ಮುಚ್ಚಿದು ಮನ ಮನ ಪನ್ನಗನೆ ಅಂದಜಾಡು
0: ಅತ್ತ ಈ ಎಕಡೆ ಎಕಡೆ ಪನ್ನಕೇಂಡೆ ಅವು ಜೈದಿನ ಕುಲ್ದಿನ ಗೊತ್ತಾವು ಅತ್ತ ಯಾನ್ ಎಂಕುಲ ಎಂಕುಲ ಅಂಚೆನೆ ಅರ್ಧನೆ ಕಣ್ಣೆ ಎಂಕಲ ಪೂರ ಬುಳೆಯರ
1: ಈ ತೂಂಕುನೆ ನೋಡುದು
0: ಅಂದ
1: ಅಂಚನೆ ಇತ್ತೇನ ಬುಕ್ಕನ ಅದು
0: ಆಹಾ
1: ಈ
0: ಇತ್ತೇನ ಬುಕ್ಕನ ಬೇತಂಡು
1: ಈ ಕರ್ಬದ ವೇಲೆ ಮಲ್ಪಣಕ್ಕ ಪುಂಗಿ ದೀಪ
0: ಕರ್ಬೊಟ್ಟಿಗಾರೆ

ಸ್ವರಬಂಧುಲೆಗ್ ಸರ್ವರೆಗ್ಲ ಮೋಕೆದ ಸೊಲ್ಮೆಲು ನಿಕ್ಕಲು ಕೇನೊಂದುಲ್ಲರು ರೇಡಿಯೋ ಸಾರಂಗ್ ನೂತ ಏಳು ಪಾಯಿಂಟ್ ಎಣ್ಮ ಎಫ್ ಎಂ ಉಂದು ರಂಗ್ ರಂಗ್ದ ಬದುಕು ಇತ್ತೆ ಕೇನಗ ತುಳು ಪ್ರಸಾರ ಇನಿತ ಈ ಪ್ರಸಾರಡು ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರೆನ ಕಡಲಾಮುತ್ತು ಕಾದಂಬರಿದ ಸೊರಸರಪೊಳಿಕ್ ಕೆಬಿಯಾಕ.

ಇದ ಮುಟ್ಟದ ಕತೆ. ಬೊಂಬಾಯಿದ ಬೊಲ್ಲೊಗು ಮುರ್ಕುದು ಬಚವಾಯಿನ ವಸಂತಿ ಒಂಜಿ ಪೊಣ್ಣು ಬಾಲೆನ್ ಪೆದ್ವಲು. ಅಲೆನ ಕಂಡನೆ ಆನಂದೆ ಅಲೆನ ನಡು ನೀರಡು ಕೈಬುಡ್ಪೆ. ಗತಿದಾಂತಿನ ವಸಂತಿಗ ಊರುದ ಕರಿಯಜ್ಜರ್ ನಮಗೆ ಉದಯಣ್ಣೆ ಆಶ್ರಯ ಕೊರ್ಪೆರು. ಮುಲ್ಪಪ್ಪ ಊರ್ಡು ಶೀನನ ಬೊಡೆದಿ ಗೀತನ ಮರಣಾಪುಣ್. ಈ ಸಂಗತಿನ್ ಕೇಂಡಿನ ವಸಂತಿಗ ದುಃಖ ತಡೆಯರೆ ಆವಂದೆ ಆಲು ಊರುದಂಚಿಪಿದಾಡ್ವಲು. ಕತೆ ದುಂಬರಿಪುಂಡು. ಇತ್ತೆ ವಸಂತಿ ಒಲ್ಪ ಜಪ್ಪುನೂ ಪನ್ಪಿನ ಆಲೋಚನೆಡು ಬೂರಿಯಲು. ಅಮ್ಮೆ ನಾಡುನು ತೂಪಿನ ಆಸೆ. ಸಂಕಪ್ಪಜ್ಜರಡ ಪಾತ್ರಡೊಂದು ಅಂಗು ಉಡಲ್ ನಿಲೀಕೆ ಉಂಡು. ಅಂಡ ಮನಸ್ಸು ಮಾತ್ರ ಶೀನ ನಡೆ ಒಯ್ಪುಂಡು. ಎನನು ಕಡಲ್ದ ಬರಿತ ಕರಿಯಜ್ಜರನ ಇಲ್ಲದವ್ಲೆ ಬುಡ್ಲೆ. ಎಂಕು ಸುರೂಕು ಶೀನನ್ನನ್ ತೂವೋಡು ವಸಂತಿ ಪನ್ನಗ ಶೇಖರಣ್ಣೆ ರಿಕ್ಷನು ಕಡಲ ಬರಿತ ಮಾರ್ಗದಂಚಿ ತಿರ್ಗಾಯಿರು. ಬಯ್ಯದ ಗಾಳಿಗು ಪಾಡಿಡು ಮುತ್ತುನ್ ತಟೊಂದು ಕಡಲ್ ತೂವೊಂದು ಉಂತುದಿನ ಶೀನನ ಕೈತಡೆ ಏರ ಬತ್ತಿಲೆ ಕಾಂಡು. ಏರಪ್ಪಾ ಒಂದು ಶೀನಗು ಬಯ್ಯದ ತೆಲಿದೊಂಬುಗು ಬರೊಂದುಪ್ಪುನ ಪೊಣ್ಣು ವಸಂತಿಯಿಂದ ತೆರೆಯರೆ ದಿಂಜ ಪೊರ್ತು ಪೊಯ್ಜಿ. ಎಂಚಾತಲ್ ವಸಂತಿ ಅವ್ವೆ ಮೋನೆ ಅವ್ವೆ ನಡಕಳಿಕೆ. ಆಂಡ ಪನೀ ಬೊಲ್ಲೆನಾದ ಒಂತೆ ಗೆಲ್ಮನೆ ತೋಜುವಲು. ಬೊಂಬಾಯಿಗೆ ಪೊಂಡಲ ಎನನು ಮರತಿಜಲು ಶೀನೆ ಮನಸ್ಸಿಡೆ ಎನ್ನುಂಡೆ. ಶೀನಣ್ಣ ಪನೊಂದು ವಸಂತಿ ಶೀನನ ಕೈತಡೆ ಪಾರೊಂದೇ ಬತ್ತಲು. ಶೀನೆ ಆತೇ ಮೋಕೆಡು ವಸಂತಿನ ಎದ್ಕೊಂಡೆ. ವಸಂತಿ ಶೀನನ ಕೈಟಿತ್ತಿನ ಮುತ್ತುನು ದೆತೊಂಡಲು. ಶೀನೆ ವಸಂತಿನ ಕೈಟಿತ್ತಿನ ಬಾಲರತ್ನನು ದೆತೊಂಡೆ. ಅಣ್ಣ ಇರೆನ ಕತೆ ಪೂರ ಬೊಂಬಾಯಿಡು ಉದಯಣ್ಣೆ ಪಂಡೆರು ನನ ಬೇಜಾರ್ ಮನ್ಪೊಚ್ಚಿ. ಯಾನುಲ್ಲ ಪಂಡಲು ವಸಂತಿ. ದಾದ ಪನ್ಪ ವಸಂತಿ ಯಾನುಲ್ಲೆ ಪಂಡ ಆಪುಣ ನಿನ್ನ ಕಂಡನಿ ಬುಡುವೇರಾ ಆರು ಒಲ್ಲೆರು ಈ ಯಾಪ ಬತ್ತಿನಿ ನಿಖುಲು ಸಂತಸುಡು ಉಲ್ಲರತ. ಶೀನೆ ಒಂಜೆತಮಿತ್ತು ಒಂಜಿ ಚೋದ್ಯನು ಕೇನೊಂದೇ ಉಲ್ಲೆ. ವಸಂತಿ ಬೊಂಬಾಯಿದ ತನ್ನ ಜೀವನದ ಕತೆನು ಪನೊಂದೆ ಬತ್ತಲು. ಬಾನದ ದೇವೆರು ಪಡ್ಡಾಯ್ದ ಮೂಲೆಗ ರಂಗ್ ತೇತೊಂದು ಕಡಲ್ಗ ಜಾರ್ನಗ ವಸಂತಿನ ಕತೆಲಾ ಮುಗಿಯೊಂದ್ ಬತ್ತನು. ನನ ಹೊಸ ಉದಿಪುಗೂ ಕಾಪುನ ಪಕ್ಕಿದಲೆ ಕಾತ ಶೀನನ ಬೆರಿಯೇ ಕರಿಯ ಜರಣ ಇಲ್ಲದಂಚಿ ಬತ್ತಲು ವಸಂತಿ.

ಶೀನಗ ವಸಂತಿನ ಕತೆನ್ ಕೇಂದ್ ಯತೆಂಡ್ ವಸಂತಿ ಪಂಡಿಲಕ ನನ ಹೊಸ ಬದುಕು ಕಟ್ಟುಡು ಬಾಲೆ ಮುತ್ತುನು ಪೊರ್ಲುಡು ತಾಂಕೊಡು ಎಡ್ಡೆ ಬರವು ಕಲ್ಪಾದು ಮಲ್ಲ ಜನ ಮನ್ಪೊಡು ಇಂಚ ಶೀನನ ಉಡಲ್ಡು ಹೊಸ ಹೊಸ ಕನಕುಲು ಕೊಡಿಪರೆ ಸುರುವಾಂಡು ಆನಿ ಶೀನನ ಇಲ್ಲಡೆ ರಾತ್ರಿ ಇತ್ತಿನ ವಸಂತಿ ರಾತ್ರಿ ಇಡೀ ಶೀನಡ ಪಾತೆರ್ದು ಉಂಜಿ ಗಟ್ಟಿ ನಿರ್ಧಾರಗು ಬತ್ತಲು ಆಂಡ ಪುಲ್ಯಾನಗ ಊರು ಊರೇ ಶೀನನ ಇಲ್ಲ ಸುತ್ತ ಸೇರ್ದನು ಕಾಂಡೆ ಒಂತೆ ಕಡೇಸಲಕ್ಕಿನ ಶೀನೆ ಬಾಕಿಲ್ದೆ ಪುನಗ ನಾಡುವಣ್ಣೆ ಸಂಕಪ್ಪಜ್ಜರು ಗಂಗುವಣ್ಣೆ ಮಲ್ಲ ಬೆಳ್ಚಡಿರು ಕಾರ್ನಿರು ಮಾತ ಬಿತ್ತಿಲ್ಡು ಅವುಲವುಲು ಉಂತುದು ಪಾತೆರುನ ತೂದು ಆಚಿರ ಆಂಡು ಶೀನಗ ದಾದೆ ಅಚ್ಚ ದಾನೆ ಮಾತೇರ್ಲ ಮೂಲು ಸೇರ್ದರು ದಾದಾಂಡು ಪನೊಂದು ಶೀನೆ ಜಾಲ್ಗ ಜತ್ತೆ ಆತಾನಗ ಅಕುಲು ಮಾತ ಮುಟ್ಟ ಮುಟ್ಟ ಜಾಲ್ದಂಚಿ ಬತ್ತೆರು ಶೀನ ಈ ಮಲ್ಪುನ ಬೇರೆ ಸರಿಯತ್ತು ಒಂತೆ ಗಟ್ಟಿಡೆ ಏರ ಪಂಡಿಲೆ ಕಾಂಡು ಯಾಂದಾದ ಮಲ್ತೆ ಶೀನೆ ಆಚಿರೊಡು ಕೇಂಡೆ ಆತಾನಗ ವಸಂತಿಗ್ಲೆ ಎಚ್ಚರಿಗೆ ಆಂಡು ಆಲ್ಲಾಲ ಕೊಂದು ಪಿದೈ ಬತ್ತಲು ತಡ್ಡ್ಯ ಕಡತ್ತದು ಮಾಡ್ದ ಬರಿತ್ತ ದಂಡೆಡುವಂತದು ವಸಂತಿಲ ಸೇರ್ದಿ ಮಂದೆನು ಆಚಿರದ ಕಣ್ಣಡು ತೂವೊಂದುಲ್ಲಲು ಮೂಲು ದಾದಾ ಒಂದುಂಡು ಅಲೆಗೆ ಒಂಜಿಲ ಅರ್ಥ ಒಂದಿಜ್ಜಿ ರಾತ್ರ ಪುಲ್ಯಾನಗ ವಸಂತಿ ಬೊಂಬಾಯಿರ್ದು ಕಂಡನನ್ನು ಬುಡ್ದು ಬೈದಲು ಶೀನಗ್ಲ ಅಲೆಗ್ಲ ದುಂಬೆ ಎಡ್ಡೆ ಇಟ್ಟಿರುವಂತೆ ಇತ್ತೆ ಕುಡ ಬತ್ತದು ಶೀನನ ಇಲ್ಲಡು ಸೇರೊಂದಲು ಆಲು ನೀತಿ ಕೆಟ್ಟಿನ ಪೊಣ್ಣು ಅಲೆನು ಊರುಡು ಉಂತರ ಬುಡ್ರೆ ಬಲ್ಲಿ ಇಂಚ ವಸಂತಿನ ತರೆಕ್ಕ ಪಿಲೆತ್ತ ಪುದೆ ಏರಾದ ಏರ ಉಂಡು ಮಂತಿನ ಕತೆಕ್ಕ ಗಾಳಿ ದಿಂಜ ಒಂದಿತ್ತೆರು ಊರ್ದ ಕುಲು ರಾತ್ರೆ ಪುಲ್ಯಾನಗ ಬಾಯಿರ್ದು ಕೆಬಿಕ್ಕ ಕೆಬಿಡ್ದ ಬಾಯಿಗು ಬಲಿತಿನ ಪಾತೆರ ಈತು ಜನ ಶೀನನ ಇಲ್ಲ ಕೈತಲು ಸೇರುಲೆಕ ಮಂತದುಂಡು ಬೋವಿಲ್ನ ಹಿರಿಯ ಕುಲು ಶೀನಡ ಪಂಡೆರು ಶೀನ ಈ ವಸಂತಿನ ಇಲ್ಲಡ ಕುಲ್ಲಾವನ ಸರಿಯತ್ತ ನಮ್ಮ ಜಾತಿ ಬೇತೆ ಅಕಲ್ನ ಜಾತಿ ಬೇತೆ ಈ ಇತ್ತೆ ಒರಿಯೇ ಉಪ್ಪುನಿ ನಿನ್ನ ಬಾಲೆಗುಂಜಿ ಅಪ್ಪೆನ ಅಗತ್ಯ ಉಂಡು ಪನ್ಪುನ ಎಂಕ್ಲೆ ಗೊತ್ತಾಪುಣು ಆಂಡ ವಸಂತಿನ ಮುಟ್ಟಮಂತನುನ ಸರಿಯತ್ತು ಅಲ್ಲನ ಕಂಡನಿ ಇಲ್ಲದ ಕುಲು ಅಲ್ಲಿನ ಬಗೆಟ್ಟು ಬೊರ್ಚಾಂದಿ ಪಾತೆರ ಪನ್ಪುನ ಕೇನೊಂದುಂಡು ಈ ಇಂಚಮಲ್ಪರೆ ಬಲ್ಲಿ ಈತು ಪನ್ಪುನ ಕೇಂದಾನಗ ವಸಂತಿಗೂ ಒಲ್ತು ಕೋಪ ಬತ್ತನೆಂದೇ ತೆರಿಯಂದು ಅಚ್ಚ ದಾದ ಪನೊಂದುಲ್ಲರೀರು ಎನ್ನ ಕಂಡನಿ ಇಲ್ಲದ ಕುಲು ದಾದ ಪಂಡಿರು ಅಕುಲು ಎಲ್ಲೆದರು ಬತ್ತದ ಪನಡು ಆ ಹಣೆಬರೆ ಕೆಟ್ಟಿನ ಆನಂದನ ಕತೆ ಯಾನ್ ಪನ್ಪೆ ಆ ಆನಂದೇ ಬೊಂಬಾಯಿಡು ಉಂಜಿ ಮದ್ಮೆ ಆದ ಬೊಡೆದಿ ಜೋಕುಲು ಇತ್ತಿನಾಯಿ ಬೊಕ್ಕ ಕುಡ ಊರುಗು ಬತ್ತದು ಎನನ ಮದ್ಮೆ ಆದ ಎಂಕ್ ದಗೆ ಮಂತೆ ತೊಟ್ಟೆದ ತಟ್ಟಿದ ಇಲ್ಲಡು ಬಂಜಿನಾಲಿ ಯಾನು ಬೊಲ್ಲೊಡು ಮುರ್ಕುನಗ ಯಾನು ಸೈದೆನ ಉಲ್ಲೆನ ಅಂದ ತೂಯರೆ ಬರಾಂದಿನಾಯೇ ಎನ್ನ ಕಂಡನೆನ ಇನಿ ಕರಿಯಜ್ಜರ ನಮಗೆ ಉದಯಣ್ಣೆ ಇತ್ತಿನಿಟ್ಟು ಯಾನು ಮುಲ್ಪ ಉಲ್ಲೆ ಇಜ್ಜಿಂಡ ಓಲು ಇತ್ತುದುವೆನ ದೇವರಿಗೆ ಗೊತ್ತು ಇಂಚ ವಸಂತಿ ಪನ್ನಗ ಅಯ್ಯೋ ಮಗ ನಿಕ್ಕ ಈತು ಮಾತ ಭಂಗ ಕೊರಿಯನಾಯೇ ನನ ಈ ಅಡೆ ಪೋಚ್ಚಿ ಬಲ ನಮ್ಮ ನಮ್ಮ ಇಲ್ಲಡೆ ಪೋಯಿ ವಸಂತಿನ ಅಮ್ಮೆ ನಾಣುನ ಸ್ವರ ಕೇನ್ಯಂಚಿ ತಿರ್ಗ್ಯಲು ವಸಂತಿ ಅಮ್ಮೆರೆ ಈರು ಇತ್ತೆ ದಾಯ ಪಾತೆರ್ವರು ಆನಿ ರಮೇಸೆಲ ಉಮೇಸೆಲ ಎನ್ನಮಿತ್ ಕೈಪಾಡಿನ ಗೊತ್ತಾಂಡಲ ಈರು ನರಂಬೆದಾಂತಿನ ಕಲ್ಲಕ ಕುಲ್ದರತ್ತೆ ಅಪ್ಪೆ ಸೈತಿನ ಮಗಲಿನ ಮಾಮಿನ ಕೈಟ್ಟು ಗುದ್ದು ತಿನ್ಪಾನಗ ಇರೆಗು ನಾಲೆಯೇ ಮಗರೊಂದಿಜ್ಜಾಂಡು ಇರೆಗು ಇರ್ನ ತಂಗಡಿ ಬೊಕ್ಕ ಅರಣ ಜೋಕುಲೆ ಮುಟ್ಟದ ಕುಲಾಯಿರು ಉಂಜಿ ಆಣಾದು ಈರು ಇರ್ನ ಮಗಲೆಗ ಆಪಿನ ಅನ್ಯಾಯನು ತೂದುಲಾ ತೂವಂದಿಲೆಕ ಕುಲ್ಯರು ರಮೇಶನ ಅನ್ಯಾಯ ತಡೆಯರೆ ತೀರಂದೆ ಆಯನು ಕೆರ್ತಿನಿ ಯಾನೆ ಆಂಡ ಎನ್ನ ಪಲಯನ ತಾನೊಡು ಉಂತುದು ಶೀನೆ ಜೈಲ್ಗೆ ಪೋಯೆ ಇನಿ ಎಂಕ್ಲೆನ ಮಿತ್ತು ಅಪವಾದದ ಪಾತೆರ ಪನೊಂದುಲ್ಲರೆ ಈರ್ಲಾ ಉದಿನ ನಂಬುವರ ಪಣದು ಅಮ್ಮೆ ನಾನುಡ ಪ್ರಶ್ನೆ ಮಲ್ಪುವಲು ವಸಂತಿ ವಸಂತಿ ಏನನ ಮಾಪು ಮಲ್ಪು ಮಗ ಒಣ್ಣು ಮಗಲು ಪುದೇ ಪಂದದು ಯಾನ ನಿನ್ನ ಬಂಗೇ ನಿನ್ನ ಬಂಗನ್ನು ತೂದುಲಾ ತೂವಂದಿಲೆಕ ಮಂತೆ ಇತ್ತೆ ಅವೇನ ಮಾತ ಬುಡ್ಲ ನಮ ನಮ್ಮ ಇಲ್ಲಡೆ ಪೋಯಿ ಬಲ ನಾನು ಪನ್ನಗ ವಸಂತಿ ಪನ್ಪಲು ಯಾನು ಮಾತೆಕ್ಲಾ ಒಂಜಿ ತೀರ್ಮಾನದೆ ತೊಂದೇ ಬೈದೀನಿ ನನ ಅವೇನು ಬದಲ್ ಮನ್ಪರೆ ಅಪುಜಿ ರಡ್ಡು ಜಾತಿದ ಆಣು ಪೊಣ್ಣು ಒಟ್ಟಿಗೆ ಕಂಡನೆ ಬೊಡಿದಿಯಾದ ಬದುಕೆರೆ ಬುಡಾಂದಿನ ಈ ಸಮಾಜಗು ಎಂಕುಲು ತಗೆ ತಂಗಡಿಯಾದ ಬದುಕದು ತೋಜಾವ ಸಮಾಜದ ಗೊಡ್ಡು ಆಚಾರ ನಂಬೊಲಿಕೆಗ್ ಸೂದಿವಡು ಶೀನಣ್ಣ ಇರೆಗೆ ಎನ್ನ ಮಿತ್ತು ನಂಬೊಲಿಕೆ ಉಂಡಾಂಡ ಎನ್ನ ಒಟ್ಟಿಗೆ ಬಲೆ ಪಣದು ಪನ್ಪಲು ಇತ್ತೆ

ಹೆಂಡತಿ ಅಲ್ಲ ಬಾಲಿನ ಪುಗ್ಗೆಲ್ಗೆ ಪಾಡೊಂದು ಮುತ್ತುನು ತರ್ಕೊಂದು ಆಲ್ ಬನ್ನಗ ಪತೊಂದು ಬೈದಿನ ಚೀಲೊಂದ್ಲ ಪತೊಂದು ತುತ್ತಿನ ಕುಂಟುಡೆ ಪಿದಾಡುವಲು. ಮಾತೆರ್ಲ ಕಣ್ಣು ಬಾಯಿ ಬುಡ್ದು ತೂವೊಂದಿತ್ತೆರು. ಶೀನೆಲ ಉಲಾಯಿ ಪೋದು ಆಯನ ಕುಂಟಂಗಿದ ಗಂಟು ಪೊದಿಕೆನ ಪತೊಂದು ಪಿದಾಯಿ ಬತ್ತೆ. ಕರಿಯಜ್ಜರನ ಇಲ್ಲದ ಬಾಕಿಲ್ನು ಒಯ್ತದು ಬೀಗ ಪಾಡಿಯೇ. ತರ್ಕೊಲ್ನು ರಾಜನ ಕೈಟ್ಟು ಕೊರ್ದು ಯಾನು ಬರ್ಪೆ ರಾಜಣ್ಣ ಪಂಡೆ. ಶೀನನ ಗುಣ ನಡೆತದ ಎಡ್ಡೇನ ಪೊಲಬಿತ್ತಿನ ರಾಜೆ ಶೀನ ಓದುಬಲ ನನ್ನಾಂಡಲ ನಿನ್ನ ಜೀವನ ಎಡ್ಡಾವಡು ಅಪ್ಪೆ ಭಗವತಿ ನಿನ್ನನ್ನು ಕಾಪಡು ಪಂಡ್ದು ಪಂಡೆ. ಮಾತೆರ್ಲ ತೂವೊಂದಿತ್ತಿಲೆಕನೆ ವಸಂತಿಲ ಶೀನೆಲ ನಡತೊಂದು ಕಟ್ಟಪುಣಿ ಕಡತ್ತದು ಮಂಜೇಸರದ ರೈಲ್ ಟೇಸಂದಂಚಿ ನಡತ್ತಿರು. ಮೂಡಾಯಿಡು ಬಾನದೇವಿರು ಪೊಸ ಬೊಲಿಕೆನು ಬಾನದಿಂಜಾನಗ ತಗೆ ತಂಗಡಿ ರಡ್ಡು ಪಕ್ಕಿಲು ದೂರ ದೂರಗು ರಾವೊಂದು ಪೋಯ. ಬೊಂಬಾಯಿದ ಊರುಗು ಬತ್ತಿನ ಶೀನೆಲ ವಸಂತಿಲ ಉದಯಣ್ಣನ ಕೈತಡೆ ಬತ್ತಿರು. ಉದಯಣ್ಣೆ ಅಕ್ಲಿನ ಮೋಕೆಡೆ ಎದ್ಕೊಂಡಿರು. ಆ ರೀತಿನ ಫ್ಲ್ಯಾಟಡು ಅಪಗನೆ ಸೆಕ್ಯೂರಿಟಿಲ ಬುಡ್ದು ಪೋದಿತ್ತೆ. ಶೀನಗ ಆ ಬೇಲೆನು ಉದಯಣ್ಣೆದೆ ಪಾದಕೊರಿಯರು. ಅವ್ವೆ ಕಟ್ವಾಣಡು ಕಾಪುನಾಯಗಾದ ಇತ್ತಿನ ಎಲ್ಯ ಕೋಣೆನೆ ಆ ತಗೆ ತಂಗಡಿಗ ಕುಲ್ಲರೆ ಇಲ್ಲಾಡು. ವಸಂತಿ ಬಾಲೆ ರತ್ನ ಬೊಕ್ಕ ಮುತ್ತುನು ಪತೋಂದೆ ಕೆಲವು ಇಲ್ಲದ ಬೇಲೆ ಮಂತರೆ ಸುರುಮಂತರು. ಶೀನೆ ಸೆಕ್ಯೂರಿಟಿ ಬೇಲೆದೊಟ್ಟಿಗೆ ಒಂಜಿ ಮಜ್ಜಿದ ಇಸ್ತ್ರಿಪಾಡುನ ಪೆಟ್ಟಿಗೆನ್ಲ ದೆತೊಂಡೆ. ಇಸ್ತ್ರಿಪಾಡುನಲ ಬೇಲೆ ಮಂತರೆ ಸುರುಮಂತೆ. ದಿನ ಪೊಯ್ಲೆಕ್ಕಾನೆ ವಸಂತಿನಲ ಶೀನನಲ ಬದುಕು ಜೋಕುಲ್ನ ಒಟ್ಟಿಗೆ ಸಂತಸುಡು ನಲಿಪೆರೆ ಸುರುವಾಡು. ಇಂಚೆನೆ ವರ್ಷ 25 ಕರಿದುಂಡು. ಮುತ್ತು ಇತ್ತೆ ಡಾಕ್ಟರ್ ಮುತ್ತು ಆತೆ. ವಸಂತಿಲ ಬೊಕ್ಕ ಶೀನೆಲ ಇನಿ ಊರುಗೆ ಪುಗಾರ್ತೆದ ನರಮಾನಿಲಾದು ತೋಜೊಂದುಲ್ಲೆರು. ಇನಿ ಕರಿಯಜ್ಜರನ ಬಿತ್ತಿಂಡು ಬಾರಿಮಲ್ಲ ದೊಂಪ ಪಾಡ್ದುಂಡು. ಶೀನನ ಮರ್ಮಲ್ ರತ್ನಗ ಮದಿಮೆದಗ ಉಜಿ. ಮಲ್ಲ ಮಲ್ಲ ಜನಕುಲು ಬರೊಂದು ಪೋವೊಂದುಲ್ಲೆರು. ಜನ ಸೇರೊಂದುಂಡು. ದುಂಬುದ ಹಿರಿಯಾಕ್ಲು ಕೆಲವೇರ್ನ ಕಾಲ ಸಂದದುಂಡು. ಆಂಡ ಅಕಲ್ನ ಜೋಕುಲ್ ಮಾತ ಮೂಲುಲ್ಲೆರು. ಓಲು ಬೇನೆ ತಿಂದಿರ ಅವ್ವೆ ಊರುಡು ಶೀನೆಲ ವಸಂತಿಲ ಬೆಳಗೊಂದುಲ್ಲೆರು. ಅಕ್ಲಿನ ಬೇನೆ ಬಂಗದ ಫಲ ಮುತ್ತು ಪುಗಾರ್ತದ ಡಾಕ್ಟರ್ ಆತೆ. ಆಯನ ಮಾಮಿ ವಸಂತಿನ ಮಗಲ ರತ್ನ ಆಯಗ ಇತ್ತೆ ಮೋಕ್ಯದ ಅಂಗಡಿ. ಡಾಕ್ಟರ್ ಮುತ್ತುನ ಪಾಸಾಡಿ ಡಾಕ್ಟರ್ ವಿಜಯಗ ರತ್ನನ ಕೊರ್ದು ಮದಿಮೆ ಮಲ್ಪುನ ಸಂತಸೊಡುಲ್ಲಿರು. ಆ ತಾನಗ ವಸಂತಿ ಓಲ್ಲ ತೋಜುಜಲು. ಶೀನೆ ಮುತ್ತುಡಕೆಂಡೆ ಬಾಲೆ ಮಾಮಿ ಓಲ್ಲೆರು ಅಂತ ಓಲ್ಲೆರ ತೋಜುಜೆರು. ಯಾನ್ಲ ಎಕಾಡರ್ ದಿಂಚಿ ನಾಡೊಂದುಲ್ಲೆ ಪನೊಂದು ಮಾಮಿ ಮಾಮಿ ಪಂದ್ ಮುತ್ತು ಲೆತ್ತೊಂದು ಅಲ್ಪ ಮುಲ್ಪ ನಾಡೆರೆ ಸುರುಮಂತೆ. ಶೀನೆ ಸೀದಾ ಕಡಲ್ದ ಬರಿತ ಪಾಡಿಗೆ ಬತ್ತೆ. ತನ್ನ ಪುಗ್ಗೆಲ್ಗ ಏರ ಕೈದೀಲೆ ಕಾನಗ ವಸಂತಿ ಈ ಲೋಕಗ ಬತ್ತಲ್. ಆ ತಾನಗ ಮುತ್ತು ಬೊಕ್ಕ ರತ್ನಲ ಅಡೆ ಎತ್ತಿಯರು. ಅಕ್ಲಿನ್ ತೂದು ವಸಂತಿನ ಕಣ್ಣು ಸಂತಸುದ ಬೊಲಿಕೆ ದಿಂಜಿದು ಮೆನ್ಕೊಂದಿತ್ತುಂಡು. ಇತ್ತೆ ವಸಂತಿಗ ಶೀನನ ಮಗೆ ಮುತ್ತು ಕಡಲ ಮುತ್ತುದಲೆಕ ತೋಜೊಂದುಲ್ಲೇ.

0: ಇತ್ತೆನಾಟ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರೆನ ಕಡಲ ಮುತ್ತು ಕಾದಂಬರಿದ ಸೊರಸರಪೊಳಿ
1: ಸರೆ ಪದರಾಡು
0: ಕೇಂಡರು ಇನಿತ ಸರೆಕು ಸೊರಕೊರ್ನಾರು ಗಾಯತ್ರಿ ನಾನಿಲ್.

ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೇರು ಬರೆತಿನ ಕಡಲ ಮುತ್ತು ಸ್ವರ ಸರಪುಳಿದ ಅಕೇರಿದ ಸೆರೆನು ಕೇಂಡರು. ಕಾದಂಬರಿದ ಓದುಗು ಅವಕಾಶ ಕೊರಿನ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರೆಗು ರೇಡಿಯೋ ಸಾರಂಗ್ ಪರವಾದ ಉಡಲ್ ದಿಂಜಿನ ಸೊಲ್ಮೆಲು. ಮೇರು ನನಾತ್ ಎಡ್ಡೆ ಬೂಕ್ಲೇನು ಬರೆವಡು, ಆ ಬೂಕುಲು ಬರವುಲು ಮಲ್ಲ ಮಲ್ಲ ಇನಾಮುಲೇನು ಗೆಂದಡು, ಮಸ್ತ್ ಜನ ಅರ್ನ ಬೂಕ್ಲೇನು ಓದು ಲೆಕ್ಕ ಆವಡು, ದೇವೇರ್ ಅರೆಗು ಎಡ್ಡೆ ಮಲ್ಪಡಂದು ಪನೊಂದು ಕಡಲ ಮುತ್ತು ಸ್ವರ ಸರಪುಳಿ ಕಿವಿಯಾಯಿನ ಅಭಿಪ್ರಾಯ ಪಂಡಿನ ನಿಕ್ಲೆ.

ಇನಿತ ತುಳು ಪ್ರಸಾರ ಈಡೆಗೆ ಮುಗಿಯೊಂದುಂಡು. ನನಂಜಿ ಪ್ರಸಾರಡು ನನರತಿಕ್ಕಗ ಮಾತೆರೆಗಿಲ ಸೋಲ್ಮೆಲು. ಕೇನಂದುಪ್ಪುಲೆ ರೇಡಿಯೋ ಸಾರಂಗ್ 107.8 FM ಉಂದು ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ನನ್ನ ತುಂಬ ಕೆಲವೊಂದು ತುಳು ಪದಕುಲೇನಕ್ಕೆ ಏನೊಂದು ಬರ್ಕ.

ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

ಈತನೇಟ ಕೆಲವೊಂದು ತುಳು ಪದಕುಲೇನು ಕೇನೊಂದು ಬತ್ತಾರೆ. ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ.

0: ತಾರಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: Radio Sarang 107.8 FM.
1: ಓಕೆನಾ? ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಸಾರಿ, ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಸೌಖ್ಯಮೋಹನ್ ತಲಕಾಲುಕೊಪ್ಪ ಪುತ್ತೂರಿನ ಗೃಹಿಣಿಯಾದ ಸೌಖ್ಯಮೋಹನ್ ತಲಕಾಲುಕೊಪ್ಪ ಇವರು ನುಗ್ಗೆಸೊಪ್ಪು ಮತ್ತು ಹಲಸಿನ ಪಲ್ಯ ಮಾಡುವ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಅದನ್ನು ನಿಮ್ಮ ಮುಂದೆ ಇವತ್ತು ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿದ್ದೇವೆ. ಇವರು ನುಗ್ಗೆಸೊಪ್ಪು ಮತ್ತು ಹಲಸಿನ ಪಲ್ಯ ಮಾಡುವ ಬಗ್ಗೆ ವಿವರವನ್ನು ತಿಳಿಸಿದ್ದಾರೆ. ಸೊ ಅದನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಂದು ವಿಟಮಿನ್ ಮತ್ತು ಖನಿಜಾಂಶ ತುಂಬಿದ ಸೊಪ್ಪು, ಇನ್ನೊಂದು ಪ್ರೋಟೀನ್, ನಾರಿನಂಶ ಮತ್ತು ಪೌಷ್ಟಿಕಾಂಶವನ್ನು ಒಳಗೊಂಡ ಬೀಜ, ಇವೆರಡೂ ಸೇರಿದರೆ ಸಿಗುವುದೇ ಒಂದು ಪವರ್ಫುಲ್ ಔಷಧೀಯ ಗುಣವುಳ್ಳ ಪಲ್ಯ. ಮಳೆಗಾಲದಲ್ಲಿ ದೇಹ ಶಕ್ತಿ ಕುಂದಿದಾಗ, ರಕ್ತದಲ್ಲಿ ಕಬ್ಬಿಣದ ಸತ್ವ ಕಡಿಮೆಯಾದಾಗ ಅದೆಲ್ಲವನ್ನು ಮತ್ತೆ ಚೇತರಿಸಿಕೊಳ್ಳುವಂತೆ ಮಾಡುವ ಖಾದ್ಯವೇ ನುಗ್ಗೆಸೊಪ್ಪು ಮತ್ತು ಹಲಸಿನ ಬೀಜದ ಪಲ್ಯ. ಯಾವುದೇ ತರಕಾರಿಗಳು ಸಿಗದೇ ಇದ್ದ ಕಾಲದಲ್ಲಿ ಯಥೇಚ್ಛವಾಗಿ ಸಿಗುವ ಈ ಎರಡೂ ವಸ್ತುವನ್ನು ಬಳಸಿಕೊಂಡು ವಿಭಿನ್ನವಾಗಿ ಖಾದ್ಯ ತಯಾರಿಸುವ ಬಗೆಯನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದರಂತೆ. ಇದು ಕೇವಲ ಹಸಿವೆಯನ್ನು ನೀಗಿಸುವ ಪ್ರಶ್ನೆ ಮಾತ್ರ ಆಗಿರಲಿಲ್ಲ, ಬದಲಾಗಿ ದೇಹದ ಆರೋಗ್ಯಕ್ಕೂ ಪೂರಕವಾಗಿರುವ ವಿಶೇಷತೆಯನ್ನು ಅವರು ಜೋಡಿಸಿಟ್ಟುಕೊಂಡಿದ್ದರು. ಯಾವುದೇ ತರಕಾರಿಗಳು ಸಿಗದೇ ಇದ್ದಂತಹ ಕಾಲದಲ್ಲಿ ಯಥೇಚ್ಛವಾಗಿ ಸಿಗುವ ಈ ಎರಡೂ ವಸ್ತುಗಳನ್ನು ಬಳಸಿಕೊಂಡು ವಿಭಿನ್ನವಾಗಿ ಖಾದ್ಯ ತಯಾರಿಸುವ ಬಗೆಯನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದರು. ಇದು ಕೇವಲ ಹಸಿವೆಯನ್ನು ನೀಗಿಸುವ ಪ್ರಶ್ನೆ ಮಾತ್ರ ಆಗಿರಲಿಲ್ಲ, ಬದಲಾಗಿ ದೇಹದ ಆರೋಗ್ಯಕ್ಕೂ ಪೂರಕವಾಗಿರುವ ವಿಶೇಷತೆಯನ್ನು ಅವರು ಜೋಡಿಸಿಟ್ಟುಕೊಂಡಿದ್ದರು ಎನ್ನುವುದು ಈ ಖಾದ್ಯಗಳ ವಿಶೇಷ. ಹಾಗಿದ್ರೆ ಇವತ್ತಿನ ಹಲಸಿನ ಬೀಜ ಮತ್ತು ನುಗ್ಗೆಸೊಪ್ಪು ಸೇರಿಸಿದ ಪಲ್ಯ ಮಾಡುವುದು ಹೇಗೆ? ಅದರ ವಿವರವನ್ನು ತಿಳಿಸ್ತೀವಿ. ಬೇಕಾಗುವ ಸಾಮಗ್ರಿ: ಹಲಸಿನ ಬೀಜ, ನುಗ್ಗೆಸೊಪ್ಪು, ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಉಪ್ಪು. ಬೇಕಾಗುವ ಸಾಮಗ್ರಿ: ಹಲಸಿನ ಬೀಜ, ನುಗ್ಗೆಸೊಪ್ಪು, ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಉಪ್ಪು, ಬೆಲ್ಲ, ಅರಿಶಿನ ಪುಡಿ, ಧನಿಯಾ ಪುಡಿ, ಮೆಣಸಿನ ಹುಡಿ, ಉಂಡೆ ಹುಳಿ, ಕಾಯಿತುರಿ. ಮಾಡುವ ವಿಧಾನ: ಮೊದಲು ನುಗ್ಗೆಯ ಸಣ್ಣ ಸಣ್ಣ ತುದಿಯನ್ನು ತಂದು ಚೆನ್ನಾಗಿ ತೊಳೆದುಕೊಳ್ಳಿ. ಬಳಿಕ ಅದರಿಂದ ಎಲೆಯನ್ನು ಬಿಡಿಸಿಕೊಳ್ಳಿ. ಆ ಎಲೆಗಳ ಹುಳ ಕಡಿದಿಲ್ಲ ಎನ್ನುವುದನ್ನು ಕೂಡ ಖಾತ್ರಿಪಡಿಸಿಕೊಳ್ಳಿ. ಹಲಸಿನ ಬೀಜದ ಸಿಪ್ಪೆಯನ್ನು ತೆಗೆದುಕೊಂಡು ಸಾಧ್ಯವಾದರೆ ಒಳಗಿನ ಕಂದು ಬಣ್ಣದ ಸಿಪ್ಪೆಯನ್ನು ಸುಲಿಯಬಹುದು. ಹಲಸಿನ ಬೀಜವನ್ನು ಬೇಯಿಸಿಕೊಳ್ಳಿ, ಅದರ ಸಿಪ್ಪೆಯನ್ನು ತೆಗೆದು ಕತ್ತರಿಸಿ ಇಟ್ಟುಕೊಳ್ಳಿ. ಕೆಲವರು ಹಲಸಿನ ಬೀಜ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿ ಬೇಯಿಸ್ತಾರೆ. ಕೆಲವರು ಗುದ್ದಿ ಸಿಪ್ಪೆ ಸುಲಿದು ಸಣ್ಣ ಗಾತ್ರಕ್ಕೆ ಜಜ್ಜಿ ಬೇಯಿಸುವುದು ಕೂಡ ಇದೆ. ಬಾಣಲೆಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಮೆಣಸು ಹಾಕಿ ಒಗ್ಗರಣೆ ಸಿದ್ಧಪಡಿಸಿ.

ಅದಕ್ಕೆ ಕತ್ತರಿಸಿದ ಹಲಸಿನ ಬೀಜವನ್ನು ಹಾಕಿ ಒಗ್ಗರಣೆ ಮಿಶ್ರಣಗೊಂಡ ಹಲಸಿನ ಬೀಜಕ್ಕೆ ಉಪ್ಪು, ಬೆಲ್ಲ ಮತ್ತು ಅರಿಶಿನ ಪುಡಿ ಹಾಕಿ ಬಾಡಿಸಿ ಸ್ವಲ್ಪ ನೀರು ಸೇರಿಸಿ ಕುದಿಸಿ ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಉಂಡೆ ಹುಳಿ ಪುಡಿ ಸೇರಿಸಿ ಒಗ್ಗರಣೆ ಮಿಶ್ರಣಗೊಂಡ ಹಲಸಿನ ಬೀಜಕ್ಕೆ ಉಪ್ಪು, ಬೆಲ್ಲ ಮತ್ತು ಅರಿಶಿನ ಪುಡಿ ಹಾಕಿ ಬಾಡಿಸಿ ಸ್ವಲ್ಪ ನೀರು ಸೇರಿಸಿ ಕುದಿಸಿ ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಒಗ್ಗರಣೆ ಮಿಶ್ರಣಗೊಂಡ ಹಲಸಿನ ಬೀಜಕ್ಕೆ ಉಪ್ಪು, ಬೆಲ್ಲ ಮತ್ತು ಅರಿಶಿನ ಪುಡಿ ಹಾಕಿ ಬಾಡಿಸಿ ಸ್ವಲ್ಪ ನೀರು ಸೇರಿಸಿ ಕುದಿಸಿ ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಉಂಡೆ ಹುಳಿ ಪುಡಿ ಸೇರಿಸಿ ಮಗುಚಿಕೊಳ್ಳಿ. ಈ ಹಂತದಲ್ಲಿ ಬಿಡಿಸಿಟ್ಟುಕೊಂಡ ನುಗ್ಗೆ ಸೊಪ್ಪನ್ನು ಹಲಸಿನ ಬೀಜದ ಮೇಲೆ ಚೆನ್ನಾಗಿ ಉದುರಿಸಿ ಹಾಗೆ ಮುಚ್ಚಿಡಿ. ಸೋಪು ಚೆನ್ನಾಗಿ ಬೆಂದ ಆನಂತರ ಅದಕ್ಕೆ ಕಾಯಿ ತುರಿಯನ್ನು ಸೇರಿಸಿ ಇದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಕಲಿಸಿಕೊಳ್ಳಲು ರುಚಿಕರವಾಗಿರುತ್ತೆ. ಈಗ ಪವರ್ಫುಲ್ ಪಲ್ಯ. ಈ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ, ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ನುಗ್ಗೆಸೊಪ್ಪಿನಲ್ಲಿ ವಿಟಮಿನ್ ಸಿ, ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ. ಇದು ಹೊಟ್ಟೆಯ ತೊಂದರೆಗಳಿಗೆ ಪರಿಹಾರವನ್ನು ಕೂಡ ನೀಡುತ್ತೆ. ಶೀತವನ್ನು ಹೋಗಲಾಡಿಸಿ ದೇಹವನ್ನು ಬೆಚ್ಚಗಿಡಲು ಸಹಾಯಕ ಕೂಡ ಆಗುತ್ತೆ. ಹಲಸಿನ ಬೀಜ ಶಕ್ತಿವರ್ಧಕ ಆಹಾರ ಕೂಡ ಹೌದು. ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಸಮೃದ್ಧವಾಗಿರುವಂಥದ್ದು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಸಮೃದ್ಧವಾಗಿದೆ. ಇದರಲ್ಲಿ ಚರ್ಮ ಮತ್ತು ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಾರಿನಂಶವು ಇರುವುದರಿಂದ ಹೆಚ್ಚು ಹೊತ್ತು ಶಕ್ತಿಯನ್ನು ಕೂಡ ಕೊಡುತ್ತೆ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮ. ಪುತ್ತೂರಿನ ಗೃಹಿಣಿಯಾಗಿರುವಂತಹ ಸೌಖ್ಯ ಮೋಹನ್ ತಲಕಾಲು ಕೊಪ್ಪ ಗೃಹಿಣಿ ಅವರು ವಿವರಿಸಿರುವಂತಹ ಈ ಶಕ್ತಿವರ್ಧಕ ನುಗ್ಗೆಸೊಪ್ಪು ಹಲಸಿನ ಬೀಜದ ಪಲ್ಯದ ಬಗ್ಗೆ ಕೇಳ್ತಾನೆ ಇರಿ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ. ಇನ್ನೂ ಬಗೆ ಬಗೆಯ ತಿನಿಸುಗಳ ಬಗ್ಗೆ ಕೇಳ್ತಾನೆ ಇರಿ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ಬಗೆ ಬಗೆಯ ತಿನಿಸುಗಳ ಬಗ್ಗೆ

ಆತ್ಮೀಯ ಗ್ರಾಮಸ್ಥರೇ, ಆತ್ಮೀಯ ಗ್ರಾಮಸ್ಥರೇ, ಕಸದ ವಾಹನಕ್ಕೆ ಕಸವನ್ನು ಕೊಡುವಾಗ ಸರಿಯಾದ ರೀತಿಯಲ್ಲಿ ವಿಂಗಡಿಸಿಕೊಡಿ. ಆತ್ಮೀಯ ಗ್ರಾಮಸ್ಥರೇ, ಆತ್ಮೀಯ ಗ್ರಾಮಸ್ಥರೇ, ಕಸದ ವಾಹನಕ್ಕೆ ಕಸವನ್ನು ಕೊಡುವಾಗ ಸರಿಯಾದ ರೀತಿಯಲ್ಲಿ ವಿಂಗಡಿಸಿಕೊಡಿ. ಕಸವನ್ನು ಹಸಿ ಕಸ, ಒಣಕಸ ಮತ್ತು ಅಪಾಯಕಾರಿ ಕಸವನ್ನಾಗಿ ವಿಂಗಡಿಸಿಕೊಡತಕ್ಕದ್ದು. ಹಸಿ ಕಸವನ್ನು ಕಡ್ಡಾಯವಾಗಿ ಬಕೆಟ್ನಲ್ಲಿಯೇ ನೀಡತಕ್ಕದ್ದು. ಕಸವನ್ನು ಸಾರ್ವಜನಿಕ ಜಾಗದಲ್ಲಿ ಬಿಸಾಡುವುದು, ಸುಡುವುದು, ನೀರಿಗೆ ಬಿಸಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆತ್ಮೀಯ ಗ್ರಾಮಸ್ಥರೇ, ಆತ್ಮೀಯ ಗ್ರಾಮಸ್ಥರೇ, ಕಸದ ವಾಹನಕ್ಕೆ ಕಸವನ್ನು ಕೊಡುವಾಗ ಸರಿಯಾದ ರೀತಿಯಲ್ಲಿ ವಿಂಗಡಿಸಿಕೊಡಿ. ಕಸವನ್ನು ಹಸಿ ಕಸ, ಒಣಕಸ ಮತ್ತು ಅಪಾಯಕಾರಿ ಕಸವನ್ನಾಗಿ ವಿಂಗಡಿಸಿಕೊಡತಕ್ಕದ್ದು. ಹಸಿ ಕಸವನ್ನು ಕಡ್ಡಾಯವಾಗಿ ಬಕೆಟ್ನಲ್ಲಿಯೇ ನೀಡತಕ್ಕದ್ದು.

ಕಸವನ್ನು ಸಾರ್ವಜನಿಕ ಜಾಗದಲ್ಲಿ ಬಿಸಾಡುವುದು, ಸುಡುವುದು, ನೀರಿಗೆ ಬಿಸಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಇಂತಹ ಚಟುವಟಿಕೆ ಕಂಡು ಬಂದಲ್ಲಿ ದಂಡವನ್ನು ವಿಧಿಸಲಾಗುವುದು. ಗ್ರಾಮದ ಎಲ್ಲ ಮನೆಯವರು ಕಡ್ಡಾಯವಾಗಿ ಕಸದ ಮಾಸಿಕ ಶುಲ್ಕ ನೀಡತಕ್ಕದ್ದು. ಉತ್ತಮ ಗುಣಮಟ್ಟದ ಬಟ್ಟೆಯನ್ನು ಕಸದೊಂದಿಗೆ ಮಿಕ್ಸ್ ಮಾಡಿ ಕೊಡಬೇಡಿ. ತಿಂಗಳಿಗೆ ಒಂದು ಬಾರಿ ನಿಮ್ಮ ಹತ್ತಿರದ ಅಂಗನವಾಡಿ ಅಥವಾ ಕಸದ ವಾಹನಕ್ಕೆ ಸಪ್ರೇಟಾಗಿ ನೀಡಿ. ಏಕಬಳಕೆ ಪ್ಲಾಸ್ಟಿಕ್ ಬಳಸುವುದನ್ನು ಕಡಿಮೆ ಮಾಡಿ. ಆತ್ಮೀಯ ಗ್ರಾಮಸ್ಥರೇ, ಕಸದ ವಾಹನಕ್ಕೆ ಕಸವನ್ನು ಕೊಡುವಾಗ ಸರಿಯಾದ ರೀತಿಯಲ್ಲಿ ವಿಂಗಡಿಸಿ ಕೊಡಿ. ಕಸವನ್ನು ಹಸಿ ಕಸ, ಒಣಕಸ ಮತ್ತು ಅಪಾಯಕಾರಿ ಕಸವನ್ನಾಗಿ ವಿಂಗಡಿಸಿ ಕೊಡತಕ್ಕದ್ದು. ಹಸಿ ಕಸವನ್ನು ಕಡ್ಡಾಯವಾಗಿ ಬಕೆಟ್ನಲ್ಲಿ ನೀಡತಕ್ಕದ್ದು. ಕಸವನ್ನು ಸಾರ್ವಜನಿಕ ಜಾಗದಲ್ಲಿ ಬಿಸಾಡುವುದು, ಸುಡುವುದು, ನೀರಿಗೆ ಬಿಸಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಇಂತಹ ಚಟುವಟಿಕೆ ಕಂಡು ಬಂದಲ್ಲಿ ದಂಡವನ್ನು ವಿಧಿಸಲಾಗುವುದು. ಗ್ರಾಮದ ಎಲ್ಲ ಮನೆಯವರು ಕಡ್ಡಾಯವಾಗಿ ಕಸದ ಮಾಸಿಕ ಶುಲ್ಕ ನೀಡತಕ್ಕದ್ದು. ಉತ್ತಮ ಗುಣಮಟ್ಟದ ಬಟ್ಟೆಯನ್ನು ಕಸದೊಂದಿಗೆ ಮಿಕ್ಸ್ ಮಾಡಿ ಕೊಡಬೇಡಿ. ತಿಂಗಳಿಗೆ ಒಂದು ಬಾರಿ ನಿಮ್ಮ ಹತ್ತಿರದ ಅಂಗನವಾಡಿ ಅಥವಾ ಕಸದ ವಾಹನಕ್ಕೆ ಸಪರೇಟಾಗಿ ನೀಡಿ. ಏಕಬಳಕೆ ಪ್ಲಾಸ್ಟಿಕ್ ಬಳಸುವುದನ್ನು ಕಡಿಮೆ ಮಾಡಿ. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆ ಬ್ಯಾಗ್ಗಳನ್ನು ಬಳಸಿ. ಬಳಸಿದ ಪ್ಲಾಸ್ಟಿಕ್ ಅನ್ನು ಮತ್ತೆ ಬಳಸಿ. ಇದು ನಮ್ಮ ಗ್ರಾಮ ನಮ್ಮ ಜವಾಬ್ದಾರಿ. ಸ್ವಚ್ಛ ಗ್ರಾಮಕ್ಕಾಗಿ ನಮ್ಮೊಂದಿಗೆ ಕೈಜೋಡಿಸಿ. ಆತ್ಮೀಯ ನೀರುಮಾರ್ಗ ಗ್ರಾಮದ ಗ್ರಾಮಸ್ಥರೇ, ನಮ್ಮ ನೀರುಮಾರ್ಗ ಗ್ರಾಮದ ಗ್ರಾಮಸ್ಥರೇ, ಘನತ್ಯಾಜ್ಯ ಘಟಕ ನಿರ್ಮಾಣಗೊಂಡಿದ್ದು ಇನ್ನು ಮುಂದೆ ಗ್ರಾಮದ ಎಲ್ಲ ತ್ಯಾಜ್ಯವನ್ನು ಘಟಕದಲ್ಲಿ ನಿರ್ವಹಣೆ ಮಾಡಲಾಗುವುದು. ಹಸಿ ಕಸವನ್ನು ಗೊಬ್ಬರ ಹಾಗೂ ಒಣಕಸವನ್ನು ಮರುಬಳಕೆಗೆ ಬಳಸಲಾಗುತ್ತದೆ.

ನೀರುಮಾರ್ಗ ಗ್ರಾಮದಲ್ಲಿ ಸುಸಜ್ಜಿತವಾದ ಘನತ್ಯಾಜ್ಯ ಘಟಕ ನಿರ್ಮಾಣಗೊಂಡಿದ್ದು ಇನ್ನು ಮುಂದೆ ಗ್ರಾಮದ ಎಲ್ಲ ತ್ಯಾಜ್ಯವನ್ನ ಘಟಕದಲ್ಲಿ ನಿರ್ವಹಣೆ ಮಾಡಲಾಗುವುದು. ಹಸಿ ಕಸವನ್ನು ಗೊಬ್ಬರ ಹಾಗೂ ಒಣ ಕಸವನ್ನ ಮರುಬಳಕೆಗೆ ಬಳಸಲಾಗುವುದು. ನಾಳೆಯಿಂದ ಕಸದ ವಾಹನ ವಾರದಲ್ಲಿ 3 ದಿನ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದು ಗ್ರಾಮದ ಎಲ್ಲ ಮನೆಯವರು ತಮ್ಮ ಮನೆಯ ಕಸವನ್ನು ಕಡ್ಡಾಯವಾಗಿ ಕಸದ ವಾಹನಕ್ಕೆ ನೀಡಬೇಕಾಗಿ ವಿನಂತಿ. ಕಸವನ್ನು ಮೂಲದಲ್ಲೇ ವಿಂಗಡಿಸಿ ಹಸಿ ಕಸವನ್ನು ಬಕೆಟ್ನಲ್ಲಿ ನೀಡಬೇಕು ಹಾಗೂ ಒಣಕಸ ಮತ್ತು ಅಪಾಯಕಾರಿ ಕಸವನ್ನು ವಿಂಗಡಿಸಿ ನೀಡಬೇಕಾಗಿ ವಿನಂತಿ. ಅದೇ ರೀತಿ ಇನ್ನು ಮುಂದೆ ಕಸವನ್ನು ರಸ್ತೆ ಬದಿ ಎಸೆಯುವುದು, ಸುಡುವುದು ಮತ್ತು ನೀರಿಗೆ ಬಿಸಾಡುವುದನ್ನು ನಿಷೇಧಿಸಲಾಗಿದೆ. ಇಂತಹ ಚಟುವಟಿಕೆ ಕಂಡುಬಂದರೆ ಅಂತಹವರ ವಿರುದ್ಧ ದಂಡವನ್ನು ವಿಧಿಸಲಾಗುವುದು. ಸ್ವಚ್ಛ ನೀರು ಮಾರ್ಗಕ್ಕೆ ಕೈ ಜೋಡಿಸಿ.

ಘರಾಮುಖವೆಲ್ಲ್ಯಾನ್ ಭೀಮುಗ ಭಂಡಿ ಟಣ್ ಟಣ್ ಸೌದು ಕುರೋನ್ ವತನ ಪ್ರತೀಕಗ ದುಡ್ಡು ಜಾಯಿ ಭೀಮುಗ್ಯವನ್ ಕೌಂಚಾಕ್ ಆಬು ನಾಂಜಲರು ಅಮ್ಮ ಚೆಮ್ಮಗ್ಲ್ಯಾನ್ ಗೊಲಂಟಿಗೆವನು ದುಡ್ಡು ಗೆತಲೊತ್ಸು ಭೀಮುಗ್ ವಿತ್ ಪ್ಯಾಕ್ತ ಹೋ ಚೆಲ್ಲೋ ಗೆವ್ಚಾಕ್ ಎತ್ತಲೋ ಮಣ್ಣು ಅನಿತೋ ತಗ್ಗೆಲಿ ಭಂಡಿ ರಬೋನು ರಕೂನ್ ರಪ್ತಲೋ ಭಾರತಿ ಚೇಚಿಲಗಿ ಉಲ್ಲೊನ್ ರಪ್ತಲುತೋ ಪ್ರತೀಕನಿಯವನು ಗೆವು ಪರಿಯಾನ್ ಪುತೋಕ್ ದಿಕ್ಲೆ ನಾಂಜಲರ್ ಗೇಟಾರಿಯವನು ಕಟ್ಕಟೈತಲೋ ಪರಿಯಾನ್ ದೇವಳಂತ ಉತ್ಸೂನ್ ಪುತೋಕ್ ಕೇಳೂಕ್ ಜಾಯ್ತೆ ಮಿತ್ರ ಮೆಳ್ಳೈ ಆತಂತಕ ಆಬು ಐಲೋ ನಾಜಲರಿ ಚಿನ್ನ ಹೋಗೀಚ್ ಕೇಳೋಕ್ ಮುಣನ್ ಧಾವಂತಲೋ ದೇವಳ ಲಗಿಚೆ ಮೈದಾನಂತು ಕ್ರಿಕೆಟ್ ಫುಟ್ಬಾಲ್ ತಶಿ ತರ ತರ ಕೇಳ್ತಾಯಿ ಕಾಳುಸಮಾಗಿರ್ ಗರ್ಕಡೆ ಪರ್ತತಲೋ ಶಿಕೋಣ್ ಸಮಕಿ ಜಾಯ್ನ ಮುಣ್ ಅಮ್ಮ ತಗಿಲಿ ಕೊಪ್ತಾಚ್ ಟ್ಯೂಷನಾಗ ಪೆಟೋಕ ಲಗ್ಗಿಚೆ ವರ್ಷ ಸಕೂನ್ ಮಣ್ ಬೆಸ್ಲ್ಯಾತಿ ಪೂತೋಕು ಘರ್ಕಡೆ ದಿಕ್ಕುಚೋ ವೇಳು ಉಣೆ ಉಣೆ ಜವನಾಯಿಲ್ಲ ರಾತ್ರಿ ತೊಡೋಕರೂನೇ ತಲೋ ಕಿತೆನ್ಸ್ ಕೆಲ್ಲೆಂಕಿನ ತೊಕ್ಕೂಡ ಅಂತ ಬಂದು ಕೊರೋನ್ ಬೆಸ್ತಲು ಒಡ್ಲೆ ಕ್ಲಾಸ್ ಅಂತನವೆ ಖೂಬ್ ಶಿಕೋಕ್ ಅಸ್ತಲೆ ಮುಣ್ ಹವೆ ಹಂಚೆ ಲಗ್ಗಿ ಸಂಗ್ಲೆ ಮುಳ್ಯಾರ್ ತಾಣೆ ಶಿಕ್ಷಿ ಮಾತ್ರ ಪೊಳೆಯಲ್ಯಾರ್ ಹೇ ಮಾರ್ಕ್ನು ಪ್ರೊಮು ಮುಣ್ ಆಬು ತಗಿಲೆ ಅಪ್ಪಗ್ ಜಲ್ಯಾರ್ ಅಪಿಸ್ ಅಂತ ಸಕುನ್ ಪುರ್ಸತ್ ಮೇಳಾನ ಪುತ ಲಗಿ ಉಲೋ ಚಕ್ಸರಿ ವಿಶಾಲಕ್ ವೇಳ್ ಮೆಳ್ತಕಿ ಮುಣ್ ಸಂಶಯು ಅಸಮಕ ಕಿತೆ ಕೊರಂಗ್ ಜತ್ಲೆ ಆತಂಚೋ ಕಾಲು ತಶಿ ಜಾವನ್ ಗೆಲ್ಲೋಮು ಹನಿ ಜಲ್ಯಾರ್ ಬ್ಯಾಂಕ್ ಅಂತ ಸಕುನ್ ಕೃತ್ಯ ಪಾಂಚ್ ವರಂಚರ್ ದೇವನ್ ತಲೆತ್ ಗರ್ಕಡೆ ಪಾವನು ಜಾಯ್ ತಶಿ ವೇಳ್ ಮೆಳ್ತಲು ಆತ ಉಲ್ಲೊನ್ ಕೈರಿ ಅಸವೆ ಏಕ್ ದಿಸ ಸಕಳೀ ಚೂಟವನು ವಿಶಾಲ್ ಸಂಗುನೈಲು ಅಮ್ಮ ಪೂತೋಕ್ ತುಮಿ ಕೊಕಕೋಲ ಗೆವ್ಚಾಕ್ ಭಾರತಿಲೆ ಅಂಗಡಿನ್ ಪೆಟೋನ ಅಸಬಿವೆ ಅಸ ಜಲ್ಯಾರ್ ಅನ್ನಿಬಿ ಪೆಟೋಂಕ ನಕ ತೇಂಕಿತೆ ಅಕ್ರೆ ತಗಿಲಗಿಲೆ ಅಪ್ಪ ನಿಮ್ಗಿಲೆ ಕಾಲಿ ರಾತಿ ಏಕ ಸಂಭವ ಜಲ್ಲು ರಾತಿ ನೀದಂತು ಏಕು ಸೌದು ಐಕೂನ್ ಹಾವ್ ಚಟ್ಟ ಜಾವನು ಊಟಾಯಿಲು ಬಾಯರ್ ಕೈಯೀಚ ಕರ್ಕ್ ಕರ್ ಜಾವನು ಪೊಳಿ ಒಡು ನಿಕ್ಕಳ ಉಂಚೋ ಸೌದು ಸರಿ ದಿಸ್ತ ಹಾವು ಹೋಗಿ ಜನಲಂತ್ಲ್ಯಾನು ಬಾಯರ್ ಚೊಯ್ಲು ವಾರ ಚಡೋಕ್ ಮುಣು ಹಮೆ ಜನಲ್ ವಕ್ತೆಂಗಲ ಪಸ ಚೌಂಚಾನಿಕ್ ಭಾರತಿಲೆ ಅಂಗಡಿ ಮುಖಾರಿ ಏಕ ಬೈಕ್ ರಬುನಸ ತಾಜೇರ್ ಐಲೆಲೆತೆ ಅಂಗಡಿಚೆ ಪೊಳೆ ನಿಕ್ಕಳವುನ್ ಕಿತೆನ್ಸ್ ಕಾಡೂನು ಚಟ್ಟು ಕುರುನ್ ಬೈಕರಿ ಚೊಡೂನ್ ಗೆಲ್ಲೆ ಕಿತೆ ಕುರು ಕಳ್ಳ ದೆಕ್ಕೂನ್ ಅವನು ತೊಚ್ಚ ಪೊಡ್ಲು ಚೋರಾಗ ಫರೂಕುತೆ ಅಂಗಡಿಂದ ಕಿತರೆ ಅಸ ತೇಂಚಿತೆ ಹಮ್ಮಿ ಆಲೋಚನ ಕರ್ತ ಆಜ್ ಸಕಾಣಿ ತೀಯವನ್ ಗೊಂದಳ ಕರ್ತಲಿ ಮುಂಡ್ಲೆಕ್ಲೆ ಜಲರ್ ಚೋಯ್ತಿ ಸೋವರಂಚೆರ್ ಪೌಲಲಿತ್ ನುತ ಚೆಕ್ಲ್ಯಾಕ್ ಉಳ್ದೂನ್ ಹಡೂನ್ ಪೊಳಿ ಮಾರ್ನು ಸಮಕಿ ಕರೈತ ಪುಲಿಸಾಕ್ ಉಳ್ದಿತ್ತಲಿ ಮುಣ್ ಚೋನ್ ರಬ್ಲೊಲೊಂದ್ ಹಾವ್ ಹಾವಂ ಬೀಕೊಣಾಲಾಗಿ ಕಸ್ಲೇನ್ ಸಂಗೋಂಗ್ ವಚ್ಚನ ಮಾಗಿರ್ ಆಮಿ ಸಂಗೋನ್ ಪುಲಿಸ್ ಆಯ್ಲಿಲ್ಲ ಮುಣ್ ಕಳ್ಳೆ ಜಲ್ಯಾರ್ ಗಾಂಜಾ ವಿಕ್ಚೆ ಮಾಫಿಯಾಚೆ ಪೆಟ್ಟು ಗೆವ್ಯಾತು ಓ ಕಿತಿರೈತೆ ತನಿ ಫರ್ಲೆಲೆ ಅಸ್ತಲೆ ಮಕ ದಿಸ್ತ ತೀ ವೇಗ್ಳೆ ಕಸ್ಲೆನ್ಸ್ ಗಾಂಜಾ ಕಿತೆ ವಿಕ್ತ ಜವ್ಯಾತ್ ಪೂತೋಕ್ ಅನಿ ತೈಂಬಿ ಪೆಟೋಂಕ ನಕ ತಾಕಿದ್ ದೀವನ್ ತೊಗೆಲ್ಲೋ ತವಳಿ ಹನಿ ಸಂಗ್ತಾಯಿ ಜಾವ್ಯಾತ್ ಗೋ ಮಕ ಇದಿಸ್ಲೆಲೆಂತ್ ತಿಕ ಹಿ ಮಿಠಾಯಿ ಸೋಡಾ ಸಿಗರೆಟ್ ಮಾತ್ರ ವಿಕುನ್ ಕೃಷಿ ಲಾಭ ಮೇಳೋಕ್ ಮುಣ್ ತೇಂಚ ದೆಕುನು ಅಂತ ತೈ ಜಾಯ್ತಿ ಬೈಕ ಆಟೋರಿಕ್ಷಾ ಸಗಟ್ ಯೋನು ರಬೋನ್ ಕಿತೆಂಗಿತ್ತೆಂಗೆ ತಲಿನವೆ ತೀ ಬೌಗುನ್ ಪಾಯಾ ಮುಣ್ಣು ಸರಿ ಕಿತೆ ಕಾಕ್ತ ಪಟ್ಲಿಕ್ಕಿ ಕಾಡೊಂದಿತ ಹಾವೆ ದಿಕ್ಲೆಲೆಂತ್ ಜಲರ್ ತಜರ್ ಚಡ್ ಶ್ರದ್ಧಾ ವೆಲ್ಲಿನ ಆಶಿಲ್ಲಿ ಹೋ ಅಶಿ ಅಸವೆ ಅಮ್ಚೆ ಮುಖಾರತ್ ಹೋ ಬ್ಯಾರ ಚಮ್ಕತ ಮುಳ್ಯಾರ್ ಕಿತೆ ಕೊರಂಗ್ ಜತ್ಲೆ ಅಮ್ಕ ಅಗೋ ಪ್ರತೀಕ್ ಆತಂತ ವಚ್ಚನಾನವೆ ನಾ ಮುಂದಿಸ್ತ ಪುತ್ತ ಚರ್ಮಕ ಭೋ ವಿಶ್ವಾಸ ಸ ತಾಣೆ ತಶೆ ಕಾಯಿ ಕರ್ಚನ ನಾ ತಾಣೆ ತಶಿ ಕರ್ಚನ ಖಂಡೀತ್ ಕರ್ಚನ ಭೀಮುಗ ತಾಯಿಗೆ ಅವ್ನ ಕಥಾ ಮುಂದಿಸ್ತ ಮುಣೆ ತಾಗೆಲೆ ಕೂಡ ಅಂತ ಸಕ್ಕನು ಕೊಯ್ರ ಪ್ರೇಮಾಗಿ ಅವನು ಒತ್ತಲಿ ತೆನ್ನ ಹಾವೆ ತಂತು ಬರ್ನು ಕಗ್ತ ಕುಟ್ಕೆ ದಿಕ್ಲೆಲೆತ್ ತೇಂಕಾಯಿನ ಭೀಮೂಗ ದೇಹಕ್ಕೆ ಚಾಂಗ್ ಮುಣಂತ ಐಕಲ್ಯ ಅನಿ ಏಕ್ ದಿಸ ಪ್ರೇಮ ಕೂಡ ಅಂತ ಬೆಸೂನ್ ರಡ್ತ ಕೊಳ್ಸಂಕಡೂನ್ ರಡ್ತ ಕಿತೆನ್ ಜಲ್ಲೆ ಹೇ ಪ್ರೇಮಕ್ಕೆ ವಿಶಾಲನ್ ಉಲೇಲೆಂಕಾಯಿ ಜಗಡನ್ ಜಲ್ಲೆಂಕಾಯಿ ಚೌಂಚಾನಿಕ್ ವಿಶಾಲು ಈ ಕೂಡ ಅಂತುಚ್ ಮಂಚರ್ ಬೆಸೂನಸ ನಿರ್ಜುಳ್ ತೋಂಡ್ ಆಜಾಕ ಅಪಿಸ್ ಅಂತ ವಚಕ್ ನಾವೇ ಪ್ರೇಮ ಆಕ್ಕಿತ ಜಲೆ ನಿಮ್ಗು ತಿಗೆಲೆ ಕಾರಿ ಅಂತೂ ಮಾಯನ್ ಮಾತೆ ಗಲ್ಚೆ ತಿಕ್ಕ ಸಾಯಿಲೆ ಮುಂಜಾವ್ನ ಜಲರಿ ತಿಗೆಲೆ ರಡ್ನೆ ಕಿತೇ ಜಾವು ನಿಮ್ಗು ಯಾ ಹಾವೆ ಒಚ್ಚುನ್ ನಿಮ್ಗಿಲೆ ಅಂಚ ತಾಣೆ ಸಂಗಿಲ್ಲೆ ಐಕೂನ್ ಮಿಜೆ ಹರ್ದೆ ಫಟೂನ್ ಗೆಲ್ಲೆ
आमी बंदून हडलेले ते वज्रा म्हूण लेखलेले रावळर फुटून पिटपिटो जाता म्हाका कळ्ळें. ते कांचेचे कुटके मिजेचे हृदयांत तुपून रक्त बंबाळजले. अशी करतलो म्हूण लेखले ना आशिल्ले, अशी करतलो म्हूण. कितलो विश्वास आशिल्लो ताजेर, कितलो विश्वास. सपनांत सरी लेखले ना. कितें केल्लें पुतो तुवें, विश्वासघात केल्ले मुरे पुतो. तुगेलो आप्पा जावूं आबू जावूं केदनाय तुका मातृका जावन नैवे भोंवतालीं. देवा कित्या दिसयलें देवा तुवें ताका अशी करूंक. तूंच राख देवा, विश्वासघात केल्लो ताणें. कितलो मोग करतलीं आमी सगटय ताजेर. अशी करूंक न जें आशिल्लें, अशी करूंक न जें आशिल्लें. कशी ती अम्मा हें सहन करतली, कशी हे आबोक व्हडले म्हाका सहन करूंक जातले. देवा देवा राख देवा. तरी तो आतां सहाय म्हूण निमगून आयला. ताका तांतू साकून वांचोवच्याक वांचुका म्हूण दिसयलेलें तूंच देवा. राख पुतोक नशेचे आसक्तीन तूं साकून मुक्त करी देवा, ताका मुक्त करी. कोच्चीची लेखकी श्रीमती सूर्या अशोक हिची कांचेचें रावळार म्हणली मोटवी काणी तिच्याच बोलींत वाचचें प्रयत्न हांवें केलां. हें वाचप तुमकां पसंद जातलें म्हूण हांव पातयेतां. समेस्तांक देव बरें करूं.

रेडियो सारंग 107.8 FM। ಕೇಳುಗರೆ ಕೇಳಿರುವುದು ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತ. ಮಧುರ ಗಜಲ್ ಗೀತೆಯಿಂದ ಪ್ರಸಿದ್ಧರಾಗಿರುವಂತಹ ಪಂಕಜ ಉದಾಸ್ ಭಾರತೀಯ ಚಿತ್ರರಂಗದ ಒಬ್ಬ ಪ್ರಮುಖ ಹೃದಯ ಸ್ಪರ್ಶಿ ಗಾಯಕ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಸ್ಪರ್ಶ ಚಿತ್ರದಲ್ಲಿನ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು ಇಂದಿಗೂ ಕೂಡ ಕನ್ನಡ ಸಿನಿಪ್ರಿಯರ ಮನದಲ್ಲಿ ಹಸಿರಾಗಿದೆ. ಹೆಚ್ಚಾಗಿ ಇವರು ಹಿಂದಿ ಚಿತ್ರಗೀತೆಗಳು ಮತ್ತು ಗಜಲ್ ಹಾಡುಗಳನ್ನ ಹಾಡುವಂತ ಇವರು ಹಾಡಿನಿಂದಲೇ ತುಂಬಾ ಪ್ರಸಿದ್ಧಿ ಪಡೆದಂತವರು. ಇದೀಗ ಕಾರ್ಯಕ್ರಮದಲ್ಲಿ ಅವರ ಒಂದು ಹಾಡು ಆಪು ಜಿನಿಗೆ ಕರೀಬು ಹೋತೆ ಹೇ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಪಂಕಜ ಉದಾಸ್ ಮತ್ತು ನೂರ್ ನಾರಾವಿ. ಹಾಗೆಯೇ ಹಾಡಿದವರು ಪಂಕಜ ಉದಾಸ್.

ಆಪ್ ಜಿನ್ಕೆ ಕರೀಬು ಹೋತೆ ಹೇ ತುಂಬಾ ಅದ್ಭುತವಾದ ಹಾಡನ್ನ ಕೇಳ್ತಾ ಬಂದ್ರಿ. ಪಂಕಜುದಾಸ್ ಅವರು ಮೇ 17, 1951 ಗುಜರಾತ್ನ ಜಟ್ಪುರದಲ್ಲಿ ಜನಿಸ್ತಾರೆ. 1980 ಆಹತ್ ಎಂಬ ಹೆಸರಿನ ಗಜಲ್ ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ಬಾಲಿವುಡ್ನಲ್ಲಿ ಸಂಜಯ್ ದತ್ ಅವರ ನಾಮ್ ಚಿತ್ರಕ್ಕಾಗಿ ಚಿತ್ತಿ ಆಯಿ ಹೇ ಎಂಬ ಟ್ರ್ಯಾಕನ್ನು ಕೂಡ ಹಾಡ್ತಾರೆ. ಈ ಹಾಡನ್ನು ಜನ ಇಂದಿಗೂ ಕೂಡ ಗುಣುಗ್ತಾ ಇರ್ತಾರೆ. ಪಂಕಜ್ ಅವರು ಹಲವಾರು ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತನ್ನದೇ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಇದೀಗ ಅವರ ಮತ್ತೊಂದು ಹಾಡು ಏಕ್ ತರಫು ಉಸ್ಕಾಗರ್. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಜಫರ್ ಗೋರಖ್ಪುರಿ. ಹಾಡಿದವರು ಪಂಕಜ್.

ಪಂಕಜುದಾಸ್ ಅವರು ಸಿನಿಮಾ ಹಾಡುಗಳ ಜೊತೆಗೆ ಅನೇಕ ಲೈವ್ ಸಂಗೀತ ಕಚೇರಿಯನ್ನು ನೀಡಿ ಸಂಗೀತ ಪ್ರಿಯರ ಮನಗೆಲ್ಲುತ್ತಾರೆ. ಅದವರ ಜನಪ್ರಿಯತೆಯನ್ನು ಕೂಡ ಒಂದು ಕಡೆ ಹೆಚ್ಚಿಸುತ್ತೆ. ಪಂಕಜುದಾಸ್ ಅವರು ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಜೊತೆಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಕೂಡ ಪಂಕಜ್ ಅವರು ತನ್ನದಾಗಿಸಿಕೊಳ್ತಾರೆ. 1989 ಅವರು ನಬೀಲಿ ಎಂಬ ಆಲ್ಬಮನ್ನು ಬಿಡುಗಡೆ ಮಾಡ್ತಾರೆ. ಇದು ಅವರ ಅತಿ ಹೆಚ್ಚು ಮಾರಾಟವಾದ ಆಲ್ಬಮ್ಗಳಲ್ಲಿ ಒಂದು. ಇದರ ಮೊದಲ ಕಾಪಿ ಹರಾಜಿನಲ್ಲಿ 1,00,000 ಮಾರಾಟವಾಗುತ್ತೆ. ಇದರಲ್ಲಿ ಬಂದ ಹಣವನ್ನು ಅವರು ಕ್ಯಾನ್ಸರ್ ರೋಗಿಗಳ ಸಹಾಯ ಸಂಘಕ್ಕೆ ನೀಡ್ತಾರೆ. ಇದೀಗ ಅವರ ಮತ್ತೊಂದು ಹಾಡು ತೋಡಿ ದೂರು ಸಾತು ಚಲೋ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಅಹಮದ್ ಫರಾಜ್, ಹಾಡಿದವರು ಪಂಕಜುದಾಸ್.

ಹತೋಡಿ ದೂರು ಸಾತ್ ಚಲೋ ತುಂಬ ಅದ್ಭುತವಾದ ಸಾಹಿತ್ಯ. ಹಾಗೆ ತುಂಬ ಚೆನ್ನಾಗಿ ಪಂಕಜುದಾಸ್ ಅವರು ಹಾಡಿದ್ದಾರೆ. ಪಂಕಜುದಾಸ್ ಅವರು ಕೇವಲ ಹಿಂದಿ ಚಿತ್ರಗೀತೆಗೆ ಮಾತ್ರ ಅಲ್ಲ, ಒಂದಿಷ್ಟು ಕನ್ನಡ ಹಾಡುಗಳನ್ನು ಕೂಡ ಹಾಡಿದ್ದಾರೆ. 1999 ತೆರೆಗೆ ಬಂದ ಕನ್ನಡದ ಸ್ಪರ್ಶ ಸಿನಿಮಾ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು, ಹಾಗೆಯೇ ಬರೆಯದ ಮೌನದ ಕವಿತೆ, ಈ ಹಾಡುಗಳನ್ನು ಪಂಕಜುದಾಸ್ ಅವರು ಹಾಡಿದರು. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಚಿತ್ರದಲ್ಲಿ ಕಿಚ್ಚ ಸುದೀಪ್, ರೇಖಾ, ಸುಧಾರಾಣಿ ಮುಂತಾದವರು ಕೂಡ ನಟಿಸಿದರು. ತುಂಬ ಅದ್ಭುತವಾದ ಹಾಡುಗಳನ್ನು ಹಾಡ್ತಾ ಬಂದಿರುವ ಪಂಕಜುದಾಸ್ ಅವರು ಒಂದಿಷ್ಟು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ರು. 2024 ಫೆಬ್ರವರಿ 26 ಅವರು ಕೊನೆಯುಸಿರೆಳಿದ್ದಾರೆ. ಪತ್ನಿ ಇಬ್ಬರು ಮಕ್ಕಳನ್ನು ಅಗಲಿ ಪಂಕಜ್ ಅವರು ಇಹಲೋಕ ತ್ಯಜಿಸ್ತಾರೆ. ಅವರು ಹಾಡಿರುವಂತಹ ಮತ್ತೊಂದು ಹಾಡು ದುಃಖು ಸುಖತ ಏಕ ಸಬಕ. ಸಾಹಿತ್ಯ ಜಫರ್ ಗೋರಖ್ಪುರಿ, ಹಾಡಿದವರು ಪಂಕಜುದಾಸ್.

0: ಸೊ ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನು ಇದ್ರ ರೋಷನ್ ಗುರುಶೇಖರ್, ತಮ್ಮ ಬಾಂಧವನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸೊ ಕಾರ್ಯಕ್ರಮನ ಆರಂಭಿಸೋದಕ್ಕಿಂತ ಮುಂಚೆ ಸ್ವಲ್ಪ ಮಾತಾಡೋಣ ಸ್ನೇಹಿತರೆ. ಪ್ರತಿದಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರ್ತೇವೆ, ಕೆಲವೊಂದು ಕೇಳುಗರಲ್ಲಿ ವಿನಂತಿ, ನೀವು ದಿನನಿತ್ಯ ಕಾಲ್ ಮಾಡ್ತೀರಾ, ಬೇರೆಯವ್ರಿಗೆ ಕೂಡ ಅವಕಾಶ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲೈನ್ ಸಿಗುತ್ತೆ, ಕೆಲವರಂತೂ ಹೇಳ್ತಾ ಇರ್ತಾರೆ ಒಂದು ದಿನ ಕೂಡ ಲೈನ್ ಸಿಗಲ್ಲ ಸರ್, ಏನು ಮಾಡೋದಂತ. ಸೊ ವಿಶೇಷವಾಗಿ ನಾವು ನೋಡಿರಬೇಕು ಕೆಲವೊಂದು ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಮಧ್ಯಾಕಾಶದಲ್ಲಿ ಕೆಟ್ಟು ನಿಂತ ರೋಲರ್ ಕೋಸ್ಟರ್ ತಲೆ ಕೆಳಗಾಗಿ ತೂಗಾಡಿದ ಪ್ರವಾಸಿಗರಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಇದೆ. ಅದೇ ರೀತಿ ನಾವು ನೋಡಿರ್ಬೋದು ತೋಡಿಕಾನ ಭಾಗದಲ್ಲಿ ಕಾಡನೆಗಳ ದಾಳಿಯಿಂದ ಕೃಷಿಗೆ ಹಾನಿ, ಸಾಕಷ್ಟು ಕೃಷಿ ನಾಶವಾಗಿದೆ. ಬಂಟ್ವಾಳದಲ್ಲಿ ಸರಕು ಸಾಗಾಟ ಲಾರಿ ಪಲ್ಟಿಯಾಗಿ ಮನೆಯ ಅಂಗಳಕ್ಕೆ ಬಿದ್ದ, ಇಂಟರ್ಲಾಕ್ ಬ್ಲಾಕ್ ಎಂದಿದೆ ಇನ್ನೊಂದು ವರದಿ. ಸೊ ಮತ್ತು ಬೇರೆ ಬೇರೆ ವಿಚಾರಗಳು ನಾವಂತೂ ನೋಡಿದ್ದೇವೆ. ಸೊ ಅದೇ ರೀತಿ ಇವತ್ತು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಿ 6-3-6-4-0-4-9-4-9 ಸಂಖ್ಯೆಗೆ, ಸೊ ಮೊದಲ ಕಾಲರ್ ಜೊತೆ ಅಂತ ನಾನು ಮಾತಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಕರೆ ಮಾಡಿ 6-3-6-4-2-0-4-9-4 ಸಂಖ್ಯೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಏಕೋ ಕರೆ ಕಿಡುಗರಂತ ಮಾತಾಡ್ತಾ ಇಲ್ಲ. ಹಲೋ ನಮಸ್ತೆ. ಹಲೋ ನಮಸ್ಕಾರ. ಹಲೋ ನಮಸ್ತೆ. ಯಾಕೋ ಮೊಬೈಲಲ್ಲಿ ಸ್ವಲ್ಪ ಟೆಕ್ನಿಕಲ್ ಆಗಿ ನಾವು ನೋಡ್ಬೋದು. ಎಲ್ಲ ಕಿಡುಗರಂತೂ ಕರೆ ಮಾಡಿ ಮಾತಾಡಿ, ನಿಮ್ಮ ಇಷ್ಟದ ಹಾಡುಗಳನ್ನು ಹೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 6-3-6-4-2-0-4-9-4 ಈ ಸಂಖ್ಯೆಗೆ. ಸೊ ನೆಚ್ಚಿನ ಹಾಡುಗಳನ್ನಂತೂ ಕೇಳ್ಬೋದು, ರಿಕ್ವೆಸ್ಟ್ ಕೂಡ ಮಾಡ್ಬೋದು. ಸೊ ಮೊದಲ ಕಾಲ. ಹಲೋ ನಮಸ್ತೆ.
1: ನಮಸ್ತೆ
0: ಸರ್, ನಿಮ್ಮ ಹೆಸರು?
1: ಶಿವಶರಣ ಅಂತ ಸರ್.
0: ಹೇಳಿ ಶಿವಶರಣ ಅವರೇ, ಮಾತಾಡಿ. ಯಾವ ಹಾಡು ಕೊಡ್ಲಿ ಇವತ್ತು?
1: ನಮಗೆ ಭಕ್ತಿ ಗೀತೆ ಕೇಳ್ಬೇಕಲ್ರಿ ಇವತ್ತು.
0: ಯಾವ್ದು ಹಾಡು ಸಹ ಕೇಳ್ಬಹುದು ಸರ್, ಭಕ್ತಿ ಗೀತೆ ಮಾತಾಡಿ, ಯಾವ್ದನ್ನು ಕೇಳ್ಬಹುದು?
1: ಯಾವ್ದಾರು ಕೇಳ್ಬೋದಲ್ರಿ. ಇದ್ರೆ ನಮಗೆ ರಾಮಾಚಾರ್ಯವರಿಗಿಂದ್ರಿ.
0: ರಾಮಾಚಾರ್ಯಿಂದ?
1: ಹಾ ಸರ್, ರಾಮ ಇದ್ದವರ ಟೈಟಲ್ ಸಾಂಗ್ ಸರ್.
0: ರಾಮಾಚಾರ್ಯ ಹಾಡುವ, ಲಾಲಿ ಹಾಡು ಕೇಳುವ?
1: ಹಾ ಸರ್.
0: ಓಕೆ, ಖಂಡಿತ ಕೂಡ. ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಕರೆ ಮಾಡ್ತಾರೆ. ಧನ್ಯವಾದಗಳು.
1: ಧನ್ಯವಾದ ಸರ್, ಧನ್ಯವಾದ.
0: ಸೊ ನಮ್ಮ ಕೆಳಗರಂತೂ ಕರೆ ಮಾಡಿದರು, ಮಾತಾಡಿದರು. 6-3-6-4-2-0-4-9 ಸಂಖ್ಯೆ ತಮ್ಮ ಇಷ್ಟದ ಹಾಡನ್ನು ಕೇಳಿದ್ದಾರೆ. ಸೊ ಕೇಳುಗರೆ, ನೀವಂತೂ ಕರೆ ಮಾಡಿ ಮಾತಾಡಿ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಮೊದಲ ಕೇಳುಗರು ಕೇಳಿದಂಥ ಹಾಡನ್ನು ನಾನು ಇನ್ನು ಕೆಲವು ಹೊತ್ತಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ರಾಮಾಚಾರ್ಯ ಚಿತ್ರದ ಒಂದು ಸುಂದರವಾದ ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಾಮಾಚಾರ್ಯ ಹಾಡುವ, ಲಾಲಿ ಹಾಡು ಕೇಳುವ, ಈ ಒಂದು ಹಾಡನ್ನು ಕೇಳಿಕೊಂಡು ಬರೋಣ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಕರೆ ಮಾಡಿ ಮಾತಾಡಿ, ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿ. ಸೊ ಶುಕ್ರವಾರ ದಿನ ಸೊ ಹಾಡುಗಳ ಜೊತೆಗೆ ನೀವಂತೂ ಭಕ್ತಿ ಗೀತೆಗಳನ್ನು ಕೂಡ ಕೇಳುವಂಥ ಅವಕಾಶ ಇದೆ. ಸೊ ಇದನ್ನು ಕೂಡ ರಿಕ್ವೆಸ್ಟ್ ಮಾಡಿಕೊಳ್ಬಹುದು. ಸೊ ಇದು ರೇಡಿಯೋ ಸರ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಸಿಯರ್ಸ್
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
5: ಇಸ್ಮತ್ತು ಮಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು. ಸ್ನೇಹಿತರೆ, ನೀವಂತು ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕೇಳುಗರು ತಮ್ಮ ಇಷ್ಟದ ಹಾಡುಗಳನ್ನು ಕೇಳಿದ್ದಾರೆ. ಸೊ ಈಗ ತಾನೇ ರಾಮಾಚಾರ್ಯ ಹಾಡುವ ಈ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿದ್ದೆವು. ನೀವು ಅಂತೂ ಕರೆ ಮಾಡಿ ಮಾತಾಡಿ. ಸೊ ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಲತಾ ಅವ್ರು ಯಾವ ಹಾಡು ಕೊಡ್ಲಿ? ಓಕೆ, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇದ್ದಾರೆ. ಕಟೀಲಿದ್ದೊಂದು ಭಕ್ತಿಗೀತೆಯನ್ನು ಲತಾ ಅವರು ಕೇಳಿದ್ದಾರೆ. ಸೊ ಅವರೊಂದು ಈ ಭಕ್ತಿಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಇನ್ನು ಕೆಲವು ಹೊತ್ತಲ್ಲಿ ಕಟೀಲಿನ ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕೂಡ ಸ್ನೇಹಿತರೆ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಂತೂ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಮುನ್ನ ಕೇಳುಗರು ಕೇಳುವಂಥ ಭಕ್ತಿಗೀತೆಯನ್ನು ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಕಟೀಲಿದು ಭಕ್ತಿಗೀತೆಯನ್ನು ಕೇಳ್ಕೊಂಡು ಬರೋಣ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಮತ್ತು ಮೆಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ, ಯಾವ ಹಾಡು ಕೊಡ್ಲಿ? ಯಾವುದು ಕೇಳ್ತಾ ಇಲ್ಲ ಮಾತಾಡಿದ್ದು ಸ್ಪಷ್ಟವಾಗಿ? ನೀವು ಮಂಗಳದೇವಿ ಕ್ಷೇತ್ರದ ಯಾವ್ದಾದ್ರು ಆಗ್ಬೋದಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ರತ್ನಶೆಟ್ಟಿ ಅವರು ಮಂಗಳದೇವಿ ಕ್ಷೇತ್ರದ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಹಾಡನ್ನು ನಾನು ಇನ್ನು ಕೆಲ ಹೊತ್ತಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. 6364209949 ಈ ಸಂಖ್ಯೆಗೆ. ಸೊ ಮಂಗಳದೇವಿ ಕ್ಷೇತ್ರದ ಒಂದು ಭಕ್ತಿಗೀತೆಯನ್ನು ನಾವಂತೂ ಪ್ಲೇ ಮಾಡ್ತಾ ಇದ್ದೇವೆ. ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಹಲೋ, ನಮಸ್ತೆ. ಮಾತಾಡಿ ಸಂಕಬಣ್ಣ, ಯಾವ ಹಾಡು ಕೊಡ್ಲಿವತ್ತ?
1: ಇರೇಗಪೂತ ಪೂಜೆ ಅವ್ಯಮಲ್ಲ ಪೂಜೆ.
0: ಓಕೆ ಸರ್, ಕರ್ಕ ಇರೇಗಪೂತ ಪೂಜೆ ಅವ್ಯಮಲ್ಲ ಪೂಜೆ ಒಂದು ಭಕ್ತಿಗೀತೆಯನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ನೆಚ್ಚಿನ ಒಂದು ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇರೇಗಪೂತ ಪೂಜೆ ಅವ್ಯಮಲ್ಲ ಪೂಜೆ ಒಂದು ಖಂಡಿತವಾಗಿಯೂ ಕೇಳಿಬರೋಣ. ಈ ಒಂದು ಸುಂದರವಾದ ಹಾಡು. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ 6364204949 ಸಂಖ್ಯೆಗೆ. ಸೊ ನೆಕ್ಸ್ಟ್ ಕಾಲರ್ ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಒಂದೊಂದೇ ಕಾಲ್ಸನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಸ್ ಮಧುಮೇ ಹೊರಗಡೆ ಮಾಡುವ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಿಮ್ಮ ಹೆಸರು?
1: ರಾಯಚೂರಿಂದ ಭೀಮನಗೌಡ ಪಾಟೀಲ್.
0: ಹೇಳಿ ಭೀಮನಗೌಡ ಪಾಟೀಲ್ ಅವರು, ಯಾವ ಹಾಡು ಕೊಡಿ ಇವತ್ತು?
1: ಇವತ್ತು ಜೀವನ ಚೈತ್ರ ಚಿತ್ರ ಅಂದ್ರೆ ಅದರಲ್ಲಿ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ.
0: ಓಕೆ, ಜೀವನ ಚೈತ್ರ ಚಿತ್ರದಿಂದ ಲಕ್ಷ್ಮೀ ಬಾರಮ್ಮ.
1: ನಮ್ಮ ಸಾರಂಗ ರೇಡಿಯೋ ಕೇಳುವಂತ ಎಲ್ಲ ಸ್ನೇಹಿತರಿಗಾಗಿ ಸರ್.
0: ಓಕೆ, ಸೊ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ, ಸೊ ಜೀವನ ಚೈತ್ರ ಚಿತ್ರದಿಂದ ಖಂಡಿತ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಚಿತ್ರ ಜೊತೆ ಕರೆ ಮಾಡ್ತಾ ಇರಿ. ಸೊ ನೀವು ಕೇಳಿದಂಥ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲವು ಹೊತ್ತಲ್ಲಿ. ಕೇಳ್ತಾ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ನೆಕ್ಸ್ಟ್ ಕಾಲರ್ ಕೂಡ ಇದ್ದಾರೆ. ಹಲೋ.

नमस्ते, हलो, नमस्ते, ನಮಸ್ಕಾರ. ಸೊ ಕೇಳುಗರೆ, ಕರೆ ಮಾಡಿ ಮಾತಾಡಿ 6364240449 ಈ ಸಂಖ್ಯೆಗೆ. ಸೊ ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ವಿನಯರವರು ಯಾವ ಹಾಡು ಕೊಡ್ಲಿ? ರಾಘವೇಂದ್ರ ಸ್ವಾಮಿ. ಏನೆಂದು ಬೇಡಲಿ ಗುರುರಾಯ. ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಸೊ ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಸುಲಭಿನ ಹಾಡು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಸ್ವಾಗತ. ಲಾಸ್ಟ್ ಕಾಲ್ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ನಿಮ್ಮ ಹೆಸರು? ಏನ್ ಸರ್? ನಮಸ್ತೆ, ಹೇಳಿ. ಯಮಜವರು ಯಾವ ಹಾಡು ಕೊಡ್ಲಿ? ಯಾವುದು? ಇಷ್ಟು ದಿನ ಇಷ್ಟು ದಿನ ಇಷ್ಟು ದಿನ ಓಯಿಂಕುಂಟ. ಖಂಡಿತ ಕೊಡೋಣ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರೋ ಧನ್ಯವಾದಗಳು. ಸೊ ಸ್ನೇಹಿತರೆ, ನಮ್ಮ ವಸಂತ ಹೆಮಾಜಿ ಒಂದು ಹಾಡನ್ನು ಕೇಳಿದ್ದಾರೆ, ಅವರಿಗೋಸ್ಕರ ಒಂದು ಹಾಡನ್ನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಹೊತ್ತು ಕೂಡ ಆಗಿದೆ. ಸೊ ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕೆಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಹಲೋ, ಹಾಯ್, ನಮಸ್ಕಾರ ಕೇಳುಗರೆ. ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 4 ಗಂಟೆ ಆಗ್ತಾ ಇದೆ. ಸೊ ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸೈಫುಲ್ಲಾ ಕುತ್ತಾರ್. ಹಾಗೆಯೇ ಕೇಳುಗರೆ, ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಅಂದ್ಕೊಂಡೆ. ಆದರೂ ಕೂಡ ಒಂದು ವಿಷಯದ ಬಗ್ಗೆ ಖಂಡಿತವಾಗಿಯೂ ಕೂಡ ಮಾತನಾಡಲೇಬೇಕಾಗತ್ತೆ. ಯಾಕಂತ ಹೇಳಿದರೆ ಆ ಒಂದು ವಿಷಯದಿಂದಲೇ ಇವತ್ತು ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಹಾಗೆಯೇ ಆ ಒಂದು ವಿಷಯದಲ್ಲೇ ಎಲ್ಲರೂ ಕೂಡ ಮಗ್ನರಾಗ್ತಾ ಇರುವಂಥದ್ದು, ಆ ಒಂದು ವಿಷಯವನ್ನೇ ಇಟ್ಕೊಂಡು ಅದರಿಂದಲೇ ಸುಲಭವಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಅದುವೇ ಇವತ್ತು ಜಗತ್ತಿನಾದ್ಯಂತ ಸಖತ್ ಸೌಂಡ್ ಮಾಡ್ತಿರುವಂತಹ, ಎಲ್ಲರ ಕೈಯಲ್ಲಿರುವಂತಹ, ಮೊಬೈಲ್ನಿಂದ ಹಿಡಿದು ದೊಡ್ಡ ದೊಡ್ಡ ಆಫೀಸ್ಗಳವರೆಗೆ ಚರ್ಚೆ ಆಗ್ತಾ ಇರುವಂತಹ ಏಕೈಕ ವಿಷಯ ಅಂದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದರೆ AI. ಕನ್ನಡದಲ್ಲಿ ಇದನ್ನು ನಾವು ಕೃತಕ ಬುದ್ಧಿಮತ್ತೆ ಅಂತ ಕೂಡ ಕರೀತೀವಿ. ಲಾಸ್ಟ್ ಟೈಮ್ ಒಮ್ಮೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾಗಿ ಮಾತನಾಡಿದ್ದೆವು. ಆದರೆ ಇನ್ನೂ ಕೂಡ ಆಳವಾಗಿ ಮಾತನಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ಬಹಳಷ್ಟು ವಿಚಾರಗಳಿದೆ. ಸುಲಭವಾಗಿ ಹೇಳಬೇಕು ಅಂತ ಹೇಳಿದರೆ, ಮನುಷ್ಯನಿಗೆ ದೇವರು ಹುಟ್ಟುತ್ತಲೇ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತಾನೆ ಅಲ್ವಾ, ಅದಕ್ಕೆ ನಾವು ನೈಸರ್ಗಿಕ ಬುದ್ಧಿಮತ್ತೆ ಅಂತ ಕೂಡ ನಾವು ಹೇಳ್ತೀವಿ. ಆದರೆ ಮನುಷ್ಯ ತಾನು ಸೃಷ್ಟಿಸಿದ ಕಂಪ್ಯೂಟರ್ ಏನಿದೆಯೋ ಅಥವಾ ಯಂತ್ರ ಏನಿರುತ್ತೋ, ಸೊ ಅದನ್ನು ತನ್ನಂತೆ ಯೋಚಿಸುವ, ಕಲಿಯುವ ಮತ್ತು ಅದಕ್ಕೆ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಕೂಡ ತುಂಬುತ್ತಾ ಇರ್ತಾನೆ. ಮನುಷ್ಯನೇ ಯಂತ್ರಕ್ಕೆ ತುಂಬುತ್ತಿರುವ ಈ ಬುದ್ಧಿವಂತಿಕೆಯೇ ಕೃತಕ ಬುದ್ಧಿಮತ್ತೆ ಅಥವಾ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಒಂದು ಕಾಲದಲ್ಲಿ ಕಂಪ್ಯೂಟರ್ಗಳಿಗೆ ನಾವು ಏನೇ ಒಂದು ಕಮಾಂಡ್ ಕೊಡಬೇಕು ಅಂತ ಹೇಳಿದರೆ, ಆಜ್ಞೆ ಕೊಡ್ತೇವೆಯೋ, ಸೊ ಅದನ್ನು ಮಾತ್ರ ಮಾಡ್ತಾ ಇತ್ತು. ಆದರೆ ಇವತ್ತಿನ AI ಏನಿದೆಯೋ, ಸೊ ಅದು ಆಜ್ಞೆಗಳಿಗಾಗಿ ಕಾಯಲ್ಲ, ಕಮಾಂಡ್ಗೆ ಕಾಯುವುದೇ ಇಲ್ಲ. ನಮ್ಮ ಇಷ್ಟ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ, ನಮಗಾಗಿ ಕವನ ಬರೆಯುತ್ತೆ, ನಮಗಾಗಿ ಸ್ಟೋರಿ ಬರೆದುಕೊಡುತ್ತೆ, ನಮಗಾಗಿ ಚಿತ್ರ ಬಿಡಿಸುತ್ತೆ, ನಮಗಾಗಿ ಎಲ್ಲವನ್ನು ಕೂಡ ಮಾಡಿಕೊಡುತ್ತೆ. ಅಂದರೆ ಮನುಷ್ಯರಿಗಿಂತ 100 ಪಟ್ಟು ವೇಗವಾಗಿ ಉತ್ತರಿಸುತ್ತೆ. ಸೊ ಇದು ಇಂದಿನ ವಿಜ್ಞಾನದ ಒಂದು ಪವಾಡವೂ ಕೂಡ ಹೌದು ಅಂತ ಹೇಳ್ಬೋದು. ಭವಿಷ್ಯದ ಒಂದು ಕಡೆ ದಾರಿಯೂ ಕೂಡ ಹೌದು. ಯಾಕೆ ದಾರಿ ಅಂತ ನಾನು ಮತ್ತೆ ಹೇಳ್ತೀನಿ. ಹಾಗಾದರೆ ಈ ತಂತ್ರಜ್ಞಾನ ನಮ್ಮ ಮೊಬೈಲ್ಗೆ ಬಂದಿದ್ದು ಹೇಗೆ, ಇದು ನಮ್ಮ ಬದುಕನ್ನು ಹೇಗೆ ಬದಲಾಯಿಸುತ್ತದೆ, ಇದರಿಂದ ನಮಗಾಗುವಂತಹ ಲಾಭಗಳೇನು, ಮತ್ತು ಎದುರಾಗಲಿರುವಂತಹ ಸವಾಲುಗಳು ಕೂಡ ಏನು, ಸೊ ಇದನ್ನೆಲ್ಲವನ್ನು ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಸವಿಸ್ತಾರವಾಗಿ ಖಂಡಿತವಾಗಿಯೂ ಕೂಡ ತಿಳಿಯೋಣ. ಸೊ ನಾವು ಹೇಳ್ತಾ ಇರ್ತೀವಿ ನೋಡಿ, ಹಿಂದೆಲ್ಲ ಬೆಂಕಿಯನ್ನು ಮನುಷ್ಯ ಕಂಡು ಹಿಡಿಯುತ್ತಾನೆ. ಅದರ ನಂತರದಲ್ಲಿ ಆತ ಅದೇ ಬೆಂಕಿಯನ್ನು ಕಂಡು ಹಿಡಿದ ನಂತರದಲ್ಲಿ ಅದರಿಂದಲೇ ಅಡುಗೆ ಮಾಡುವುದನ್ನು ಕೂಡ ಕಲಿತಾನೆ. ಇಡೀ ಕಾಡಿಗೆ ಬೆಂಕಿ ಹಚ್ಚಲಿಲ್ಲ, ಕಾರು ವೇಗವಾಗಿಯೂ ಕೂಡ ಹೋಗುತ್ತದೆ ಅಂತ, ನಾವು ಬ್ರೇಕ್ ಇಲ್ಲದ ಕಾರನ್ನು ಕೂಡ ನಾವು ಓಡಿಸಲ್ಲ. ನೋಡಿ, AI ಕೂಡ ಅಷ್ಟೇ, ಅದು ವೇಗವಾಗಿ ಓಡುವ ಒಂದು ಕಾರಿನಂತೆ. ಆದರೆ ಅದನ್ನು ನಿಯಂತ್ರಿಸುವ ವಿವೇಚನೆ ಎಂಬ ಸ್ಟೇರಿಂಗ್ ಮತ್ತು ಬ್ರೇಕ್ ಏನಿದೆಯೋ, ಸೊ ಅದು ಮನುಷ್ಯನ ಕೈಯಲ್ಲೇ ಇರಬೇಕಾಗತ್ತೆ. ಅಂದರೆ ತಂತ್ರಜ್ಞಾನದ ವೇಗಕ್ಕೆ ನಾವೇನು ಹೊಂದಿಕೊಳ್ತಾ ಹೋಗ್ತಾ ಇದ್ದೀವಿಯೋ, ನಮ್ಮ ವಿವೇಕವನ್ನು ನಾವು ಯಾವತ್ತೂ ಕೂಡ ಅಡ ಇರಬಾರ್ದು. ಸೊ ಅದು ಯಾವತ್ತೂ ಕೂಡ ನಾವು ನೆನಪಿಟ್ಟುಕೊಳ್ಳಬೇಕಾದಂತಹ ಒಂದು ವಿಚಾರ. ತಂತ್ರಜ್ಞಾನ ನಮ್ಮ ಕೆಲಸವನ್ನು ಸುಲಭ ಮಾಡುತ್ತೆ ಅಲ್ವಾ, ಸೊ ಸುಲಭವನ್ನು ಮಾಡ್ತಾ ಇರುತ್ತೆ. ಆದರೆ ನಮ್ಮ ಯೋಚನಾ ಶಕ್ತಿ ಅಂತ ಒಂದಿದೆ ನೋಡಿ, ಸೊ ಅದನ್ನು ಕೊಲ್ಲದೆ ಇರುವುದು ಬಹಳಷ್ಟು ಒಳ್ಳೆಯದು. ಆಗಲೇ ಏನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಬದುಕಿಗೂ ಕೂಡ ಒಂದು ಅರ್ಥ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದರೆ, ತಂತ್ರಜ್ಞಾನ ಬೆಳೀತಾ ಬೆಳೀತಾ ಹೋಗ್ತಾ ಇದ್ದಂತೆ ನಾವೇನು ಮಾಡ್ತಾ ಇರ್ತೀವಿ ಅಂದರೆ, ಒಂದು ರೀತಿಯಲ್ಲಿ ಇವಾಗ ನೋಡಿ, ಹಿಂದೆ ಒಂದು ಪ್ರಬಂಧ ಬರೀಬೇಕು ಅಂತ ಹೇಳಿದರೆ ಅಥವಾ ಒಂದು ಕಥೆಯನ್ನು ಯೋಚಿಸಬೇಕು ಅಂತ ಹೇಳಿದರೂ ಕೂಡ ಎಷ್ಟೋ ಪುಸ್ತಕಗಳನ್ನು ಹುಡುಕ್ತಾ ಇದ್ದೆವು, ಎಷ್ಟೋ ಪುಸ್ತಕಗಳನ್ನು ಅದು ಇದು ಅಂತೆಲ್ಲ ತಗೊಂಡು ಬಂದು ಏನೆಲ್ಲ ಮಾಡಿ ಮೆದುಳಿಗೆ ನಾವು ಕೆಲಸ ಕೊಡ್ತಾ ಇದ್ದೇವೆ. ಯಾಕಂದರೆ ಪುಸ್ತಕ ಓದೋದಂದರೆ ಮೆದುಳಿಗೆ ಕೆಲಸ ಕೊಡುವುದು, ಮೆದುಳಿಗೆ ಕೂಡ ಒಂದು ರೀತಿಯಲ್ಲಿ ವ್ಯಾಯಾಮ ಆದಂತೆ ಆಗ್ತಾ ಇತ್ತು. ಇದರಿಂದಾಗಿ ಮೆದುಳಿನ ಸಾಮರ್ಥ್ಯ ಕೂಡ ಹೆಚ್ಚುತ್ತಾ ಇತ್ತು. ಆದರೆ ಇವತ್ತು AI ಬಂದ ನಂತರದಲ್ಲಿ ಒಂದು ಮ್ಯಾಟರ್ ನನಗೆ ಕವನ ಬರೆದುಕೊಡು ತಂದು ಬರೆದುಕೊಡುತ್ತೆ, ಒಂದು ಸ್ಟೋರಿ ಬರೆದುಕೊಡು ಸ್ಟೋರಿ ಕೂಡ ಬರೆದುಕೊಡುತ್ತೆ. ಈಗಿರುವಂಥ ಸಮಸ್ಯೆನೇ ಅದುವೇ. ಈಗ ಮಗುವಿಗೆ ಹೋಮ್ವರ್ಕ್ ಬೇಕಿದ್ದರೂ ಅದು ಕೂಡ AI
2: ರೆಡಿ ಮಾಡಿಕೊಡುತ್ತೆ. ಯೋಚಿಸದೆಯೇ ಎಲ್ಲವೂ ಕೂಡ ಕೈಗೆ ಸಿಗ್ತಾ ಇರೋದರಿಂದ ಮನುಷ್ಯನ ಮೆದುಳು ಏನಾಗ್ತಾ ಇದೆ ಅಂದರೆ ಸೋಮಾರಿ ಆಗ್ತಾ ಇದೆ. ಈ ಸೋಮಾರಿ ಆಗಲಿಕ್ಕೆ ಬಿಡಬಾರದು ಅಂತ ನಾವು ಹೇಳುತ್ತಿರುವಂಥದ್ದು. ನಾವು ಸ್ನಾಯುಗಳನ್ನು ಬಳಸದೇ ಇದ್ದರೆ ಹೇಗೆ ನಮ್ಮ ಶಕ್ತಿಯನ್ನು ನಾವು ಕಳೆದುಕೊಳ್ಳುತ್ತೇವೆಯೋ ಹಾಗೆ ಮೆದುಳನ್ನು ಬಳಸದಿದ್ದರೆ ಏನಾಗುತ್ತೆ ಅಂದರೆ ನಮ್ಮ ವಿವೇಚನಾ ಶಕ್ತಿ ಕುಂದುತ್ತಾ ಹೋಗುತ್ತೆ. ಇದನ್ನೇ ಹೇಳಿದ್ದು, ವಿವೇಚನಾ ಶಕ್ತಿಗೆ ನಾವು ಇನ್ನಷ್ಟು ನಾವು ಶಕ್ತಿ ಕೊಡಬೇಕಾಗತ್ತೆ. ಅದಕ್ಕೆ ಆ ವಿವೇಚನೆಯನ್ನು ನಾವು ಕೊಡಬಾರದು. ನಾವು ಯೋಚನಾ ಶಕ್ತಿ ಹೇಗಿತ್ತು ಅಂತ ಹೇಳಿದರೆ ಹಿಂದಿನ ಹಿರಿಯರಿಗೆ ಆ ಯೋಚನಾ ಶಕ್ತಿಯಿಂದಲೇ ಇವತ್ತು ನಾವು ಎಲ್ಲವನ್ನು ನೋಡ್ತಾ ಇರ್ತೀವಿ. ದೊಡ್ಡ ದೊಡ್ಡ ಹಿಂದೆ ರಾಜರು ಕಟ್ಟಿಸಿರತಕ್ಕಂತಹ ಒಂದೊಂದು ಭವ್ಯ ಬಂಗ್ಲೆ ಆಗಿರ್ಬೋದು, ಅಥವಾ ಗುಡ್ಡಗಾಡುಗಳಾಗಿರ್ಬೋದು, ಬೆಟ್ಟಗಳಾಗಿರ್ಬೋದು, ಒಂದೊಂದು ದೇವಸ್ಥಾನಕ್ಕೆ ಮೆಟ್ಟಲಾಗಿರ್ಬೋದು, ಅಥವಾ ಏನೋ ಒಂದು ನಾವು ನೋಡ್ತಾ ಇರ್ತೀವಿ. ಹಿಂದಿನ ತಲೆಮಾರಿನಿಂದ ಬಂದಿರುವಂತಹ ಕೆಲವೊಂದಿಷ್ಟು ಸ್ಮಾರಕಗಳು ಅದು ಇದನ್ನೆಲ್ಲ ನಾವು ನೋಡಲಿಕ್ಕೆ ಹೋದರೆ ಎಷ್ಟೋ ಕಷ್ಟಪಟ್ಟು ಮಾಡಿರ್ತಾರೆ. ಅವರ ಯೋಚನಾ ಶಕ್ತಿ ಹಾಗೇ ಇತ್ತು, ಅವರ ಸ್ನಾಯುಬಲವೂ ಕೂಡ ಹಾಗೇ ಇತ್ತು. ಆದರೆ ಇವತ್ತು ಸ್ನಾಯುಬಲ ಇಲ್ಲದೆ ನಾವು ಇವತ್ತು ಆರೋಗ್ಯವನ್ನು ಕೂಡ ಕಳೆದುಕೊಳ್ತಾ ಇರ್ತೀವಿ. AI ಬಳಸಿ ಬಳಸಿ ನಮ್ಮ ವಿವೇಚನಾ ಶಕ್ತಿಯನ್ನು ಕೂಡ ನಾವು ಕಳೆದುಕೊಳ್ಬಾರದು ಅನ್ನೋದನ್ನೇ ನಾವು ಹೇಳ್ತಿರುವಂಥದ್ದು. ಇವಾಗ AI ಏನು ಮಾಡುತ್ತೆ ಅಂದರೆ ಎಲ್ಲವನ್ನು ಸೆಕೆಂಡುಗಳಲ್ಲಿ ಮಾಡಿಕೊಡುತ್ತೆ ಅಲ್ವಾ. ಆದರೆ ಮನುಷ್ಯನಿಗೆ ಇಲ್ಲಿ ತಾಳ್ಮೆ ಅನ್ನೋದೇ ಇಲ್ಲದಂತಾಗಿಬಿಡುತ್ತೆ. ಯಾವುದೇ ಒಂದು ಕಲೆಯನ್ನು ಸೃಷ್ಟಿಸಬೇಕು ಅಂತ ಹೇಳಿದರೂ ಕೂಡ ವಿವೇಚನೆ ಬೆಳೆಯಲಿಕ್ಕೆ ಸಮಯ ಅಂತೂ ಖಂಡಿತವಾಗಿಯೂ ಕೊಡಬೇಕು. ಅಡುಗೆ ಮನೆಯಲ್ಲಿ ಕೂತು AI ಜೊತೆಗೆ ಹೇಳಿಕೊಡ್ಲಿಕ್ಕಾಗತ್ತಾ ನೀನೇ ಮಾಡಿಬಿಡು ಅಂತ? ಅದು AI ಮಾಡಿಕೊಡಲ್ಲ. ಯಾಕಂದರೆ ಅಲ್ಲಿ ಕಷ್ಟಪಟ್ಟಾದರೂ ಏನೆಲ್ಲ ಮಾಡಿ ಈರುಳ್ಳಿ ಕತ್ತರಿಸಬೇಕು, ಅಲ್ಲಿ ಬೆಳ್ಳುಳ್ಳಿ ಮತ್ತು ಏನೆಲ್ಲ ಸಾಮಗ್ರಿಗಳಿದೆಯೋ ಸೊ ಅದನ್ನೆಲ್ಲವನ್ನು ಟೊಮ್ಯಾಟೊ ಅದು ಇದು ಅಂತೆಲ್ಲ ಬಳಸಿಯೇ ಅದನ್ನು ಸ್ವಲ್ಪ ಸಮಯ ಕೊಟ್ಟೆ ತಾಳ್ಮೆಯಿಂದಲೇ ಒಂದು ಅಡುಗೆ ತಯಾರಾಗುತ್ತೆ ಅಲ್ವಾ. ಅಷ್ಟು ಟೈಮ್ ಇರುತ್ತೆ, ಅಷ್ಟು ಕಷ್ಟ ಇರುತ್ತೆ, ಅಷ್ಟು ತಾಳ್ಮೆ ಇರುತ್ತೆ ಅವರವರ ಯೋಚನೆಗೆ ಸಂಬಂಧಪಟ್ಟದ್ದು. ಕೆಲವರ ಅಡುಗೆ ಚೆನ್ನಾಗಿರುತ್ತೆ, ಕೆಲವರ ಅಡುಗೆ ಚೆನ್ನಾಗಿರಲ್ಲ, ಕೆಲವರದ್ದು ತುಂಬ ಖಾರ ಇರುತ್ತೆ, ಕೆಲವರಿಗೆ ಅಷ್ಟೊಂದು ಇದಿರಲ್ಲ. ಈ ರೀತಿಯಲ್ಲಿ ಇರುತ್ತೆ ಅಡುಗೆ, ಅದರ ಪ್ರಾವೀಣ್ಯತೆ ಅದರ ನೈಪುಣ್ಯತೆ ಗೊತ್ತಿರುವಂಥವರೇ ನಮ್ಮ ಮಹಿಳೆಯರು ಅಲ್ವಾ ಹೆಚ್ಚಾಗಿ. ಸೊ ಹಾಗಾಗಿ ಅವರಿಗೇ ಗೊತ್ತಿರುತ್ತೆ ಅದರ ಕಷ್ಟ, ಅದರ ತಾಳ್ಮೆ, ಅದರ ಇದೆಷ್ಟು ಅಂತ, ಅದರ ಹಿಂದಿನ ಶ್ರಮ ಎಷ್ಟು ಅಂತ. ಅದೇ ರೀತಿ ಇಲ್ಲಿ ನಾವು ಹೇಳ್ತಿರುವಂಥದ್ದು AI ಕೂಡ ಒಂದೇ ಸೆಕೆಂಡಿಗೆ ಎಲ್ಲವೂ ಕೂಡ ಮಾಡಿಕೊಡುತ್ತೆ. ಆದರೆ ಒಂದು ಕಲೆಯನ್ನು ಸೃಷ್ಟಿಸಬೇಕು ಅಂತ ಹೇಳಿದರೆ, ಒಂದು ಕವನವನ್ನು ಬರೀಬೇಕು ಅಂತ ಹೇಳಿದರೆ ರಾತ್ರಿ ಕೂತು ತಲೆ ಕೊಟ್ಟು, ಅಂದರೆ ತಲೆ ಕೊಟ್ಟು ಅಂತ ಹೇಳಿದರೆ ಯೋಚನೆಗೆ ಆ ಒಂದು ಸಮಯ ಕೊಟ್ಟು, ನಂತರದಲ್ಲಿ ಬರೆದು ಬರೆದು ಎಷ್ಟೋ ಬರೆದು ಬರೆದು ಕೆಲವೊಂದು ಕಾಗದವನ್ನು ಮಡಚಿ ಡಸ್ಟ್ಬಿನ್ನಿಗೆ ಹಾಕಿ ಹಾಕಿ ಹಾಕಿ ಕೊನೆಗೆ ಒಂದು ಏನಾಗುತ್ತೆ, ಒಂದು ಕವನ ರೆಡಿಯಾಗುತ್ತೆ. ಆದರೆ ಇವಾಗ AI ಎಲ್ಲವನ್ನು ಮಾಡಿಕೊಡುತ್ತೆ ಸೆಕೆಂಡುಗಳಲ್ಲಿ. ಅದು ಹೇಗೆ ಮಾಡಿಕೊಡುತ್ತೆ ಅಂದರೆ ನಾನು ಅದನ್ನೆಲ್ಲವನ್ನು ಕೂಡ ವಿವರಿಸ್ತೀನಿ. ಸೊ ಈ ರೀತಿ ನಾನು ಹೇಳುತ್ತಿರುವಂಥದ್ದು, ನಮ್ಮಲ್ಲಿ ಆ ತಾಳ್ಮೆ ನಷ್ಟ ಆಗಬಾರ್ದು. ಯಾವುದೇ ಒಂದು ಕಲೆ ಸೃಷ್ಟಿಯಾಗಲಿಕ್ಕೆ ವಿವೇಚನೆ ಬೆಳೀಲಿಕ್ಕೆ ಸಮಯ ಕೂಡ ಬೇಕು. ಅದೇ ರೀತಿ ಇವತ್ತಿನ ಪೀಳಿಗೆಗೆ ಎಲ್ಲವೂ ಕೂಡ ಇನ್ಸ್ಟೆಂಟ್ ಆಗಿರಬೇಕಾಗುತ್ತೆ. ಈ ಅತಿಯಾದ ವೇಗ ಮನುಷ್ಯನಲ್ಲಿ ಆಂಗ್ಸೈಟಿ ಉಂಟಾಗುತ್ತೆ, ಅಂದರೆ ಆತಂಕ ಉಂಟಾಗ್ತಾ ಇದೆ. ಸಣ್ಣ ವಿಷಯಕ್ಕೂ ಕೂಡ ಕೋಪ ಬರುವಂತೆ ಮಾಡ್ತಾ ಇದೆ. ಸೊ ಇದು ಈ ಒಂದು ವಿಚಾರ. ಮತ್ತೊಂದು ಕಡೆ ಜನರು ಮುಖ್ಯವಾದ ವಿಷಯವನ್ನೇ ಮರೀತಾ ಇರುವಂಥದ್ದೆಂದರೆ ಮಾಹಿತಿ ಬೇರೆ, ಜ್ಞಾನ ಮತ್ತು ವಿವೇಚನೆ ಬೇರೆ. ಸೊ ಇದನ್ನು ನಾವು ಯಾವತ್ತೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇನ್ಫಾರ್ಮೇಷನ್ ಬೇರೆ, ವಿಸ್ಡಮ್ ಬೇರೆ, ಅಂದರೆ ಜ್ಞಾನ ಮತ್ತು ವಿವೇಚನೆ ಬೇರೆ. ಇವಾಗ AI ಬಳಿ ಜಗತ್ತಿನ ಎಲ್ಲ ಮಾಹಿತಿ ಇರ್ಬೋದು, ಆದರೆ ಆ ಮಾಹಿತಿಯನ್ನು ಎಲ್ಲಿ ಹೇಗೆ ಧರ್ಮ ಮತ್ತು ನ್ಯಾಯದ ಹಾದಿಯಲ್ಲಿ ಹೇಗೆ ಬಳಸಬೇಕು ಎಂಬ ವಿವೇಚನೆ ಇರುವುದು ಅದು ಮನುಷ್ಯನಿಗೆ ಮಾತ್ರ. ನಾವು ಯೋಚಿಸುವುದನ್ನು AIಗೆ ಬಿಟ್ಟುಕೊಟ್ಟರೆ ನಮ್ಮ ಮತ್ತು ಯಂತ್ರಗಳ ನಡುವೆ ಏನು ವ್ಯತ್ಯಾಸವೇ ಇರಲ್ಲ ಅಲ್ವಾ. ಸೊ ಹಾಗಾಗಿ ಇದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. AI ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದರೆ ಯಾರು ನಿಜವಾಗಿ ಮಾತನಾಡುತ್ತಿದ್ದಾರೆ, ಯಾವುದು ನಕಲಿ ಫೋಟೋ ವಿಡಿಯೋ ಅಂದರೆ ದೀಪ್ ಒಂದು ಫೇಕ್ಸ್, ಎಲ್ಲವೂ ಕೂಡ ಪತ್ತೆ ಹಚ್ಚಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ನಮಗೆ ವಿವೇಚನಾ ಶಕ್ತಿ ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ತುಂಬ ಮುಖ್ಯ ಆಗಿಬಿಡುತ್ತೆ. ಕಣ್ಣಿಗೆ ಕಂಡಿದ್ದನ್ನೆಲ್ಲವನ್ನು ನಂಬದೆ ನಿಜ ಯಾವುದು ಅನ್ನುವಂಥದ್ದು ವಿಶ್ಲೇಷಿಸುವ ಶಕ್ತಿಯನ್ನು ಕೂಡ ನಾವು ಉಳಿಸಿಕೊಳ್ಬೇಕಾಗಿದೆ. ಸೊ ಇದು ಬಹಳಷ್ಟು ಮುಖ್ಯವಾದ ಒಂದು ವಿಚಾರ. ಮತ್ತೊಂದಿದೆ, ಇವಾಗ ಒಂದು ರೀತಿಯಲ್ಲಿ ಇದರ ಸವಾಲುಗಳು ಏನು, ಇವಾಗ ಕವನ ಸ್ಟೋರಿ ಅದು ಇದೆಲ್ಲ ಬರೆದುಕೊಡುತ್ತೆ, ಓಕೆ, ಆದರೆ ಅದು ಹೇಗೆ ಬರೆದುಕೊಡುತ್ತೆ ಮತ್ತು ಇದರ ಸವಾಲುಗಳು ಏನೆಲ್ಲ ಇದೆ, ಸೊ ಇದಕ್ಕೆ ಸಂಬಂಧಪಟ್ಟು ಕೂಡ ಮಾತನಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ಕೂಡ ಪಡೀತಾ ಇದ್ದೀನಿ. ಆ ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ನಿಮ್ಮಲ್ಲಿ ಕೂಡ ಅಭಿಪ್ರಾಯ ಅನಿಸಿಕೆ ಇದ್ದರೆ ಅಥವಾ ನೀವು ಕೂಡ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಆಗಿರುವಂತಹ ಹೆಲ್ಪ್ ಆಗಿದ್ದರೆ ಅದರಿಂದ, ಸೊ ಎಲ್ಲವನ್ನು ಕೂಡ ತಿಳಿಸ್ಬೋದು. 6364240 ಒಂದು ಸಂಖ್ಯೆಗಂತ ಹೇಳುತ್ತಾ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 07.85 ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳ ಕೇಳ್ತಾ ಇರೋದು ಇದು ರೆಡಿ ಸಾರ್ 107.85 ಬಣ್ಣ ಬಣ್ಣದ ಬದುಕು ಮಾರ್ಗದರ್ಶಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸೈಫಲ ಕುತ್ತಾರ್. ಸೊ ಹಾಗೆಯೇ AI ತಂತ್ರಜ್ಞಾನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೆ. ಸೊ ಒಂದು ಕಡೆ ಮೊದಲನೇದಾಗಿ ನಾನು AI ಯಾವಾಗ ಬಂತು ಅಂತ ನಾನು ಮೊದಲನೇದಾಗಿ ಹೇಳಬೇಕಿತ್ತು. ಸೊ ಯಾಕಂತ ಹೇಳಿದರೆ ನೋಡಿ, AI ಅನ್ನೋದು ನಿನ್ನೆ ಮೊನ್ನೆ ಬಂದಂತಹ ತಂತ್ರಜ್ಞಾನ ಅಲ್ಲವೇ ಅಲ್ಲ. ಕೃತಕ ಬುದ್ಧಿಮತ್ತೆ ಅಂತ ನಾವು ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೂಡ ನಾವು ಹೇಳ್ತೀವಿ, ಇದು ಎಲ್ಲವೂ ಕೂಡ ನಿನ್ನೆ ಮೊನ್ನೆ ಬಂದ ತಂತ್ರಜ್ಞಾನ ಅಲ್ಲ. ಇದರ ಇತಿಹಾಸ ಸುಮಾರು 70 ವರ್ಷಗಳಿಗಿಂತಲೂ ಹಳೆಯದು. ಜನಸಾಮಾನ್ಯರಿಗೆ ಅದು ಇತ್ತೀಚೆಗೆ ಪರಿಚಯವಾಗ್ತಾ ಇದ್ದರೂ ಕೂಡ ವಿಜ್ಞಾನ ಲೋಕದಲ್ಲಿ ಇದರ ಪ್ರಯಾಣ ಮಾತ್ರ ದಶಕಗಳ ಹಿಂದೆಯೇ ಆರಂಭವಾಗಿತ್ತಂತೆ. ಈ ನಮ್ಮ ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಅಲನ್ ಟ್ಯೂರಿಂಗ್ ಅವರು 1950 ಒಂದು ಪ್ರಬಂಧವನ್ನು ಕೂಡ ಬರೀತಾರೆ. ಅದರಲ್ಲಿ ಅವರು ಯಂತ್ರಗಳು ಅಥವಾ ಕಂಪ್ಯೂಟರ್ಗಳು ಮನುಷ್ಯನಂತೆ ಯೋಚಿಸಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಕೂಡ ಜಗತ್ತಿನ ಮುಂದೆ ಕೂಡ ಅವರು ಇರ್ತಾರೆ. 1950 ಒಂದು ಪ್ರಬಂಧ ಬರೆದಿರ್ತಾರೆ. ಸೊ ಅಮೆರಿಕದ ಡಾರ್ಟ್ ಮೌತ್ ಕಾಲೇಜಿನಲ್ಲಿಯೂ ಕೂಡ ಒಂದು ಸಮ್ಮೇಳನ ನಡೆಯುತ್ತೆ. ಅಲ್ಲಿ ಜಾನ್ ಮೆಕಾರ್ಥಿ ಎಂಬ ವಿಜ್ಞಾನಿ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದವನ್ನು ಕೂಡ ಬಳಸ್ತಾರೆ. ಅವರೇ ಈ AI ಪದವನ್ನು ತಂದದ್ದು 1956. ಇದೇ ಕಾರಣಕ್ಕೆ ಅವರನ್ನು AI ಪಿತಾಮಹ ಅಂತ ಕರೆಯಲಾಗ್ತಾ ಇದೆ. AI ಎಂಬ ಹೆಸರು ಬಂದದ್ದೇ 1956. ಸೊ ಹಾಗಾಗಿ 1965 ಜಗತ್ತಿನ ಮೊದಲ ಚಾಟ್ ಬಾಟ್ ಅಂತ ಸಿದ್ಧವಾಗುತ್ತೆ. ಸೊ ಇದು ಮನುಷ್ಯನೊಂದಿಗೆ ಸರಳವಾಗಿ ಇಂಗ್ಲೀಷ್ನಲ್ಲಿ ಸಂಭಾಷಣೆ ನಡೆಸ್ತಾ ಇತ್ತು, ಅಂದರೆ ಎಲಿಜಾ ಅಂತ ಕೂಡ ನಾವು ಹೇಳ್ತೀವಿ. 1965 ಮೊದಲ ರೋಬೋಟ್ ಮತ್ತು ಚಾಟ್ಬಾಟ್ ಬರುತ್ತೆ. ತನ್ನದೇ ಆದ ನಿರ್ಧಾರವನ್ನು ತೆಗೆದುಕೊಂಡು ಚಲಿಸುವ ಸಾಮರ್ಥ್ಯವಿದ್ದ ಮೊದಲ ರೋಬೋಟನ್ನು ಕೂಡ 1966 ತಯಾರು ಕೂಡ ಮಾಡಲಾಗುತ್ತೆ. ಸೊ ನಂತರ IBM ಕಂಪನಿ ಏನಿದೆಯೋ ಅದರ ಡೀಪ್ ಬ್ಲೂ ಎಂಬ ಸೂಪರ್ ಕಂಪ್ಯೂಟರ್ ಆಗಿನ ವಿಶ್ವ ಚದುರಂಗ ಅಂದರೆ ಚಾಂಪಿಯನ್ ಆಗಿದ್ದ ಗ್ಯಾರಿ ಕಾಸ್ಪರೋವ್ ಅವರನ್ನು ಪಂದ್ಯದಲ್ಲಿ ಸೋಲು ಕೂಡ ಮಾಡುತ್ತೆ. ಸೂಪರ್ ಕಂಪ್ಯೂಟರೊಂದು ಆ ಟೈಮಲ್ಲಿದ್ದ ಚಾಂಪಿಯನ್ ಒಬ್ಬರನ್ನು ಸೋಲಿಸುತ್ತೆ. ಕಂಪ್ಯೂಟರ್ ಮನುಷ್ಯನಿಗಿಂತ ಎಷ್ಟು ವೇಗವಾಗಿ ಯೋಚಿಸಬಲ್ಲದು ಅನ್ನೋದು ಜಗತ್ತಿಗೆ ಸಾಬೀತಾದ ಕ್ಷಣವೇ ಆ 1997. ಆ ಡೀಪ್ ಬ್ಲೂ ಎಂಬ ಸೂಪರ್ ಕಂಪ್ಯೂಟರ್ ಅದು ಚಾಂಪಿಯನ್ ಆಗಿದ್ದ ಗ್ಯಾರಿ ಕಾಸ್ಪರೋವ್ ಅವರನ್ನು ಪಂದ್ಯದಲ್ಲಿ ಸೋಲಿಸಿದಾಗ ಆಗಲೇ ಮನುಷ್ಯರಿಗೆ ಕೂಡ ಗೊತ್ತಾಗುತ್ತೆ ಕಂಪ್ಯೂಟರ್ ಎಷ್ಟೊಂದು ಸ್ಪೀಡಾಗಿ ಯೋಚಿಸಬಲ್ಲದು ಅಂತ ಹೇಳಿಕೊಂಡು. 2010 ಅಂದರೆ ಆ್ಯಪಲ್ನ ಸಿರಿ, ಗೂಗಲ್ ಅಸಿಸ್ಟೆಂಟ್ ಮತ್ತು ಅಮೆಝಾನ್ನ ಅಲೆಕ್ಸಾ ನಮ್ಮ ಮೊಬೈಲ್ಗೆ ಮತ್ತು ನಮ್ಮ ಮನೆಗಳಿಗೆ ಪ್ರವೇಶ ಮಾಡುತ್ತೆ 2010. ಆಗ ಜನಸಾಮಾನ್ಯರ ಕೈಗೆ ಕೂಡ ಸಿಕ್ಕುತ್ತೆ. ಆದರೂ ಕೂಡ ಅದು AI ಅಂತೂ ಕೂಡ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಮೊಬೈಲ್ನಲ್ಲಿ ಯೂಸ್ ಮಾಡ್ತಾಯಿದ್ರೆ ಹೇ ಸಿರಿ ಕಾಲ್ ಮಾಡು ಅವರಿಗೆ ಇವರಿಗೆ ಅಂತೆಲ್ಲ ಹೇಳಿದರೆ ರಪ್ಪ ನಮ್ಮ ಮೊಬೈಲ್ನಲ್ಲಿ ಏನು ಆ್ಯಪಲ್ ಇದರ ಮೊಬೈಲ್ನಲ್ಲಿ ರಪ್ಪ ಸಿರಿ ಓಪನ್ ಆಗ್ತಾ ಇತ್ತು. ಅಮೆಝಾನ್ನ ಅಲೆಕ್ಸಾ ಕೂಡ ಒಂದು ಸೌಂಡ್ ಬಾಕ್ಸ್ ಥರ, ಸೊ ಅದನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ತಾ ಇದ್ದರು. ಇವಾಗ ಅದರಲ್ಲಿ ಬೇರೆ ಬೇರೆ ರೀತಿ ವಿನೂತನವಾಗಿ ಜಾರಿಗೆ ಬರ್ತಾ ಇದೆ. ಸೊ ಇದು 2010 ಬಂತು. ಆ ನಂತರಲ್ಲಿ 2022 ಇವತ್ತಿನವರೆಗೆ ನಾನೀಗ ಮಾತನಾಡ್ತಿದ್ದೀನಲ್ಲ ಈ ಸಮಯದವರೆಗೆ AI ಕ್ರಾಂತಿನೇ ಒಂದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಅಂದರೆ ನವೆಂಬರ್ 2022 ಚಾಟ್ GPT

ಇತ್ತು. ಅಲ್ಲಿಂದ ಆರಂಭವಾದ ಕ್ರಾಂತಿ ಇವತ್ತು ಗೂಗಲ್ನ ಜಮಿನಿಯವರೆಗೂ ಕೂಡ ಬಂದು ತಲುಪಿತು. ಸೊ ಇವತ್ತು ನಾವು ನೋಡ್ತಾ ಇರುವಂಥ AI ಕೇವಲ 2-3 ವರ್ಷಗಳಲ್ಲಿ ಹುಟ್ಟಿದ್ದಲ್ಲ. ವಿಜ್ಞಾನಿಗಳು 70 ವರ್ಷಗಳಿಂದ ಮಾಡಿದ ತಪಸ್ಸಿನ ಫಲ ಇವತ್ತಿನ ಕೃತಕ ಬುದ್ಧಿಮತ್ತೆ ಅಂತ ನಾವು ಹೇಳ್ತೀವಿ. ಸೊ ಇದು 1 by 1 ಯಾವ ರೀತಿಯಲ್ಲಿ ಬಂತು ಅಂತ ನಾನು ಸಂಕ್ಷಿಪ್ತವಾಗಿ ಕೂಡ ತಿಳಿಸಿದ್ದು. ಸೊ ಇನ್ನೂ ಕೂಡ ತಂತ್ರಜ್ಞಾನದ ಜಗತ್ತು ದಿನದಿಂದ ದಿನಕ್ಕೆ ಬದಲಾಗ್ತಾನೇ ಇದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಕೂಡ ನಮಗೆ ಊಹಿಸಲು ಅಸಾಧ್ಯವಾಗಿರುವಂತಹ ಆವಿಷ್ಕಾರಗಳನ್ನು ಕೂಡ ನಾವು ನೋಡ್ತೀವಿ. AI ಏಜೆಂಟುಗಳು ಅಂತ ಕೂಡ ಬರುತ್ತೆ. ಅಂದರೆ ಕೇವಲ ನಮ್ಮ ಇವಾಗ ChatGPT ಮತ್ತು ಜೆಮಿನಿ ಇವಾಗ ನಮ್ಮ ಮೊಬೈಲ್ನಲ್ಲಿ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಇವಾಗ ChatGPT ಒಂದು ಫೋಟೋ ಮಾಡಿಕೊಡು ಅಂತ ಹೇಳಿದರೆ ಅದೇ ಒಂದು ಫೋಟೋ ಮಾಡಿಕೊಡುತ್ತೆ, ಅಥವಾ ನಮ್ಮ ಒಂದು ಫೋಟೋವನ್ನು ಅದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಈ ರೀತಿ ಇರಬೇಕು ಆ ರೀತಿ ಇರಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡಿಕೊಡುತ್ತೆ. ಆ ಫೋಟೋದ ಹತ್ತಿರ ಮೋದಿಜಿಯವರನ್ನು ಕೂರಿಸಿ, ರಾಹುಲ್ ಗಾಂಧಿಯನ್ನು ಕೂರಿಸಿ, ಅಥವಾ ರಜನಿಕಾಂತನ್ನು ಕೂರಿಸಿ, ವಿಷ್ಣುವರ್ಧನ್, ಅಂಬರೀಷ್ ಅವರನ್ನು ಕೂರಿಸಿ ಅಂತ ಹೇಳಿದರೆ ಅದೇ ರೀತಿ ಮಾಡಿಕೊಡುತ್ತೆ. ಅಥವಾ ನಾಳೆಗೆ ನನಗೊಂದು ಕವನ ಬೇಕಿತ್ತು, ಒಂದು ಕವನ ರೆಡಿ ಮಾಡಿಕೊಡುತ್ತೆ ಅಂತ ಹೇಳಿದರೆ ಕವನ ರೆಡಿ ಮಾಡಿಕೊಡುತ್ತೆ. ChatGPT ನಿಮ್ಮ ಮೊಬೈಲ್ನಲ್ಲಿ ಫ್ರೀಯಾಗಿ ಅದು ಮಾಡಿಕೊಡುತ್ತೆ. ಒಂದು ಸ್ಟೋರಿ ಬೇಕಿತ್ತು, ಸ್ಟೋರಿ ಮಾಡಿಕೊಡುತ್ತೆ. ಅಥವಾ ಏನೋ ಒಂದು ನಿಮ್ಮಲ್ಲಿ ಮೆಡಿಕಲ್ ಹೋಗ್ತೀರಾ, ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಿರ್ತಾರೆ, ಒಂದು ಚೀಟಿ, ಮದ್ದಿನ ಚೀಟಿ ಬರೆದು ಕೊಟ್ಟಿರ್ತಾರೆ. ಬಟ್ ನಿಮಗೆ ಗೊತ್ತಿರಲ್ಲ ಇದರಲ್ಲಿ ಏನು ಬರೆದಿದೆ, ಎಂಥ ಬರೆದಿದೆ. ಒಂದು ಫೋಟೋ ತೆಗೆದು ChatGPT ಹಾಕಿದರೆ ಸಾಕು, ಜಿಮಿನಿಗೆ ಹಾಕಿದರೆ ಸಾಕು, ಅದು ಎಲ್ಲವೂ ಕೂಡ ಹೇಳಿಕೊಡುತ್ತೆ. ನೋಡಪ್ಪ, ಇದು ಡಾಕ್ಟರ್ ಹೀಗೆ ಬರೆದಿದ್ದಾರೆ, ಈ ರೀತಿ ಇದೆ, ಈ ರೀತಿ ಮದ್ದು ಬರೆದು ಕೊಟ್ಟಿದ್ದಾರೆ, ಇದು ಇಷ್ಟು ಟೈಮಿಗೆ ತೆಗಿಬೇಕು, ಈ ರೀತಿ ತೆಗಿಬೇಕು. ನಂತರದಲ್ಲಿ ನೀವೇ ಪ್ರಶ್ನೆ ಹಾಕ್ಬೋದು ಅದಕ್ಕೆ. ಇವಾಗ ನಾನು ಊಟಕ್ಕಿಂತ ಮೊದಲು ಸೇವಿಸಬೇಕಾ ನಂತರ ಸೇವಿಸಬೇಕಾ, ಅದನ್ನು ಕೂಡ ಹೇಳಿಕೊಡುತ್ತೆ. ಎಲ್ಲವನ್ನು ಕೂಡ ಬರೆದು ಎಲ್ಲ ಹೇಳಿಕೊಡುತ್ತೆ ಒಂದು ChatGPT. ಎಷ್ಟು ಉಪಕಾರ ಆಗುತ್ತೆ ಅಂತ ಹೇಳಿದರೆ, ಒಮ್ಮೊಮ್ಮೆ ನಮಗೆ ನಾವು ಸ್ಕ್ಯಾನ್ ಮಾಡಿದ ರಿಪೋರ್ಟ್ ಇರುತ್ತೆ, ಅಥವಾ ಬ್ಲಡ್ ರಿಪೋರ್ಟ್ ಇರುತ್ತೆ, ಅಥವಾ ಯಾವುದೊಂದು ರಿಪೋರ್ಟ್ ಇರುತ್ತೆ, ಆ ರಿಪೋರ್ಟನ್ನು ಹಿಡಿದುಕೊಂಡು ನಾವು ಇಲ್ಲಿ ಹೋಗ್ತೀವಿ, ಡಾಕ್ಟರ್ಗಳ ಬಳಿ ಹೋಗ್ತೀವಿ. ಆದರೆ ನೀವು ChatGPT ಅಥವಾ ಜೆಮಿನಿಯಲ್ಲಿ ಒಂದು ಫೋಟೋ ತೆಗೆದು ಇದರ ಒಂದು ಉತ್ತರ ಕೊಡು ಅಂತ ಹೇಳಿದರೆ, ಇದು ಏನು ಅಂತ, ಇದರ ರಿಪೋರ್ಟ್ನ ಸಾರಾಂಶ ಏನು ಅಂತ ಕೇಳಿದರೆ ಎಲ್ಲ ಬರೆದು ಕೊಡುತ್ತೆ, ಎಲ್ಲವೂ ಕೂಡ ಇದ್ದ ಹಾಗೆಯೇ ತಿಳಿಸಿಕೊಡುತ್ತೆ. ಅಷ್ಟು ಸ್ಪೀಡಾಗಿ ಅದು ಇದು ಮಾಡುತ್ತೆ ಅಲ್ವಾ. ಸೊ ಇದೇ ರೀತಿ ಇವಾಗ ತುಂಬ ಮಂದಿಗೆ ಅದು ಏನು ಉಪಯೋಗ ಆಗಿರುವಂಥದ್ದು. ಅಥವಾ ಇವಾಗ ಒಂದು ವಿಡಿಯೋ ಇಂಗ್ಲೀಷ್ನಲ್ಲಿದೆ, ಬಟ್ ನಿಮಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ, ಒಂದು ಸಣ್ಣ ವಿಡಿಯೋ, ಒಂದು 4-5 ನಿಮಿಷದ ವಿಡಿಯೋ ಇಂಗ್ಲೀಷ್ನಲ್ಲಿರುತ್ತೆ, ದಯವಿಟ್ಟು ನನಗೆ ಇದು ಕನ್ನಡದಲ್ಲಿ ಇದರ ಅರ್ಥ ಏನು ಅಂತ ತಿಳಿಸಿದರೆ, ಸೊ ಅದನ್ನು ಲಿಂಕ್ ಹಾಕಿದರೆ ಸಾಕು, ವಿಡಿಯೋ ಹಾಕಬೇಕು ಅಂತ ಇಲ್ಲ, ಲಿಂಕ್ ಹಾಕಿದರೆ ಸಾಕು, ರಪ್ಪ ನಿಮಗೆ ಕನ್ನಡದಲ್ಲಿ ಅದರ ಎಲ್ಲ ಅರ್ಥ ಕೂಡ ತಿಳಿಸಿಕೊಡುತ್ತೆ. ಅಥವಾ ಇಂಗ್ಲೀಷ್ನಲ್ಲಿರುವಂಥದ್ದು ಉದ್ದದ ಯಾವುದೋ ಒಂದು ಆರ್ಟಿಕಲ್ ಇರುತ್ತೆ, ಅದು ನನಗೆ ಅರ್ಥ ಆಗ್ತಾ ಇಲ್ಲ, ಕನ್ನಡದಲ್ಲಿ ನನಗೆ ತಿಳಿಸಿಕೊಡು, ಕನ್ನಡದಲ್ಲಿ ಕೂಡ ತಿಳಿಸಿಕೊಡುತ್ತೆ. ನೀವು ತುಳುವಲ್ಲಿ ಮಾತನಾಡಿದರೆ ಅದು ಕನ್ನಡದಲ್ಲಿ ಕೂಡ ಅದು ಸರಾಗವಾಗಿ ತುಂಬ ಚೆನ್ನಾಗಿ ಉತ್ತರ ಕೊಡುತ್ತೆ. ಅಥವಾ ಏನೋ ಒಂದು ಸಮಥಿಂಗ್ ಆಗಿದೆ, ಇವಾಗ ನಿಮ್ಮ ಬ್ಯಾಂಕ್ನಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದೆ, ಸಿಬಿಲ್ ಸ್ಕೋರು ಸ್ವಲ್ಪ ಆ ಕಡೆ ಈ ಕಡೆ ಏನೋ ಒಂದು ಆಗಿಬಿಟ್ಟಿರುತ್ತೆ. ಸೊ ಇದನ್ನು ನಾನು ಹೇಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿದರೆ ಅದು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ಹೇಳಿಕೊಡುತ್ತೆ. ಆ ರೀತಿಯಲ್ಲೂ ಕೂಡ ತುಂಬ ಅದನ್ನು ಯೂಸ್ ಮಾಡುವವರಿಗೆ ಗೊತ್ತಿರುತ್ತೆ ಅದರ ಬೆನಿಫಿಟ್ ಎಷ್ಟು ಪಡೆದುಕೊಂಡಿರ್ತಾರೆ ಅಂತ. ಸೊ ಇನ್ನೂ ತಂತ್ರಜ್ಞಾನ AI ಮುಂದುವರಿತಾನೆ ಹೋಗುತ್ತೆ. ಇನ್ನೂ ಬರುವಂಥದ್ದು AI ಏಜೆಂಟ್ಸ್. ಇದು ಕೇವಲ ಪ್ರಶ್ನೆಗೆ ಉತ್ತರಿಸಲ್ಲ, ನಮ್ಮ ಪರವಾಗಿ ಇಡೀ ದಿನದ ಕೆಲಸವನ್ನು ಕೂಡ ನಿರ್ವಹಿಸುತ್ತೆ. ಉದಾಹರಣೆಗೆ ನಮಗೆ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕು, ಸೊ ಅದು ನೀವು ಕೇವಲ ಪ್ರಶ್ನೆ ಕೇಳಿದರೆ ಸಾಕು, ರಪ್ಪ ಮಾಡಿಕೊಡುತ್ತೆ. ಇಮೇಲ್ಗಳಿಗೆ ನಮ್ಮ ಶೈಲಿಯಲ್ಲಿ ರಿಪ್ಲೈ ಮಾಡುವುದು, ದಿನದ ವೇಳಾಪಟ್ಟಿ ಸಿದ್ಧಪಡಿಸುವುದು, ಎಲ್ಲವನ್ನು ಕೂಡ ತಾವೇ ನಿರ್ಧಾರ ತೆಗೆದುಕೊಂಡು ಮಾಡುತ್ತೆ AI ಏಜೆಂಟುಗಳು. ಹಾಗಾಗಿ ನಿಮಗೊಬ್ಬರು AI ಏಜೆಂಟ್ ಇರ್ತಾರೆ. ಸೊ ಫ್ಲೈಟ್ ಟಿಕೆಟಿಂದ ಹಿಡಿದು ಇಮೇಲ್ಗೆ ಉತ್ತರಿಸುವುದರಿಂದ ಹಿಡಿದು ದಿನದ ವೇಳಾಪಟ್ಟಿ ಸಿದ್ಧಪಡಿಸುವುದರಿಂದ ಹಿಡಿದು ಎಲ್ಲವನ್ನು ಕೂಡ ಅದು ಮಾಡಿಕೊಡುತ್ತೆ, ನೀವು ಆರಾಮವಾಗಿ ಕೂತ್ಕೊಂಡಿರ್ತೀರಿ. ಸೊ ಈ ರೀತಿಯ AI ಏಜೆಂಟುಗಳು ಕೂಡ ಬರುತ್ತೆ. ನಂತರದಲ್ಲಿ ಸೆಲ್ಫ್ ಡ್ರೈವಿಂಗ್ ಕಾರ್ಸು ಕೂಡ ಬರುತ್ತೆ. ಯಾವುದೇ ಚಾಲಕನಿಲ್ಲದ ರಸ್ತೆಯಲ್ಲಿ ಸುರಕ್ಷಿತವಾಗಿ ಚಲಿಸುವ ಕಾರುಗಳು ಆಲ್ರೆಡಿ ಬಂದಿದೆ ಕೆಲವು ಕಡೆ. ಬಸ್ಸುಗಳು ಕೂಡ ಬರುತ್ತೆ, ಬಂದಿದೆ ಕೆಲವು ಕಡೆ, ಅದು ಕೂಡ ಇನ್ನೂ ಸಾಮಾನ್ಯವಾಗಿ ಬಿಡುತ್ತೆ. ನಾವು ರೋಡ್ನಲ್ಲಿ ನೋಡಿದರೆ ಎಲ್ಲವೂ ಕೂಡ ಡ್ರೈವರ್ ಇಲ್ಲದ ಕಾರ್, ಡ್ರೈವರ್ ಇಲ್ಲದ ಬಸ್ ಬಂದು ಬಿಡುತ್ತೆ. ಸೊ ಅದು ಕೂಡ ದಿನ ಜಾಸ್ತಿ ದೂರ ಏನಿಲ್ಲ, ಆದಷ್ಟು ಬೇಗ ಬಂದು ಬಿಡುತ್ತೆ.
ಅಂದರೆ ಸಂಪೂರ್ಣ ಸ್ವಯಂಚಾಲಿತ ವಾಹನಗಳು ಕೂಡ

ಬರುವಂಥದ್ದು. ಮತ್ತೊಂದು ಕಡೆ ಮಲ್ಟಿ ಮೋಡಲ್ AI, ಅಂದರೆ ನಾವು ಫೋನ್ ಕ್ಯಾಮರಾ ಆನ್ ಮಾಡಿ ಜಗತ್ತನ್ನು ತೋರಿಸ್ತಾ ಅದರ ಜೊತೆ ಮನುಷ್ಯರಂತೆ ಲೈವ್ ಆಗಿ ಮಾತನಾಡ್ಬೋದು. ಅದು ಕಣ್ಣಾರೆ ನೋಡಿ ನಮಗೆ ದಾರಿ ಕೂಡ ತೋರಿಸುತ್ತೆ ಅಥವಾ ವಸ್ತುಗಳ ಬಗ್ಗೆ ವಿವರಿಸುತ್ತೆ. ಆ ರೀತಿಯ ಮಲ್ಟಿ ಮೋಡಲ್ ಲೈವ್ AI ಇನ್ನು ಮುಂದೆ ಬರುತ್ತೆ. ಅಂದರೆ ಒಂದು ಫೋನ್ ಕ್ಯಾಮರಾ ಆನ್ ಮಾಡಿ ಜಗತ್ತನ್ನು ತೋರಿಸ್ತಾ ಅದರ ಜೊತೆ ಮನುಷ್ಯರಂತೆ ಲೈವ್ ಆಗಿ ಮಾತನಾಡೋದು. ಸೊ ಈ ರೀತಿಯ ಕೆಲವೊಂದು ಎಲ್ಲವೂ ಕೂಡ ಬರ್ತಾ ಇದೆ. ಮತ್ತೊಂದು ಹ್ಯೂಮನಾಯ್ಡ್ ರೋಬೋಟ್ಸುಗಳು ಕೂಡ ಬರುತ್ತೆ. ಅಂದರೆ ಮನುಷ್ಯರ ಥರವೇ ಕಾಣುತ್ತೆ, ಯೋಚಿಸುತ್ತೆ, ರೋಬೋಟುಗಳು ಮನೆ ಕೆಲಸದಲ್ಲಿ ತೊಡಗುತ್ತೆ, ಹೋಟೆಲ್ಗಳಲ್ಲಿ ಇರುತ್ತೆ, ಫ್ಯಾಕ್ಟ್ರಿಗಳಲ್ಲಿ ಕೂಡ ಇರುತ್ತೆ, ಸಹಾಯಕ್ಕೆ ಬಂದು ಬಿಡುತ್ತೆ. ಸೊ ಆಲ್ರೆಡಿ ಕೆಲವೊಂದು ಬಂದಿದೆ, ಆದರೂ ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟು ಬರಬೇಕಾ ಬೇಡವ ಈ ರೀತಿಯಲ್ಲಿ ಆಗ್ತಾನೇ ಇದೆ. ಸೊ ಕೆಲವೊಂದಿಷ್ಟು ಮಂದಿ ಬರಬೇಕು ಬರಬಾರದು ಈ ರೀತಿಯಲ್ಲಿ ಆಗ್ತಾ ಇದೆ ನೋಡುವ. ಆದರೂ ಕೂಡ ಬರುವಂಥದ್ದು ದಿನ ದೂರಂತೂ ಇಲ್ಲ. ತಂತ್ರಜ್ಞಾನ ಜಗತ್ತು ದಿನದಿಂದ ದಿನಕ್ಕೆ ಬದಲಾಗ್ತಾ ಇರುವುದರಿಂದ ಎಲ್ಲ ಆವಿಷ್ಕಾರಗಳನ್ನು ನಮ್ಮ ಕಣ್ಣಾರೆ ನೋಡ್ತಾ ಇರ್ತೀವಿ. ಸೊ ಹೀಗೆ ಭವಿಷ್ಯದಲ್ಲಿ AI ಬಳಸುವಂತಹ ಮನುಷ್ಯ AI ಬಳಸದ ಮನುಷ್ಯನನ್ನು ರಿಪ್ಲೇಸ್ ಮಾಡ್ತಾನೆ ಹೊರತು AI ಅಂತೂ ಮನುಷ್ಯನನ್ನು ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಂತ್ರಜ್ಞಾನವನ್ನು ಗುಲಾಮನನ್ನಾಗಿ ನಾವು ಬಳಸಬೇಕಾಗತ್ತೆ. ಅದಕ್ಕೆ ನಾವು ಗುಲಾಮರಾಗಿ ಬದುಕಿದರೆ ಅದು ಭಾರಿ ಕಷ್ಟ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಒಟ್ಟಾರೆಯಾಗಿ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಸೊ ಅದರೆಲ್ಲವನ್ನು ವಿಚಾರವನ್ನು ನಾನು ತಿಳಿಸ್ತೀನಿ, ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಥವಾ ಮುಂದಿನ ಸವಾಲುಗಳೇನು ಅದರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ಕೇಳ್ತಾ ಬಂದಿದ್ದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ಹೆಸ್ಕೆ ಹುಡುಗರು ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸೈಫ್ ಲಕುತ್ತಾರ. ಸೊ ಹಾಗೆಯೇ ಕೇಳ್ತಾ ಇದ್ದೀರಾ ಮಾರ್ಗದರ್ಶಿ ಕಾರ್ಯಕ್ರಮ AI, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀವಿ. ಸೊ ಮತ್ತೊಂದು ಕಡೆ ಮತ್ತೊಂದು ಸೋಜಿಗದ ವಿಷಯ ಏನಪ್ಪ ಅಂತ ಹೇಳಿದರೆ, AIಯನ್ನು ತುಂಬ ಮಂದಿ ಯಾವ ರೀತಿಯಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂದರೆ, ಇವಾಗ ChatGPT ಆಗಿರ್ಬೋದು ಎಲ್ಲವನ್ನು ಕೂಡ, ಇವಾಗ ಕೆಲವರು ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಇವಾಗ ಕೆಲವರು ನಮ್ಮ ರೇಡಿಯೋವನ್ನು ಆಸರೆಯಾಗಿ ತುಂಬ ಮಂದಿ ಯಾಕೆ ಇಡ್ತಾರೆ ಅಂತ ಹೇಳಿದರೆ, ಎಲ್ಲ ದುಃಖ ದುಮ್ಮಾನ ಎಲ್ಲವನ್ನು ಕೂಡ ಈ ರೇಡಿಯೋ ಕೇಳೋದ್ರಿಂದ ಕೂಡ ತನ್ನ ಎಲ್ಲ ಸಮಸ್ಯೆಗಳಿಗೊಂದು ಮುಕ್ತಿ ಸಿಕ್ಕಂಗೆ ಅಲ್ವಾ. ಸೊ ಅದೇ ರೀತಿ ಕೆಲವರು ಏನು ಮಾಡ್ತಾರೆ ಅಂದರೆ, ಒಂಟಿತನ ಅನುಭವಿಸಿದಾಗ ಒಬ್ಬನೇ ಇರ್ತೀನಲ್ವ ಅಂತ ಆವಾಗ AI ಜೊತೆಗೆ ಕನೆಕ್ಟ್ ಆಗ್ತಾ ಇರ್ತಾರೆ. AI ಜೊತೆಗೆ ಏನಾದರೂ ಒಂದು ಕೇಳಿದರೆ ಅದು ಎಲ್ಲವೂ ಕೂಡ ಕೊಡ್ತಾ ಇರುತ್ತೆ, ಮಾಹಿತಿ ಕೊಡ್ತಾ ಇರುತ್ತೆ. ಅಥವಾ ನಾನು ತುಂಬ ಮಾನಸಿಕವಾಗಿ ನೊಂದಿದ್ದೀನಿ ಅಂತ ಹೇಳಿದರೂ ಕೂಡ ಅದಕ್ಕೂ ಕೂಡ ಒಂದು ರೀತಿಯ ಸಲಹೆ, ಒಂದು ಕೌನ್ಸಿಲಿಂಗ್ ಥರ ತುಂಬ ಚೆನ್ನಾಗಿ ಮಾತಾಡ್ತಾ ಇರುತ್ತೆ, ಮತ್ತು ನಮ್ಮ ಜೊತೆಗೆ ಅದೇ ರೀತಿಯಲ್ಲಿ ಕೂಡ ಉತ್ತರ ಕೊಡ್ತಾ ಇರುತ್ತೆ. ಸೊ ನಮಗಿಲ್ಲಿ ಒಂದು ಪ್ರಶ್ನೆ ಉದ್ಭವಿಸುವುದು ಏನಂತ ಹೇಳಿದರೆ, ಜನರಲ್ಲಿರುವಂತಹ ಒಂದು ದೊಡ್ಡ ಕುತೂಹಲ. ಇವಾಗ ನಾವು ಒಬ್ಬರು ಏನಾದರೂ ಒಂದು ಸೌಖ್ಯವಾಗಿದ್ದೀರಾ ಅಂತ ಕೇಳಿದರೆ, ನಾವು ಸೌಖ್ಯವಾಗಿದ್ದೀವಿ ಆರಾಮ ಅಂತ ಹೇಳಿ ಬರೀಲಿಕ್ಕೇ ನಮಗೆಷ್ಟು ಬೇಕು, ಒಂದು ನಿಮಿಷ ಬೇಕಲ್ಲಿ, ಅಥವಾ ಒಂದು ಸಣ್ಣದಾಗಿ ಒಂದು ಬರೀಬೇಕು ಅಂತ ಹೇಳಿದರೆ 5 ನಿಮಿಷ ಬೇಕು. ಆದರೆ ಒಂದು ಉದ್ದ ಲೇಖನ ಥರ ಪಟಕ್ ಅಂತ ಒಂದೇ ಸೆಕೆಂಡಲ್ಲಿ ಈ AI ಅಷ್ಟೊಂದು ಸ್ಪೀಡಾಗಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಕುತೂಹಲನೇ. ಅಂದರೆ ಮನುಷ್ಯ ಯೋಚಿಸುವುದಕ್ಕಿಂತ ವೇಗವಾಗಿ AI ಹೇಗೆ ಉತ್ತರ ಕೊಡುತ್ತೆ ಅಂತ ಹೇಳಿಕೊಂಡು, ಇದು ತುಂಬ ಮಂದಿಯ ಪ್ರಶ್ನೆಯೂ ಕೂಡ ಹೌದು. ಅದಕ್ಕೆ ಹೇಳಬೇಕು ಅಂತ ಹೇಳಿದರೆ, ಬಯೋಡಾಟಾ ಮಹಾದತ್ತಾಂಶ ಅಂತ ನಾವು ಹೇಳ್ತೀವಿ. ಅಂದರೆ AIಗೆ ಪ್ರಪಂಚದ ಕೋಟ್ಯಾಂತರ ಪುಸ್ತಕಗಳು, ವೆಬ್ಸೈಟುಗಳು, ಮಾಹಿತಿಯನ್ನು ಮೊದಲೇ ಓದಿಸಿ ಸಿದ್ಧಪಡಿಸಲಾಗಿರುತ್ತೆ. ಅಂದರೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬಯೋಡಾಟಾ ಅದರಲ್ಲೇ ಇರುತ್ತೆ, ಎಲ್ಲವೂ ಕೂಡ ಪುಸ್ತಕಗಳಿದೆ, ವೆಬ್ಸೈಟ್ಗಳಿದೆ, ಮಾಹಿತಿ ಎಲ್ಲವನ್ನು ಕೂಡ ಅದಕ್ಕೆ ಓದಿಸಿ ಸಿದ್ಧಪಡಿಸಿಟ್ಟಿರ್ತಾರೆ. ಸೂಪರ್ ಕಂಪ್ಯೂಟರ್ ಮತ್ತು ಕ್ಲೌಡ್, ಅಂದರೆ ನಾವು ಫೋನ್ನಲ್ಲಿ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆ ಇಂಟರ್ನೆಟ್ ಮೂಲಕ ವಿಶ್ವದ ಎಲ್ಲೋ ಇರುವ ಬಲಿಷ್ಠ ಕಂಪ್ಯೂಟರ್ಗಳಿಗೆ ಸರ್ವರ್ ಮೂಲಕ ಸೆಕೆಂಡಿನ 1/100 ಭಾಗದಲ್ಲಿ ತಲುಪಿಬಿಡುತ್ತೆ. ಸೊ ಇದು ಮನುಷ್ಯನ ಮೆದುಳಿನ ನರಮಂಡಲದಂತೆ ಕೆಲಸ ಮಾಡಿಬಿಡುತ್ತೆ. ಗಣಿತದ ಸೂತ್ರಗಳ ಮೂಲಕ ಅತಿ ವೇಗವಾಗಿ ಮಾಹಿತಿಯನ್ನು ವಿಶ್ಲೇಷಿಸಿ ತಕ್ಷಣ ನಮಗೆ ಬೇಕಾದ ಉತ್ತರವನ್ನು ಸಿದ್ಧಪಡಿಸಿ ಮೊಬೈಲ್ ಸ್ಕ್ರೀನ್ ಮೇಲೆ ತಂದು ನಿಲ್ಲಿಸುತ್ತೆ. ಸೊ ಇದು AIನ ಹಿಂದಿನ ಒಂದು ಪ್ರಕ್ರಿಯೆ. ಆ ಸ್ಪೀಡಾಗಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ಕೂಡ ಕುತೂಹಲ ಏನಿತ್ತು. ಸೊ ಇದು ಈ ರೀತಿ ಪ್ರತಿಕ್ರಿಯೆ ಕೊಡುವಂಥದ್ದು. ಸೊ ಅಂದರೆ ಅದು ಟೈಪ್ ಮಾಡಲ್ಲ, ನಮಗೆ ಅದು ಟೈಪ್ ಮಾಡಿದಾಗೆ ಕಾಣುತ್ತೆ, ಅದು ಸ್ಕ್ರೀನ್ನಲ್ಲಿ ಒಮ್ಮೆಲೆ ತೋರಿಸಿಬಿಡೋದು, ಉತ್ತರವನ್ನು ಸ್ಕ್ರೀನ್ನಲ್ಲಿ ನಮಗೆ ಒಮ್ಮೆಲೆ ತೋರಿಸಿಬಿಡೋದು, ನಮಗೆ ಅದು ಟೈಪ್ ಮಾಡಿದ ಥರ ಕಾಣುತ್ತೆ ಅಷ್ಟೇ. ಸೊ ಇದು AI. ಇನ್ನು ಭವಿಷ್ಯದಲ್ಲಿ ಯಾವ ರೀತಿಯಲ್ಲಿ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂದರೆ, AI ಮನುಷ್ಯನಿಗೆ ಕೆಲಸಗಾರನಾಗಿಯೇ ಹೊರತು ಮನುಷ್ಯನ ಬದಲಿಯಾಗಿ ಅಲ್ಲ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದರಿಂದ ಆದರೂ ಕೂಡ ಭವಿಷ್ಯದಲ್ಲಿ ಅದ್ಭುತ ಅನುಕೂಲ ಖಂಡಿತವಾಗಿಯೂ ಕೂಡ. ವೈದ್ಯಕೀಯ ರಂಗದಲ್ಲಿ ಕ್ರಾಂತಿ ಉಂಟಾಗ್ಬೋದು. ಅಂದರೆ ಕ್ಯಾನ್ಸರ್ನಂಥ ದೊಡ್ಡ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಲಿಕ್ಕೆ, ಹೊಸ ಔಷಧಿಯನ್ನು ಸಂಶೋಧಿಸಲಿಕ್ಕೆ AI ವೈದ್ಯರಿಗೆ ಸಹಾಯ ಕೂಡ ಮಾಡ್ತಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯಕ್ಕೆ ತಕ್ಕಂತೆಯೂ ಕೂಡ AI ಶಿಕ್ಷಕನಾಗಿ ಪಾಠ ಕೂಡ ಕಲಿಸುತ್ತೆ. ಹವಾಮಾನ ವೈಪರೀತ್ಯ, ಮಣ್ಣಿನ ಗುಣಮಟ್ಟ, ಬೆಳೆಗಳಿಗೆ ಬರುವ ರೋಗವನ್ನು ಮುಂಚಿತವಾಗಿ ಪತ್ತೆ ಹಚ್ಚಿ ರೈತರಿಗೆ ಮಾರ್ಗದರ್ಶನ ಕೂಡ ನೀಡುತ್ತೆ. ಆಫೀಸ್ ಕೆಲಸಗಳು, ಇಮೇಲ್ ಬರೆಯುವುದು, ಡೇಟಾ ಎಂಟ್ರಿಯಂತಹ ಸಮಯ ಹಿಡಿಯುವ ಕೆಲಸವನ್ನು AI ಸುಲಭಗೊಳಿಸ್ತಾ ಇರುವುದರಿಂದ ಮನುಷ್ಯರು ಹೆಚ್ಚು ಸೃಜನಶೀಲ ಕೆಲಸಗಳತ್ತ ಕೂಡ ಗಮನ ಹರಿಸಬಹುದು. ಸೊ ಈ ರೀತಿಯ ಕೆಲವೊಂದಿಷ್ಟು ಅದರಿಂದ ಏನು ಒಳ್ಳೆಯದಾಗ್ತಾ ಇದೆ. ಸೊ ಆದರೂ ಕೂಡ ಇದೇನೆಂದರೆ ಸವಾಲುಗಳು ಏನು ಅಂತ ಹೇಳಿದರೆ, ಸೊ ಇನ್ನೂ ಕೂಡ ಇದರಿಂದ ಬೇರೆ ಬೇರೆ ರೀತಿಯಲ್ಲಿ ಸವಾಲುಗಳು ಆಗಲಿಕ್ಕಿಲ್ವ ಅಂತ ಹೇಳಿಕೊಂಡು, ಯಾಕಂದರೆ ಕೆಲವರಿಗೆ ಕೆಲಸ ಹೋಗುವಂತಹ ಒಂದು ಭಯ ಇರುತ್ತೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಆತಂಕ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ. ಯಾಕಂತ ಹೇಳಿದರೆ ಈ ಪೋಸ್ಟರ್ ಡಿಸೈನರ್ ಅಂತ ಕೂಡ ಇರ್ತಾರೆ ನೋಡಿ, ಪಾಪ ತುಂಬ ಒಂದು ಫೋಟೋ ಕಳಿಸಿ ಒಂದು ಮ್ಯಾಟ್ರ್ ಬರೆದು ಕೊಡು ಅಂತ ಹೇಳಿದರೂ ಕೂಡ ಅವರು ಅದಕ್ಕೆ ಕೂತು ಒಂದು 1/2 ಗಂಟೆ 1 ಅವರ್ ಕೂತ್ಕೊಳ್ಬೇಕಾಗುತ್ತೆ, ಪೋಸ್ಟರ್ ಡಿಸೈನ್ ಮಾಡಿ ನಮಗೆ ಕಳಿಸ್ತಾ ಇದ್ರು. ಆದರೆ ಇವಾಗ AI ಏನು ಮಾಡ್ತಾ ಇದೆ ಅಂದರೆ, ಒಂದೇ ಗಳಿಗೆ
ಒಂದು ನಿಮಿಷವೂ ಕೂಡ ತಡೆಯಿಲ್ಲ, ರಪ್ಪ ಮಾಡಿಕೊಡುತ್ತೆ, ಅಷ್ಟು ಸ್ಪೀಡಾಗಿ ಮಾಡಿಕೊಡುತ್ತೆ. ಕವಿಗಳಿಗೆ ಕವನವನ್ನು ಬರೆದುಕೊಡುತ್ತೆ, ಕಥೆಗಾರರಿಗೆ ಕಥೆಯನ್ನು ಕೂಡ ಬರೆದುಕೊಡುತ್ತೆ ಕೇಳಿದರೆ. ಆದರೆ ಇಲ್ಲಿರುವಂಥದ್ದು ಸವಾಲೇನಂತ ಹೇಳಿದರೆ, ಕವಿಗಳಿಗೆ, ಕಥೆಗಾರರಿಗೆ, ಪೋಸ್ಟರ್ ಡಿಸೈನರ್ಗಳಿಗೆ, ಅವರಿಗೊಂದು ರೀತಿಯ ಆತಂಕ. ಅಂದರೆ ಅವರ ಕೆಲಸ ಸಂಪೂರ್ಣವಾಗಿ ಹೋಗಿಬಿಡುತ್ತೆ, ಬದಲಿಗೆ ಏನಾದರೂ ಒಂದು ಆಗಿಬಿಡುತ್ತೆ ಅಂತ. ಆದರೆ ಇಲ್ಲಿ ನಾವು ಹೇಳಬೇಕು ಅಂತ ಹೇಳಿದರೆ, ಕೆಲಸ ಸಂಪೂರ್ಣವಾಗಿ ಹೋಗಲಿಕ್ಕಿಲ್ಲ, ಆದರೆ ಕೆಲಸ ಮಾಡುವ ವಿಧಾನ ಇಲ್ಲಿ ಬದಲಾಗುವಂತಹ ಸಾಧ್ಯತೆ ಇರುತ್ತೆ. ಯಾರು ತುಂಬ ಸಾಧಾರಣವಾದ ಕೆಲಸವನ್ನು ಮಾಡ್ತಾರೋ ಅವರಿಗೆ ಖಂಡಿತ ಕೆಲಸದ ಅಭದ್ರತೆ ಎದುರಾಗುವಂಥದ್ದು. ಇವಾಗ ಕೇವಲ ಒಂದು ಫೋಟೋ ಹಾಕಿ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಇಟ್ಟು ಸರಳ ಪೋಸ್ಟರ್ ಮಾಡುವವರ ಅಗತ್ಯ ಇನ್ನು ಮುಂದೆ ಕೂಡ ಇರುವುದು ಕೂಡ ಭಾರಿ ಕಡಿಮೆ. ಯಾಕಂತ ಹೇಳಿದರೆ, ಅಂತಹ ಪೋಸ್ಟರ್ಗಳನ್ನು ಅಂಗಡಿ ಮಾಲೀಕರೇ ತಮ್ಮ ಮೊಬೈಲ್ನಲ್ಲಿ AI ಬಳಸಿ 2 ನಿಮಿಷದಲ್ಲಿ ಮಾಡಿಕೊಡ್ಬೋದು. ಸೊ ಆ ರೀತಿಯಲ್ಲಿ ಆಗ್ತಾಯಿದೆ. ಇವಾಗ ಅಂಗಡಿ ಮಾಲೀಕರು ಯಾರು ಪೋಸ್ಟರ್ ಡಿಸೈನರ್ ಇದ್ದಾರೋ, ಸೊ ಅವರು ಇವಾಗ AIಗೆ ಒಗ್ಗಿಕೊಳ್ತಾ ಇದ್ದಾರೆ. ಸೊ ಅವರು ಕೂಡ ಅಲ್ಲಿ ಪಟಪಟ ಅಂತ ಮಾಡಿಕೊಳ್ತಾ ಇದ್ದಾರೆ. ಆದರೆ ಕೆಲವರು ನಿಪುಣರು ಇರ್ತಾರೆ, ಪೋಸ್ಟರ್ ಡಿಸೈನ್ ಮಾಡಿದವರು, ಅವರು ಕೂಡ ಇವಾಗ ಮೊಬೈಲ್ನಲ್ಲಿ ಮಾಡಿಕೊಡ್ತಾರೆ. ಈ ರೀತಿಯಲ್ಲಿರುತ್ತೆ. ಗೂಗಲ್ನಿಂದ ಮಾಹಿತಿ ಕಾಪಿ ಪೇಸ್ಟ್ ಮಾಡಿ ಪ್ರಬಂಧ ಅಥವಾ ಲೇಖನ ಬರೆಯುವವರ ಜಾಗವನ್ನು AI ಕೂಡ ತುಂಬಿಬಿಡ್ಬೋದು. ಸೊ ಅದು ಕೂಡ ಒಂದು ರೀತಿಯ ಸಮಸ್ಯೆ ಇರುವಂಥದ್ದು. ಮತ್ತೊಂದಂದರೆ ಕಲಾತ್ಮಕ ರಂಗದಲ್ಲಿ ಮನುಷ್ಯನನ್ನು ಸಂಪೂರ್ಣವಾಗಿ ರಿಪ್ಲೇಸ್ ಮಾಡಲಿಕ್ಕೆ AIಗೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಅಂದರೆ ಅಲ್ಲಿ ಭಾವನೆಗಳ ಕೊರತೆ ಉಂಟಾಗುತ್ತೆ. ಯಾಕಂದರೆ AIಗೆ ಇಮೋಷನ್ ಇಲ್ಲ, ಮನುಷ್ಯನಿಗೆ ಮಾತ್ರ ಇಮೋಷನ್ಸ್ ಇರುವಂಥದ್ದು. AI ಕವನ ಬರೆಯಬಹುದು, ಆದರೆ ಅದಕ್ಕೆ ತನ್ನದೇ ಆದಂತಹ ಸ್ವಂತ ನೋವು, ನಲಿವು, ಪ್ರೀತಿ ಅಥವಾ ಕಣ್ಣೀರಿನ ಅನುಭವ ಅದಕ್ಕೆ ಇರಲ್ಲ. ಒಬ್ಬ ಕವಿ ತನ್ನ ಜೀವನದ ಅನುಭವದಿಂದ ಬರೆಯುವ ಸಾಲುಗಳು ಜನರ ಹೃದಯ ಮುಟ್ಟಬಹುದು, ಆದರೆ AI ಕೇವಲ ಪದಗಳನ್ನು ಜೋಡಿಸುತ್ತದೆ ವಿನಃ ಮನುಷ್ಯನ ಭಾವನೆಗಳನ್ನು ತುಂಬಲಿಕ್ಕೆ ಕಷ್ಟ ಇದೆ. ಮನುಷ್ಯನ ಭಾವನೆಗಳನ್ನು ತುಂಬಬೇಕು ಅಂತ ಹೇಳಿದರೆ ಅದು ಮನುಷ್ಯನೇ ಬೇಕಾಗತ್ತೆ. ಸೊ ಹಾಗಾಗಿ AIಗೆ ಇಮೋಷನ್ಗಳ ಕೊರತೆ ಹೊಂದಿದೆ. ಮತ್ತೊಂದು ಲೋಕಲ್ ಫ್ಲೇವರ್, ಅಂದರೆ ನಮ್ಮ ಹಳ್ಳಿ ಸೊಗಡು, ಕರಾವಳಿ ಅಥವಾ ಉತ್ತರ ಕರ್ನಾಟಕದ ವಿಶಿಷ್ಟ ಶೈಲಿಯ ಹಾಸ್ಯ, ಸಂಸ್ಕೃತಿಯ ಸೂಕ್ಷ್ಮತೆಗಳು AIಗೆ ಸರಿಯಾಗಿ ಅರ್ಥ ಆಗಲ್ಲ. ಅದನ್ನು ನಮ್ಮ ಭಾಗದ ಬರಹಗಾರರು ಮಾತ್ರ ಅದನ್ನು ತರಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ಮನುಷ್ಯನ ಶಕ್ತಿ. ಹಾಗಾಗಿ ಭಾವನೆಗಳನ್ನು ಬರೀಬೇಕು ಅಂತ ಹೇಳಿದರೆ ಅದು ಮನುಷ್ಯನಿಗೇ ಸಾಧ್ಯ. ಸೊ ಹಾಗಾಗಿ ಕೆಲಸ ಅಂತೂ ಹೋಗಲ್ಲ, ಬದಲಿಗೆ AI ಬಳಸುವವರ ಕೈಗೆ ಹೋಗಿಬಿಡುತ್ತಷ್ಟೇ. ಇದು ಇಂದಿನ ಕೈ ಸತ್ಯ. ಕವಿಗಳು ಅಥವಾ ಡಿಸೈನರ್ಗಳ ಕೆಲಸವನ್ನು AI ಅಂತೂ ಕಸಿದುಕೊಳ್ಳಲ್ಲ. ಬದಲಿಗೆ ಯಾವ ಕವಿ ಅಥವಾ ಡಿಸೈನರ್ AIಯನ್ನು ಬಳಸಲು ಕಲಿತಿರ್ತಾರೋ, ಸೊ ಅವರು AI ಬಳಸುವವರ ಕೆಲಸವನ್ನು ಕಸಿದುಕೊಳ್ಳುತ್ತಾರೆ. ಸೊ ಹಾಗಾಗಿ ಹಿಂದೆ ಒಂದು ದೊಡ್ಡ ಪೋಸ್ಟರ್ ಅಥವಾ ಗ್ರಾಫಿಕ್ಸ್ ಮಾಡಲಿಕ್ಕೆ ಡಿಸೈನರ್ಗೆ 2 ದಿನ ಅಂತೂ ಕೂಡ ಬೇಕು. ಈಗ ಅದೇ ಡಿಸೈನರ್ AI ಸಹಾಯದಿಂದ ಕೇವಲ 2 ಗಂಟೆಯಲ್ಲಿ ಅದ್ಭುತವಾದ 10 ಐಡಿಯಾಗಳನ್ನು ಗ್ರಾಹಕರಿಗೆ ತೋರಿಸ್ಬೋದು. ಕಥೆಗಾರರಿಗೆ ಕೆಲವೊಮ್ಮೆ ಮುಂದೆ ಏನು ಬರೀಬೇಕು ಅಂತ ತೋಚದೆ ರೈಟರ್ಸ್ ಬ್ಲಾಕ್ ಆಗಿಬಿಡುತ್ತೆ. ಅಂತಹ ಸಮಯದಲ್ಲಿ AIನಿಂದ ಐಡಿಯಾಗಳನ್ನು ಪಡೆದು ತಮ್ಮದೇ ಶೈಲಿಯಲ್ಲಿ ಅದ್ಭುತ ಕಥೆ ಕೂಡ ಹೆಣೆಯಬಹುದು. ಸೊ ಹಾಗಾಗಿ ಹಿಂದೆ ಕಂಪ್ಯೂಟರ್ ಬಂದಾಗ ಟೈಪ್ ರೈಟರ್ ಬಳಸುವವರನ್ನೆಲ್ಲ ನಮಗೆ ಕೆಲಸ ಹೋಗುತ್ತೆ ಅಂತ ಹೆದರ್ತಾ ಇದ್ರು ಯಾವಾಗ ಟೈಪ್ ರೈಟರ್ ಬಂದಾಗ. ಆದರೆ ಏನಾಯಿತಂದರೆ ಕಂಪ್ಯೂಟರ್ ಕಲಿತವರಿಗೆ ಲಕ್ಷಾಂತರ ಹೊಸ ಕೆಲಸಗಳು ಕೂಡ ಸಿಕ್ಕಿಬಿಟ್ಟವು. ಈಗ AI ಕೂಡ ಹಾಗೆ. ಇದೊಂದು ಹೊಸ ತಂತ್ರಜ್ಞಾನ. ಪೋಸ್ಟರ್ ಮಾಡುವವರು, ಕವನ ಬರೆಯುವವರು AIಯನ್ನು ತಮ್ಮ ಶತ್ರು ಅಂದುಕೊಳ್ಳದೆ ಅದನ್ನೊಂದು ಸಹಾಯಕ ಆಯುಧವಾಗಿ ಅಂತ ಬಳಸಿಕೊಳ್ಬೋದು. ಕಲಾವಿದನ ಕಲ್ಪನೆಗೆ ಮರಣ ಇಲ್ಲ. ತಂತ್ರಜ್ಞಾನ ಕೇವಲ ಒಂದು ಏನು ಮಾಧ್ಯಮವಷ್ಟೇ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಹಿಂದೆ ಒಂದು ಪ್ರಬಂಧ ಬರೀಬೇಕು ಅಂತ ಹೇಳಿದರೆ, ಕಥೆಯನ್ನು ಯೋಚಿಸಬೇಕು ಅಂತ ಹೇಳಿದರೆ ನಾವು ಪುಸ್ತಕಕ್ಕೆ ನೋಡ್ತಿದ್ದೆವು, ಮೆದುಳಿಗೆ ಕೆಲಸ ಕೊಡ್ತಿದ್ದೆವು, ಮೆದುಳಿನ ಸಾಮರ್ಥ್ಯ ಕೂಡ ಹೆಚ್ಚಾಗ್ತಾ ಇತ್ತು. ಆದರೆ ಇವಾಗ AIಗೆ ನಾವು ಒಗ್ಗಿಕೊಳ್ಳುವುದರಿಂದ ಸೊ ಆ ರೀತಿಯ ಕೆಲಸ ಆಗ್ತಾ ಇಲ್ಲ, ತಾಳ್ಮೆ ಕಡಿಮೆ ಆಗ್ತಾ ಇದೆ, ಯೋಚಿಸುವ ಶಕ್ತಿ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಅದನ್ನೇ ನಾವು ಹೇಳಿದ್ದು, ನಾವು ಯಾವತ್ತೂ ಕೂಡ ನಮ್ಮ ತಂತ್ರಜ್ಞಾನದ ವೇಗಕ್ಕೆ ನಮ್ಮ ವಿವೇಕವನ್ನು ಕೂಡ ಅಡವಿಡಬಾರದು ಅಂತ. ತಂತ್ರಜ್ಞಾನ ನಮ್ಮ ಕೆಲಸವನ್ನು ಸುಲಭ ಮಾಡ್ತಾ ಹೋಗುತ್ತೆ, ಆದರೆ ನಮ್ಮ ಯೋಚನಾ ಶಕ್ತಿಯನ್ನು ಕೊಲ್ಲದೇ ರೀತಿಯಲ್ಲಿ ಇರುವುದು ಅದು ನಮ್ಮಲ್ಲಿ ಮೂಡಬೇಕಾದ ಜಾಣತನ. ಹಾಗಾಗಿ ಯಾವಾಗ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗ್ತೀವಿಯೋ, ಸೊ ಆವಾಗ ನಮ್ಮ ಬದುಕಿಗೂ ಕೂಡ ಒಂದು ಅರ್ಥ ಸಿಗ್ತಾ ಹೋಗುತ್ತೆ.
ಸೊ ಈ ರೀತಿಯ ಕೆಲವೊಂದಿಷ್ಟು ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತ ನಮ್ಮ ಜೀವನದಲ್ಲಿ ಕೂಡ ಒಳ್ಳೆಯದಾಗ್ಬೋದು. AIಯಿಂದ ಭವಿಷ್ಯದಲ್ಲಿ ಕೂಡ ಒಳ್ಳೆಯದಾಗುವಂತಹ ಸಾಧ್ಯತೆ ಕೂಡ ಇರ್ಬೋದು ನಾವು ನೋಡಲಿಕ್ಕೆ ಹೋದರೆ. ಸೊ ಹಾಗಾಗಿ ಎಲ್ಲ ವಿಚಾರವನ್ನು ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡಿಕೊಂಡು ಇನ್ನೂ ಕೂಡ ಮುಂದೆ ಹೋಗಬೇಕಾದದ್ದು, ಧಾರಾಳ ಅವಕಾಶಗಳು ಖಂಡಿತವಾಗಿಯೂ ಕೂಡ ಬಂದುಬಿಡುತ್ತೆ. ಎನಿವೆ, ಆ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿದ್ದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳಿಗೆ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು ಮಾತಾಡ್ತಾ ಇದ್ದೆವು. ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು AI ಇದಕ್ಕೆ ಸಂಬಂಧ

ಸೊ ಮತ್ತೊಂದು ಕಡೆ ನಾವು ನೋಡಲಿಕ್ಕೆ ಹೋದರೆ ಇನ್ನೂ ಕೂಡ ಆಸಕ್ತಿದಾಯಕ ಅಂಶಗಳು ಇನ್ನಷ್ಟು ಇದೆ. ಇನ್ನೂ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ AI ನಡಿಗೆ, ಅದು ಕೂಡ ಇನ್ನು ಒಂದು ಪರ್ಸನಲೈಸ್ಡ್ ಲರ್ನಿಂಗ್ ಥರ ಮುಂದೆ ಬರುತ್ತೆ. ಮಕ್ಕಳು ಓದುವ ಕಲಿಯುವ ವಿಧಾನವನ್ನೇ AI ಏನು ಮಾಡುತ್ತೆ ಅಂದರೆ ಬದಲಾಯಿಸಿಬಿಡುತ್ತೆ. ಪ್ರತಿಯೊಬ್ಬ ಮಗುವಿನ ಬುದ್ಧಿಶಕ್ತಿ ಒಂದೇ ಥರ ಇರಲ್ಲ. AI ವಿದ್ಯಾರ್ಥಿಯ ವೇಗಕ್ಕೆ ತಕ್ಕಂಥ ಪಾಠಗಳನ್ನು ನಿಧಾನವಾಗಿ ಮತ್ತು ವೇಗವಾಗಿ ಕಲಿಸಬಹುದು. ಮತ್ತು ಯಾವುದೇ ಕಷ್ಟದ ಇಂಗ್ಲಿಷ್ ವಿಷಯವನ್ನಾದರೂ ಕ್ಷಣಾರ್ಧದಲ್ಲಿ ಸರಳ ಕನ್ನಡಕ್ಕೆ ಭಾಷಾಂತರಿಸಿ ಸುಲಭವಾದ ಉದಾಹರಣೆಗಳೊಂದಿಗೆ ಮಕ್ಕಳಿಗೆ ಅರ್ಥ ಮಾಡಿಸಬಲ್ಲದು. ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ AI ಇನ್ನು ಅದರ ಪ್ರಭಾವ ಜಾಸ್ತಿಯಾಗಿ ಬಳಕೆ ಆಗ್ಬೋದು. ಸೊ ಇನ್ನು ಆರೋಗ್ಯ ರಕ್ಷಣೆಯಲ್ಲಿ ಕೂಡ ಒಂದು ದೊಡ್ಡ ನೆರವು ಕೂಡ ಕೊಡ್ಬೋದು. ಆಗ ತಾನೇ ಹೇಳಿದೆ ಕೆಲವೊಂದಿಷ್ಟು ಕ್ಯಾನ್ಸರ್ ಅದು ಇದಕ್ಕೆ, ಮತ್ತು ವೈದ್ಯಕೀಯವಾಗಿ ವೈದ್ಯರುಗಳಿಗೆ ಯಾವ ರೀತಿಯಲ್ಲಿ ಕೂಡ ನೆರವು ಕೊಡುತ್ತೆ, ಮತ್ತು ನಮ್ಮಂಥ ಸಾಮಾನ್ಯರಿಗೂ ಕೂಡ ಯಾವ ರೀತಿಯಲ್ಲಿ ನೆರವು ಮಾಡುತ್ತೆ ಅಂತ. ಇವಾಗ ಕೆಲವೊಂದಿಷ್ಟು ಪ್ರಿಸ್ಕ್ರಿಪ್ಷನ್ ಅಥವಾ ಕೆಲವೊಂದಿಷ್ಟು ರಿಪೋರ್ಟುಗಳು ನಾವು ಡಾಕ್ಟರ ಬಳಿಯೇ ಹೋಗಿ ನೋಡಬೇಕು ಅಂತಿಲ್ಲ. ಒಮ್ಮೊಮ್ಮೆ ಇದರಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಅದು ವಿವರಣೆ ಕೊಟ್ಟು ನಮಗೆ ಅರ್ಥ ಮಾಡಿಸುತ್ತೆ. ಹಾಗೆಯೇ ವೈದ್ಯಕೀಯ ರಂಗದಲ್ಲೂ ಕೂಡ AI ಕೇವಲ ತಂತ್ರಜ್ಞಾನವಾಗಿ ಉಳಿದಿಲ್ಲ, ಜೀವ ಉಳಿಸುವ ಸಂಜೀವನಿಯಾಗ್ತಾ ಇದೆ. ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ರಿಪೋರ್ಟನ್ನು ಮನುಷ್ಯನಿಗಿಂತ ಸೂಕ್ಷ್ಮವಾಗಿ ಪರಿಶೀಲಿಸಿ ಕ್ಯಾನ್ಸರ್ ಅಥವಾ ಹೃದಯಾಘಾತದ ಲಕ್ಷಣವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತಾ ಇದೆ. ರೋಗಗಳ ಮುನ್ಸೂಚನೆಯನ್ನು ಕೂಡ AI ಕೊಡ್ತಾ ಇದೆ. ಸೊ ಇದು ಕೂಡ ಒಂದು ರೀತಿಯಲ್ಲಿ ಏನು ಹೆಲ್ತ್ ಕೇರ್ ರಿವಾಲ್ಯೂಷನ್ ಅಂತ ಕೂಡ ಹೇಳ್ಬೋದು. ಸ್ಮಾರ್ಟ್ ವಾಚ್ಗಳು ಕೂಡ ನಮ್ಮ ಕೈಯಲ್ಲಿರುವಂತಹ ಸ್ಮಾರ್ಟ್ ವಾಚ್ಗಳು ಕೂಡ ಹೃದಯ ಬಡಿತ ವ್ಯತ್ಯಾಸವಾದರೆ ತಕ್ಷಣ ಎಚ್ಚರಿಕೆ ಕೊಟ್ಟು ಕೂಡ ಪ್ರಾಣ ಉಳಿಸುತ್ತೆ. ಸೊ ಇದೆಲ್ಲ AIನಿಂದ ಆಗ್ತಾ ಇರುವಂಥದ್ದು. ಸೊ ಇನ್ನು ಕೃಷಿ ಕ್ಷೇತ್ರದಲ್ಲೂ ಕೂಡ ಡಿಜಿಟಲ್ ಮಾರ್ಗದರ್ಶನ ಕೂಡ ಕೊಡ್ಬೋದು. ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ರೈತರನ್ನು ಯಾರನ್ನು ಕರೀತಿದ್ದೇವೆಯೋ, ಸೊ ಅವರಿಗೂ ಕೂಡ AI ಇವತ್ತು ದಾರಿದೀಪವಾಗ್ತಾ ಇದೆ. ಒಂದು, ತಮ್ಮ ಮೊಬೈಲ್ನಲ್ಲಿ ರೋಗ ಬಂದ ಬೆಳೆಯ ಫೋಟೋ ತೆಗೆದು ಅಪ್ಲೋಡ್ ಮಾಡಿದರೆ ಸಾಕು, AI ಅದು ಯಾವ ರೋಗ, ಅದಕ್ಕೆ ಯಾವ ಔಷಧಿ ಸಿಂಪಡಿಸಬೇಕು ಅಂತ ತಕ್ಷಣ ಹೇಳಿಬಿಡುತ್ತೆ AI. ಸೊ ಒಂದು ಫೋಟೋ ತೆಗೆದು ChatGPT ಹಾಕಿದರೆ ಸಾಕು, ಜಿಮಿನಿಯಲ್ಲಿ ಹಾಕಿದರೆ ಸಾಕು, ರಪ್ಪ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟು ಬಿಡುತ್ತೆ. ಅದಕ್ಕೆ ಯಾವ ರೀತಿಯ ರೋಗ ಬಂದಿದೆ ಅಂತ ಅದು ಕೂಡ ತಿಳಿಸಿಕೊಡುತ್ತೆ. ಮತ್ತು ಯಾವಾಗ ಮಳೆ ಬರಬಹುದು, ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕು, ಅದರ ಬಗ್ಗೆ ನಿಖರವಾದ ಮಾರ್ಗದರ್ಶನ ಕೂಡ ಕೊಡುತ್ತೆ. ಹಾಗಾಗಿ ರೈತರಿಗೂ ಕೂಡ AI ಒಂದು ಮಾರ್ಗದರ್ಶನ ಕೊಡುವಂತಹ ಒಂದು ಸಾಧನ ಆಗಿಬಿಟ್ಟಿದೆ. ಸೊ ಇನ್ನು ನಾವು ಮತ್ತೊಂದು ಕರಾಳ ಮುಖ ಅಂತ ಹೇಳಿದರೆ ಭವಿಷ್ಯದ ಸವಾಲು ಡೇಟಾ ಪ್ರೈವಸಿ. ಸೊ ಇದೇ ದೊಡ್ಡದಾಗಿರುವಂತಹ ಒಂದು ಸವಾಲು. ನಾವು ಮೊಬೈಲ್ನಲ್ಲಿ ಏನೇ ಮಾತನಾಡಿದರೂ ಹುಡುಕಿದರೂ AI ಅದನ್ನು ಗಮನಿಸ್ತಾನೇ ಇರುತ್ತೆ. ನಮ್ಮ ವೈಯಕ್ತಿಕ ಮಾಹಿತಿ, ಆಲೋಚನೆಗಳು, ತಂತ್ರಜ್ಞಾನ ಅದು AI ಕೈ ಸೇರ್ತಾ ಇಲ್ಲ, ಅದು ಕಂಪನಿಗಳ ಕೈ ಸೇರ್ತಾ ಇದೆ. ಸೊ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಇಂಟರ್ನೆಟ್ ಬಳಸುವಾಗ ನಮ್ಮ ಖಾಸಗಿ ಮಾಹಿತಿ ಏನಿದೆಯೋ, ಸೊ ಅದರ ಬಗ್ಗೆ ನಾವೇ ಜವಾಬ್ದಾರರಾಗಿರಬೇಕು. ತಂತ್ರಜ್ಞಾನ ಬೆಳೀತಾ ಹೋಗುತ್ತೆ, ಆದರೆ ನಮ್ಮ ಡೇಟಾ, ನಮ್ಮಲ್ಲಿರುವಂತಹ ಪ್ರೈವೇಟ್ ಕೆಲವೊಂದಿಷ್ಟು ಮಾಹಿತಿ, ಇನ್ಫಾರ್ಮೇಷನ್ಸ್, ಇದೆಲ್ಲವೂ ಕೂಡ ನಮ್ಮಲ್ಲಿ ನಾವು ಜಾಗೃತರಾಗಿ ಇಟ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು. ಸೊ ಹಾಗಾಗಿ ಇಂಟರ್ನೆಟ್ ಬಳಸುವಾಗ ನಾವು ಇದನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಭವಿಷ್ಯದ ಸವಾಲೇ ಡೇಟಾ ಪ್ರೈವಸಿ ಮತ್ತು ಸುರಕ್ಷತೆ, ಡೇಟಾ ಪ್ರೈವಸಿ. ಸೊ ಹಾಗಾಗಿ ವಿಜ್ಞಾನ ಜಗತ್ತಿಗೆ ಕಣ್ಣು ಕೊಡಬಲ್ಲದು, ಆದರೆ ಆ ಕಣ್ಣಿನಿಂದ ನಾವು ಸೃಷ್ಟಿಯನ್ನು ನೋಡಬೇಕು ಅಥವಾ ವಿನಾಶವನ್ನು ನೋಡಬೇಕು, ಅದು ವಿವೇಚನೆ ಯಾರಿಗೆ, ಅದು ಮನುಷ್ಯನ ಕೈಯಲ್ಲೇ ಇದೆ, ಆತನದ್ದಾಗಿರಬೇಕು ಆ ವಿವೇಚನೆ. AIಯನ್ನು ಒಂದು ಅದ್ಭುತ ಕೆಲಸಗಾರನನ್ನಾಗಿ ನಾವು ಬಳಸಬೇಕಾದದ್ದು ಅದು ನಮ್ಮ ಜಾಣತನ, ಆದರೆ ನಮ್ಮ ಬದುಕಿನ ಯಜಮಾನ ಸ್ಥಾನವನ್ನು ನಾವು ಅದಕ್ಕೆ ಬಿಟ್ಟು ಕೊಡುವುದು ಸರಿಯಲ್ಲ, ಬಿಟ್ಟು ಕೊಡದೇ ಇರೋದು ಒಳ್ಳೆಯದು. ಸೊ ಹಾಗಾಗಿ ಅದು ನಮ್ಮ ಗುಲಾಮರಾಗಿ ಇರಬೇಕು ವಿನಃ ನಾವು ಅದಕ್ಕೆ ಗುಲಾಮರಾಗೋಕ್ಕೆ ಬಿಡುವುದು ಅದು ಕೂಡ ಸರಿಯಲ್ಲ. ಸೊ ಹಾಗಾಗಿ ಈ ರೀತಿ ಕೆಲವೊಂದಿಷ್ಟು ಸೂಕ್ಷ್ಮತೆಗಳನ್ನು ನಾವು ಗಮನಿಸಿದರೆ ಒಳ್ಳೆಯದು ಅನ್ನುವಂತಹ ಒಂದು ವಿಚಾರ ಇದು ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ. AI ತಂತ್ರಜ್ಞಾನ ಏನು, ಅದರ ಸವಾಲುಗಳು, ಅದರ ಭವಿಷ್ಯಕ್ಕೆ ಯಾವ ರೀತಿಯಲ್ಲಿ ಒಳ್ಳೆಯದು, ಮತ್ತು ಅದು ಸ್ಪೀಡಾಗಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡುತ್ತೆ, ಮತ್ತು ನಮ್ಮ ಮೊಬೈಲ್ನಲ್ಲಿ ನಾವು ಯಾವ ರೀತಿಯಲ್ಲಿ ಇನ್ಸ್ಟಾಲ್ ಮಾಡ್ಬೋದು, ಮತ್ತು ನಮ್ಮ ಮೊಬೈಲ್ನಲ್ಲಿ ನಾವು ಯಾವ ರೀತಿಯಲ್ಲಿ ಅದರಲ್ಲಿ ಚಾಟ್ ಮಾಡ್ಬೋದು. ಸೊ ಇದರೆಲ್ಲವನ್ನು ಕೂಡ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದ್ದೀನಿ. ಸೊ ಕಾರ್ಯಕ್ರಮ ಇಷ್ಟ ಆಗಿರ್ಬೋದು ಅಂತ ಕೂಡ ಭಾವಿಸ್ತೀನಿ. ಕಾರ್ಯಕ್ರಮ ಇಷ್ಟ ಆಗಿದ್ದರೆ ನೀವು ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಕೂಡ

ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ಹಂಚಿಕೊಳ್ಬೋದು. ಕೇಳುಗರೆ, ಇದು ಈ ಹೊತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ವಿವೇಕಾನಂದರು ಏನು ಮಾಡಿದರು ಅಂದರೆ, ತನ್ನ ಜೀವನದಲ್ಲಿ ಸಂಪರ್ಕ ಬಂದವರು ಯಾರ್ಯಾರು ಬಂದರೋ ಅವರು ಯಾವ ಮಟ್ಟದಲ್ಲಿದ್ದಾರೆ ಅಂತ ಮೊದಲು ಗುರುತಿಸಿದರು. ಬಹಳ ಮುಖ್ಯವಾಗಿ ಮಾಡಬೇಕಾದ್ದು ಆ ಗುರುತಿಸಿ ಆ ಮಟ್ಟದಿಂದ ಮೇಲಕ್ಕೆತ್ತಿದ್ರು. ಅಂತೇ ಪರೋಕ್ಷಮಣಿಯಾಗುವಂಥದ್ದು. ಬರೀ ಅವರು ಅಧ್ಯಾತ್ಮದ ಮಾತುಗಳನ್ನೇ ಹೇಳ್ಕೊಂಡು ಊರೆಲ್ಲ ಸುತ್ತಿದ್ರೆ ಒಂದು 10-6 ಪುಸ್ತಕ ಗ್ರಂಥ ಬರ್ತಿತ್ತೇನೋ. ಉಪನಿಷತ್ ವ್ಯಾಖ್ಯೆಗಳು ಬರ್ಬೋದಾಗಿತ್ತು, ಬ್ರಹ್ಮಸೂತ್ರದ ಮೇಲೆ ಟೀಕೆ ಬರ್ಬೋದಾಗಿತ್ತು. ಆದರೆ ಎಲ್ಲರನ್ನೂ ಮುಟ್ಟುತ್ತಾರೆ ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಅವ್ರು ಮುಟ್ಟೋದ ಕಾರಣ ಇಷ್ಟೇ. ಕೆಲವು ಘಟನೆಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ ನಾನು. ಈ ಘಟನೆಗಳು ಹೇಗಿದ್ದಾವೆ ಗಮನಿಸಿ. ಅವರು ಹೇಗೆ ತನ್ನ ಮೊಟ್ಟ ಮೊದಲನೇ ವಿದ್ಯಾರ್ಥಿಯನ್ನು ಪಡ್ಕೊಂಡ್ರು, ಶಿಷ್ಯನನ್ನು ಪಡ್ಕೊಂಡ್ರು ಅನ್ನುವಂಥದ್ದು. ಹತ್ರಾಸ್ ಅಂತ ಒಂದು ಸ್ಟೇಷನ್ ರಾಜಸ್ಥಾನ ಹತ್ರ, ಟ್ರೈನ್ ಬಂದು ನಿಂತ್ಕೊಂತು. ಆ ಟ್ರೈನಿಂದ ವಿವೇಕಾನಂದರು ಕೆಳಗಿಳಿದ್ರು. ಆಗ ಅವ್ರು ಸೋಲೋ ಮಾಂಕ್, ಒಬ್ಬನೇ ಮನುಷ್ಯ, ಸನ್ಯಾಸಿ, ಹಿಂದೆ ಸನ್ಯಾಸಿ, ಒಬ್ಬರೇ ಓಡಾಡ್ತಿದ್ರು, ದೇಶ ಎಲ್ಲ ಸುತ್ತಬೇಕು. ಕೈಯಲ್ಲೊಂದು ತಿರುಗಣಿ ತಂಬಿಗೆ, ಅವಾಗೆಲ್ಲ ಭಾಳ ಸ್ಟ್ಯಾಂಡರ್ಡ್ ಅದು ನೀರು ಕುಡಿಯೋದಕ್ಕೆ. ನೀರು ತುಂಬಿಸ್ಕೋಬೇಕು ಅಂತ ಹೇಳಿದ್ರು. ಅಲ್ಲಿ ಮುಂದೆ ನಲ್ಲಿ ಇದೆ, ನೀರು ತುಂಬಿಸ್ಕೋಬೇಕು ಹೇಳಿದ್ರು. ಆ ಸಣ್ಣ ಸ್ಟೇಷನ್ ಅದು. ಆ ಸ್ಟೇಷನ್ ಮಾಸ್ಟರ್ ಒಬ್ಬಿದ್ದಾನೆ ಹುಡುಗ, ಅವನು 28-29 ವರ್ಷ ಹುಡುಗ, ಶರಶ್ಚಂದ್ರ ಗುಪ್ತಾ ಅಂತ ಅವನ ಹೆಸರು. ಅವನು ಸನ್ಯಾಸಿನ ನೋಡ್ದ, ಏನೋ ಶಾಕ್ ಹೊಡೆದಂಗಾಯ್ತು. ಆ ಪ್ರಖರವಾದ ಕಣ್ಣುಗಳನ್ನು ಎಲ್ಲೋ ನೋಡಿದ್ದೇನೆ ಅನ್ನಿಸ್ತು. ಒಂದು ವಾರದ ಹಿಂದೆ ನನ್ನ ಕನಸಲ್ಲಿ ಕಣ್ಣುಗಳು ಬಂದಿತ್ತು ಅಂತ ಅನಿಸ್ಬಿಡ್ತು. ನೋಡಿ ಹೇಗಿದೆ ಇದು, ಕಮ್ಯೂನಿಯನ್ ಅಂತಾರೆ ಇದನ್ನು, ಕಮ್ಯುನಿಕೇಷನ್ ಅನ್ನೋಲ್ಲ ಇದನ್ನು, ಮಾತಾಡದೆ ಸಂವಹನ ಮಾಡುವಂಥದ್ದು ಕಮ್ಯೂನಿಯನ್. ಈ ಕಣ್ಣು ನೋಡಿದ್ದೇನೆ ಅಂತ ಅವನೇನು ಅನಿಸ್ತೋ ಗೊತ್ತಿಲ್ಲ. ಸೀದಾ ಬಂದ ಸ್ವಾಮೀಜಿ ಕಡೆಗೆ, ಸ್ವಾಮೀಜಿ ಎಲ್ಲಿ ಹೊರಟಿದ್ದೀರಿ, ಇಂಥ ಊರಿಗೆ ಹೊರಟಿದ್ದೇನೆ ಅಂತ ಹೇಳಿದರು. ಒಂದು ದಿವಸ ನಮ್ಮಲ್ಲಿ ಇರ್ಬೋದಾ ನೀವು ಇವತ್ತು ಅಂತ ಕೇಳಿದೆ. ವಿವೇಕಾನಂದ್ರೆ ಇರ್ಬೋದು, ನನಗೇನು ತೊಂದರೆ ಇಲ್ಲ, ಆದರೆ ಒಂದು ಪ್ರಾಬ್ಲಮ್ ಇದೆ, ಮುಂದಿನ ಸ್ಟೇಷನ್ ಟಿಕೆಟ್ ನೀನೇ ತಕ್ಕೊಡ್ಬೇಕು, ನನ್ನ ಕಡೆ ದುಡ್ಡಿಲ್ಲ. ಆಯಿತು ಮಾಡ್ತೀನಿ ಅಂದ. ಇಳ್ಕೊಂಬಿಟ್ರು, ಅವನ ಬ್ಯಾಗೆಲ್ಲ ಹೊರಗೆ ತಂದ. ಇಳ್ಕೊಂಡು ಆ ಸ್ಟೇಷನ್ ಮಾಸ್ ಅನುಕೂಲ ಇರುತ್ತೆ, ಸ್ಟೇಷನ್ ಹಿಂಭಾಗದಲ್ಲೇ ಮನೆ, ಈ ಮನೆಯಲ್ಲಿ ಇರಿ, ಸ್ನಾನ ಗಿನ ಮಾಡಿ, ಬಿಸಿನೀರಿದೆ, ನಾನು ಇನ್ನೊಂದು ಟ್ರೈನ್ ಬರ್ತಾ ಇದೆ, ಸಿಗ್ನಲ್ ಕೊಟ್ಟು ಬರ್ತೀನಿ ಅಂತ ಹೋದ. ಇವರು ಆರಾಮಾಗಿ ಸ್ನಾನ ಮಾಡಿ ವಿಭೂತಿ ಹಾಕ್ಕೊಂಡು ಆರಾಮಾಗಿ ಕೂತು ಹಾಡ್ತಾಯಿದ್ರು. ಸನ್ಯಾಸಿ ಎಲ್ಲಿದ್ದರೆ ಅರಮನೆ ಅಷ್ಟೇ ಇದಷ್ಟೇ.
1: ರೇಡಿಯೋ ಸಾರಂಗ್ 107.8 FM.
2: ಆ ಪ್ರಖರವಾದ ಕಣ್ಣುಗಳನ್ನು ಎಲ್ಲೋ ನೋಡಿದ್ದೇನೆ ಅನ್ನಿಸ್ತು. ಒಂದು ವಾರದ ಹಿಂದೆ ನನ್ನ ಕನಸಲ್ಲಿ ಕಣ್ಣುಗಳು ಬಂದಿತ್ತು ಅಂತ ಅನಿಸ್ಬಿಡ್ತು. ನೋಡಿ ಹೇಗಿದೆ ಇದು, ಕಮ್ಯೂನಿಯನ್ ಅಂತಾರೆ ಇದನ್ನು.

0: रेडियो सारंग 107.8 FM।
1: ಮಾತಿಲ್ಲ ಕತೆ ಇಲ್ಲ, ವಿಚಿತ್ರ ನೋಡಿ ಇದು. ಮಾತಿಲ್ಲದೇನೆ ಕೆಲಸ ಆಗೋದಕ್ಕೆ ಕಮ್ಯುನಿಕೇಷನ್ ಅನ್ನಲ್ಲ, ಕಮ್ಯೂನಿಯನ್ ಅಂತಾರೆ. ಇದಕ್ಕೆ ಕಮ್ಯೂನಿಯನ್ ಅಂದರೆ ಮಾತಿಲ್ಲದೆ ಅರ್ಥ ಆಗುವಂಥದ್ದು. ಇದು ಬಹಳಷ್ಟು ಕಡೆ ನಮ್ಮ ಮನೆಯಲ್ಲೂ ಆಗುತ್ತೆ ಗೊತ್ತಾ. ತಕ್ಷಣ ಯಾರೋ ಬರ್ತಾರೆ ಮನೆಯಲ್ಲಿ, ಏನೋ ಸಾಮಾನಿಲ್ಲ, ಆ ಕಣ್ಸನ್ನೆಲ್ಲೇ ತಿಳಿದು ಹೋಗುತ್ತೆ, ಕಂಡ ಹೆಂಡತಿ ನಡು ಏನೋ ಇದೆ, ಇದು ವ್ಯವಸ್ಥೆ ಇದೆ ಅಂತ ಗೊತ್ತಾಗುತ್ತೆ. ಕಮ್ಯೂನಿಯನ್ ಅದು. ಕೆಲವೊಂದು ಸಲ ಮುಖ ನೋಡಿದಾಗ ನಿಮಗೂ ಒಂದ್ಸಲ ಆಗಿರುತ್ತೆ, ಮನೆಯಲ್ಲಿ ನೋಡಿ ಫೋನ್ ಪಕ್ಕ ಕೂತ್ಕೊಂಡಿರ್ತೀರಿ, ಯಾವುದೋ ಫೋನ್ ಸದ್ದಾಗತ್ತೆ, ಅವ್ರದ್ದೇ ಬಂದಿರಬೇಕು ನೋಡಿ ಫೋನ್ ಇದು ಅಂತೀರ, ಅವ್ರದ್ದೇ ಇರುತ್ತೆ. ಯು ಫೀಲ್ ಇಂಟ್ಯೂಟಿವ್ಲಿ ಹಿಂಗಾಗತ್ತೆ ಅನ್ನುವಂಥದ್ದು. ಈ ಹುಡುಗ ಬಂದ್ಬಿಟ್ರು. ಇದಕ್ಕೆ ಸಮಾಂತರವಾಗಿರುವಂಥದ್ದು ಇನ್ನು ಒಂದೇ ಘಟನೆ ನಮಗೆ ಸಿಗೋದು ಇತಿಹಾಸದಲ್ಲಿ, ಅಂದರೆ ಒಂದೇ ಘಟನೆ. ಈ ಘಟನೆ ಹೇಗೆ, ಶಿಷ್ಯ ಗುರುವನ್ನು ಒಪ್ಕೊಂಡು ಅವನ ಹಿಂದೆ ಹೋದಾಗ ಗುರು ಯಾರು ಅಂತ ಕೂಡ ಕೇಳಲಿಲ್ಲ, ನಿಮ್ಮ ಹೆಸರೇನು ಅಂತ ಕೇಳಿಲ್ಲ, ಯಾವ ಮಠ ಅಂತ ಕೇಳಿಲ್ಲ. ಅವ್ರು ನೋಡಿ ಪ್ರಭಾವಿತನಾಗಿ ಕಾಲು ಮುಟ್ಟು ನಮಸ್ಕಾರ ಮಾಡಿ ಹಿಂದೆ ಹೋದದ್ದು, ಶಿಕ್ಷೆ ಆಗಿ ಹೋದದ್ದು. ಇದು ಇನ್ನೊಂದು ಸಮಾಂತರವಾದಂಥ ಘಟನೆ ಇದೆ. ಒಬ್ಬ ಬೆಸ್ತ ಮೀನು ಹಿಡಿಬೇಕು ಅಂತ ಗಾಳ ಹಾಕಿ ಕೂತಿದ್ದಾನೆ ಕೆರೆಯಲ್ಲಿ, ಬೆಳಗ್ಗೆಯಿಂದ ಕೂತಿದ್ದಾನೆ, ಒಂದು ಮೀನು ಬೀಳಿಲ್ಲ. ಕಂಗಾಲಾಗಿ ಹೋದ, ಮನೆಗೆ ಹೋದರೆ ಏನು ಊಟ ಮಾಡೋದು, ಒಂದು ಮೀನಿಲ್ಲ. ಕೂತಿದ್ದ, ಮಧ್ಯಾಹ್ನ ಆಯಿತು, ಹಾಗೆ ಕೂತಿದ್ದಾನೆ ಇಟ್ಕೊಂಡು. ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟಂಗೆ ಆಯಿತು. ತಿರುಗಿ ನೋಡ್ದ, ಒಬ್ಬ ತರುಣ, ಅವನು 28-29 ವರ್ಷ ತರುಣ, ಉದ್ದ ಗಡ್ಡ, ಕಣ್ಣಲ್ಲಿ ಕಣ್ಣು ತುಂಬ ಪ್ರೀತಿ, ಅಂತಃಕರಣ ಅನುಕಂಪೆ ಎಲ್ಲ ತುಂಬಿದೆ ಕಣ್ಣೊಳಗೆ. ಆತ ಹೇಳಿದಂತೆ, ಎಷ್ಟೊತ್ತು ಮೀನು ಹಿಡಿತೀಯಪ್ಪ ನೀನು? ಭಾಳ ಅದ್ಭುತವಾದ ಮಾತದು. ಹೌ ಲಾಂಗ್ ಡು ಯು ಕ್ಯಾಚ್ ಫಿಶ್, ಕಮ್ ವಿತ್ ಮೀ, ಐಲ್ ಟೀಚ್ ಯು ಹೌ ಟು ಕ್ಯಾಚ್ ಮೆನ್. ಎಷ್ಟು ಮೀನ ಹಿಡಿತಾನೆ, ಜೊತೆಗೆ ಬಾ, ಮನುಷ್ಯರನ್ನ ಹೆಂಗೆ ಹಿಡಿಬೇಕು ಕಳಿಸ್ಕೊಡ್ತೀನಿ ಅಂತ. ಈತ ಏನು ಮಾಡಿದ್ ಗೊತ್ತಾ, ಆ ಗಾಳ ಸಹಿತ ನೀರಲ್ಲಿ ಎಸೆದ್ಬಿಟ್ಟ, ಅವನಿಂದ ಹೊರಟ್ಬಿಟ್ಟ, ಆ ಊರಲ್ಲಿ ಹಾಯಿಸಿ ಹೋಗಬೇಕು. ಊರಲ್ಲಿ ಹೋಗ್ತಿರ್ಬೇಕಾದ್ರೆ ಅರ್ಧ ಊರು ಅರ್ಧ ದಾಟಿ ಹೋಗಿದ್ದಾನೆ. ಯಾರೋ ಬಂದು ಹೇಳಿದರು, ಆಂಡ್ರಿಯಾಸ್, ಅವನ ಹೆಸರು ಆಂಡ್ರಿಯಾಸ್ ಅಂತ, ಆಂಡ್ರಿಯಾಸ್ ಯುವರ್ ಫಾದರ್ ಈಸ್ ಡೆಡ್, ನಿಮ್ಮಪ್ಪ ತೀರ್ಕೊಂಬಿಟ್ರು, ಬಂದ್ಬಿಡು ಮನೆಗೆ ಅಂತ. ನೋಡಿ ಇಷ್ಟು ಅದ್ಭುತವಾದ ಕಥೆ ಇದು. ನಿಮ್ಮಪ್ಪ ತೀರ್ಕೊಂಡ್ರು ಮನೆಗೆ ಬಾ ಅಂದರೆ ಆತ ಮನೆಗೆ ಹೋಗಲಿಲ್ಲ, ಇದ್ದಾನಲ್ಲ ಮನುಷ್ಯ ಇನ್ನೊಬ್ಬನು ಕರ್ಕೊಂಡೋದ. ಅವನು ಕೇಳ್ತಾನೆ, ಸರ್ ಕ್ಯಾನ್ ಐ ಗೋ ಹೋಮ್? ಅವನು ಯಾರು ಅಂತ ಇನ್ನೂ ಹೆಸರು ಕೇಳಿಲ್ಲ. ನಮ್ಮಪ್ಪ ತೀರ್ಕೊಂಡ್ರಂತೆ, ಕರಿತಾ ಇದ್ದಾರೆ ಮನೆಗೆ ಹೋಗ್ಲಾ ಅಂತ ಕೇಳ್ದ. ಅದಕ್ಕೆ ಆತ ಏನು ಹೇಳ್ತಾರೆ, ಡೋಂಟ್ ವರಿ ಅಬೌಟ್ ದ ಡೆಡ್, ವರಿ ಅಬೌಟ್ ದ ಲಿವಿಂಗ್. ಆಯಿತು ಅಂದ, ನಾ ಬರಲ್ಲ ಅಂತ ಅಮ್ಮನಿಗೆ ಹೇಳು, ಎಲ್ಲ ಮಾಡು ಅಂತೇಳಿ ಹೋಗ್ಬಿಟ್ಟ ಅವನು ಹಿಂದೆ ಹೋದ. ಆ್ಯಂಡ್ ದಟ್ ಮಾಸ್ಟರ್ ವಾಸ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದಿ ಸ್ಟೂಡೆಂಟ್ ವಾಸ್ ಆಂಡ್ರಿಯಾಸ್. ಅದಕ್ಕೆ ಬರೀತಾರೆ, ಇಟ್ ಈಸ್ ಅ ಗ್ರೇಟ್ ಆನರ್ ಟು ಬಿ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದ ಗ್ರೇಟೆಸ್ಟ್ ಆನರ್ ಟು ಬಿ ದಿ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್.

0: Radio Sarang 107.8 FM.
1: ಏಸು ಕ್ರಿಸ್ತ ತನ್ನ ಮೊಟ್ಟ ಮೊದಲನೇ ವಿದ್ಯಾರ್ಥಿಯನ್ನ ಶಿಷ್ಯನನ್ನು ಪಡ್ಕೊಂಡದ್ದು ಹೀಗೆ ಮಾತಿಲ್ಲದೆ ಒಂದೂ ಮಾತಿಲ್ಲದೇನೆ ಅವನ ಹಿಂದೆ ಓದಿದ್ದು. ಅದೇ ಥರ ವಿವೇಕಾನಂದರು ಕೂಡ ತನ್ನ ಮೊಟ್ಟ ಮೊದಲನೇ ಶಿಷ್ಯ ಶರಶ್ಚಂದ್ರ ಗುಪ್ತ ಆದಂಥ ಸನ್ಯಾಸ ಆದಂಥ ಸದಾನಂದರು ಅಂತ ಸ್ವಾಮಿ ಸದಾನಂದರು ಅಂತಾದರು ಮೊದಲನೇ ಶಿಷ್ಯ. ಎಷ್ಟು ಮಾಡಿದ್ದಾರೆ ಕೆಲಸ ಆಶ್ಚರ್ಯ ಅನಿಸುತ್ತೆ. ಶಿಷ್ಯ ಗುರುಗೆ ಮಾಡಲಿಕ್ಕಿಲ್ಲ, ಅಷ್ಟು ಕೆಲಸವನ್ನು ಗುರುಗಳು ಮಾಡಿದ್ದಾರೆ ಶಿಷ್ಯನಿಗೆ. ಅವನು ಕಾಲಿಗೆ ಗುಳ್ಳೆ ಆದ ಎತ್ಕೊಂಡು ಹೋಗಿದ್ದಾರೆ, ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು ಅವನಿಗೆ, ಅವನು ಎತ್ಕೊಂಡು ಹೋಗಿದ್ದಾರೆ. ಆ ಪ್ರೀತಿ ಅಂತಃಕರಣ ಇದು ಗಮನಿಸಿ ಯಾವ ಮಟ್ಟದಲ್ಲಿ ಕೆಲಸ ಮಾಡಿತ್ತು ಶಕ್ತಿ ಇದು. ಶರಶ್ಚಂದ್ರ ಗುಪ್ತಾಗೆ ಕೆಲಸ ಇತ್ತು, ಸರ್ಕಾರಿ ನೌಕರಿ ಇತ್ತು, ಸೆಕ್ಯೂರಿಟಿ ಇತ್ತು, ಎಲ್ಲ ಇತ್ತು, ಭದ್ರತೆ ಇತ್ತು. ಫಿಸಿಯೋಲಾಜಿಕಲ್ ನೀಡ್ ಇರಲಿಲ್ಲ ಅವನಿಗೆ, ಸೆಕ್ಯೂರಿಟಿ ನೀಡ್ ಇರಲಿಲ್ಲ, ಮದುವೆ ಆಗಿರಲಿಲ್ಲ, ಲವ್ ಆ್ಯಂಡ್ ಎಫೆಕ್ಷನ್ ಬಂದೇ ಇರಲಿಲ್ಲ ಅವನಿಗೆ. ಅದನ್ನು ಗಮನಿಸಿ ಏನು ಮಾಡಿದ್ರು ಅಂದರೆ ಅವನ ಹೃದಯದಲ್ಲಿ ಒಂದು ಏನೋ ಆಸೆ ಇದೆ, ಯಾವುದೋ ಧರ್ಮ ಕಡೆ ಮನಸ್ಸು ಮಾಡಬೇಕು ಅಂತಿದೆ, ಅದನ್ನು ಹಿಡ್ಕೊಂಡು ಅದರ ಮೇಲೆ ಕೆಲಸ ಆಯ್ತು ನೋಡಿ. ಯಾವಾಗ ಅವನ ಹೃದಯದಲ್ಲಿ ಇದ್ದಂಥ ಧರ್ಮಾಪೇಕ್ಷೆ ಇದೆಯಲ್ಲ, ಧರ್ಮ ಅಪೇಕ್ಷೆ ಇದೆಯಲ್ಲ, ಅದು ಗುರುಗಳ ಕಡೆ ಸಿಗತ್ತೆ ಅಂದ ತಕ್ಷಣ ಬೆನ್ನತ್ತಿ ಹೋಗ್ಬಿಟ್ಟ, ಅವನು ಪೂರ್ತಿ ಪರಿವರ್ತನೆ ಆಗಿ ಸನ್ಯಾಸಿನೇ ಆಗಿ ಹೋಗ್ಬಿಟ್ಟ. ಇದು ಒಂದು ಘಟನೆ. ಇದು ಹುಡುಗ ಹೊಸದಾಗಿದ್ದವನು, ಸೆಷನ್ ಮಾಸ್ಟರ್ ಆಗಿದ್ದವನು. ಇನ್ನೊಂದು, ಇವರು ಲಾಹೋರ್ಗೆ ಹೋಗಿದ್ದರು ವಿವೇಕಾನಂದರು ಭಾಷಣ ಮಾಡೋದಕ್ಕೆ, ಲಾಹೋರ್ ಯೂನಿವರ್ಸಿಟಿಯಲ್ಲಿ ಕರೆದಿದ್ದರು ಭಾಷಣ ಮಾಡಬೇಕು ಅಂತ. ಆಗಲೇ ಸ್ವಲ್ಪ ಹೆಸರಿತ್ತು ವಿವೇಕಾನಂದರು ಚೆನ್ನಾಗಿ ಮಾತಾಡ್ತಾರೆ ಅಂತ. ಯೂನಿವರ್ಸಿಟಿ ಪ್ರೊಫೆಸರ್ಸ್ ಎಲ್ಲ ಕೂತಿದ್ದಾರೆ ಸಾಕಷ್ಟು ಜನ, ನೂರಾರು ಜನ. ಇವ್ರು ಹೋಗಿ ಮಾತಾಡಿದರು, ನಮ್ಮ ಭಾರತೀಯ ಪರಂಪರೆ ಅಂತ ಮಾತಾಡಿದರು. ಎಲ್ಲ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ಸ್ ಇರ್ತಾರಲ್ಲ, ಅಲ್ಲೊಬ್ಬರು ಭಾಳ ಅತ್ಯಂತ ಪ್ರಖರ ವಿದ್ವಾಂಸರಾದಂಥ ಒಬ್ಬರು ತೀರ್ಥಾರಾಮ್ ಗೋಸ್ವಾಮಿ ಅನ್ನುವಂಥವ್ರು. ತೀರ್ಥಾರಾಮ್ ಗೋಸ್ವಾಮಿ ಅಂತ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಬಹಳ ಬುದ್ಧಿವಂತ ಅಂತ ಹೆಸರು, ಒಳ್ಳೆ ಮಾತುಗಾರ ಮತ್ತು ಒಳ್ಳೆ ಮೇಷ್ಟ್ರು. ಅವರು ಉಪನ್ಯಾಸ ಕೇಳಿದರು. ಉಪನ್ಯಾಸ ಆದ ತಕ್ಷಣ ವಿವೇಕಾನಂದರು ಹಾಲಿಂದ ಹೊರಗೆ ಬಂದರು. ಇವರು ಹೋದರು, ಹೋಗಿ ಪರಿಚಯ ಮಾಡಿಕೊಂಡ್ರು. ನಾನು ಹೀಗೆ, ನನ್ನ ಹೆಸರು ಗೋಸ್ವಾಮಿ, ನಾನು ನಿಮ್ಮ ಭಾಷಣ ತುಂಬ ಇಷ್ಟ ಆಯಿತು, ನಾನು ನಿಮ್ಮ ಜೊತೆಗೆ ಬರಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇನೆ. ಜೊತೆಗೆ ಬರೋದಂದ್ರೆ ಎಲ್ಲಿ ಅಂತ ಕೇಳಿದರು. ಸನ್ಯಾಸ ತೊಗೋಬೇಕು ನಾನು. ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ತೀರಾ ಸಣ್ಣ ಹುಡುಗ ಅಲ್ಲ ಅವರು. ಕಲ್ಪನೆ ಮಾಡ್ಕೊಳ್ಳಿ, ಇವರಿಗೆ ಫಿಸಿಯೋಲಾಜಿಕಲ್ ನೀಡಿಲ್ಲ, ಸೆಕ್ಯೂರಿಟಿ ನೀಡಿಲ್ಲ, ಲವ್ ಆ್ಯಂಡ್ ಎಫೆಕ್ಷನ್ ನೀಡೆಲ್ಲ ಮುಗಿದು ಹೋಗಿದೆ. ಈಗ ಅವ್ರಿಗೇನೋ ಒಂದು ಹೊಸದು ಕಂಡ್ಕೋಬೇಕಾಗಿದೆ. ಆ ಮಟ್ಟದಲ್ಲಿ ಕೆಲಸ ಮಾಡಬೇಕು ಟಕ್ಕಂತ. ಅಲ್ಲಿ ಹೋಗ್ಬಿಟ್ಟು ಅವನ ಹತ್ರ ಎರಡು ಮೂರು ಸಲ ಮಾತಾಡಿ ನಾಲ್ಕನೇ ಸಲ ಸನ್ಯಾಸ ತೊಗೊಂಡು ಅವ್ರ ಹೆಸರು ತೀರ್ಥರಾಮ್ ಗೋಸ್ವಾಮಿ ಹೋಗ್ಬಿಟ್ಟು ಸ್ವಾಮಿ ರಾಮತೀರ್ಥರು ಅಂತಾದರು.

0: Radio Sarang 107.8 FM.
1: ಸ್ವಾಮಿ ರಾಮತೀರ್ಥರು ಅಂತಾಗಿ ವಿವೇಕಾನಂದರು ಬೇರೆ ದೇಶದಿಂದ ಬಂದ ಮೇಲೆ ಅವ್ರನ್ನ ಕಳಿಸಿದ್ರು ಬೇರೆ ದೇಶಕ್ಕೆ. ಅಲ್ಲಿ ಹೋಗಿ ವೇದಾಂತ ಪ್ರಚಾರ ಮಾಡಿ ಬಹುದೊಡ್ಡ ಹೆಸರನ್ನು ಗಳಿಸಿದ್ರು ಸ್ವಾಮಿ ರಾಮತೀರ್ಥರು ಅಂತ. ಇವೆಲ್ಲ ಗಮನಿಸಿದರೆ ವಿಚಿತ್ರ ಅನಿಸಲ್ವೇ? ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಎಲ್ಲ ದೃಷ್ಟಿಯಿಂದ ತೃಪ್ತನಾದಂಥ ಮನುಷ್ಯ, ಅವನ ಒಳಗಡೆ ಒಂದು ಸೆಲ್ಫ್ ಆ್ಯಕ್ಚುಯಲೈಸೇಷನ್ ಕೊರಿತಾ ಇತ್ತು, ಆತ್ಮ ಸಾಕ್ಷಾತ್ಕಾರ, ಒಂದು ಏನೋ ಕಲಿಬೇಕು ದೊಡ್ಡದು ಅಂತ ಕೊರಿತಾ ಇತ್ತು. ವಿವೇಕಾನಂದರ ಚೈತನ್ಯ ಟಕ್ ಅಂತ ಆ ಲೆವೆಲ್ಗೆ ಹೋಗಿ ಅದನ್ನು ಪೂರೈಸ್ತದೆ. ಹೋದಾಗ ಆತ ಕೂಡ ಸನ್ಯಾಸ ತಗೊಂಡು ವೇದಾಂತ ಪ್ರಸಾರ ಮಾಡಿದ. ಇದು ಭಾರತದವರಾಯಿತು. ಅಮೇರಿಕಾಗೆ ಹೋದಾಗ ಒಂದು ಸಣ್ಣ ಘಟನೆ ಆಗುತ್ತೆ, ಅದೊಂದು ಅದ್ಭುತ ಘಟನೆ ನನಗನ್ಸೋ ಮಟ್ಟಿಗೆ. ಅಲ್ಲಿ ಒಪೆರಾ ಹೌಸ್ ಅಂತ ಇದೆ ಶಿಕಾಗೋದಲ್ಲಿ ಇರುವಂಥದ್ದು. ಆ ಒಪೆರಾ ಹೌಸಲ್ಲಿ ನಮ್ಮಲ್ಲಿ ಹಳೆ ಕಾಲದಲ್ಲಿ ನಾಟಕ ಕಂಪನಿಯಲ್ಲಿ ಇರ್ತಾ ಇತ್ತಲ್ಲ, ಆ ಪಾತ್ರಗಳು ಅವರೇ ಹಾಡ್ತಾ ಇದ್ರು ಅಥವಾ ಮುಂದೆ ಹಾರ್ಮೋನಿಯಂ ಮುಂದ್ಕೊಂಡು ಸಂಗೀತ ಮೇಷ್ಟ್ರು ಕೂತ್ಕೊಂಡು ಹಾಡ್ತಾಯಿದ್ರು. ಹಾಗೆಲ್ಲ ಒಪೆರಾ ಹೌಸಲ್ಲಿ ಕೂಡ ಆ ನಾಟಕಗಳಿಗೆ ಹಿಂದೆ ಸ್ವಂತವಾಗಿ ಹಾಡಬೇಕು. ಅಲ್ಲಿ ಅತ್ಯಂತ ಚೆಂದ ಹಾಡುಗಾರ್ತಿ ಒಬ್ಬರಿದ್ದರು, ಮೇಡಮ್ ಕಾಲ್ವಿ ಅಂತ. ಮೇಡಮ್ ಕಾಲ್ವಿ ಅಂತ ಅದ್ಭುತ ಹಾಡುಗಾರ್ತಿ ಆಕೆ. ಆ ಪಾತ್ರಗಳಲ್ಲಿ ಭಾವಗಳನ್ನು ಹಿಡಿದು ಅದರ ತಕ್ಕಕ್ಕೆ ಹಾಡುವಂಥ ಶಕ್ತಿ ಆಕೆಗಿತ್ತು. ಒಂದು ದಿವಸ ಕಾರ್ಯಕ್ರಮ ನಾಟಕ ಶುರು ಆಗಿದೆ, ಯಾಕೋ ಆಕೆಗೆ ಸ್ವಲ್ಪ ಆರಾಮ ಅನ್ನಿಸ್ಲಿಲ್ಲ. ಒಂದು ಅಂಕ ಮುಗೀತು, ಎರಡನೇ ಅಂಕ ನೋಡೋ ಗ್ಯಾಪ್ ಇರುತ್ತಲ್ಲ, ಸ್ವಲ್ಪ ಅಂತರ ಇರುತ್ತಲ್ಲ. ಆಕೆ ಹೋಗಿ ಮ್ಯಾನೇಜರಿಗೆ ಹೇಳಿದ್ಲಂತೆ, ನನ್ನ ಟೀಮ್ ಇದೆಯಲ್ಲ ಮೂರ್ನಾಲ್ಕು ಜನ ಹಾಡೋರಿದ್ದಾರೆ ಅಸಿಸ್ಟೆಂಟ್ಸು, ಅವ್ರು ಹಾಡಲಿ, ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾಯಿಲ್ಲ, ತುಂಬ ತಳಮಳ ಅನ್ನಿಸ್ತಾ ಇದೆ, ಆತಂಕ ಅನ್ನಿಸ್ತಾ ಇದೆ, ಮನೆಗೆ ಹೋಗ್ತೀನಿ ಅಂತ. ಆ ಮ್ಯಾನೇಜರ್ ಅಂದ ಅದೇ ಹೆಂಗೆ ಹೋಗ್ತೀರಿ ಅಂದ. ಅವನು ಶೋ ಶುರು ಆಗಿದೆ, ಈಗ ಒಂದು ಅಂಕ ಆಗಿದೆ, ನಾಳೆ ಬಂದವ್ರು ಕಲ್ಲು ಹೊಡಿತಾರೆ ನಮಗೆಲ್ಲನೂ, ಇಲ್ಲ ಆಗೋಲ್ಲ ಅಂತ. ಎಷ್ಟು ಕೇಳ್ಕೊಂಡ್ಲು ಆಕೆ, ಇಲ್ಲ ನಾನು ಮನೆಗೆ ಹೋಗ್ತೀನಿ, ಆಗ್ತಾಯಿಲ್ಲ ಏನು ಅಂತ ಗೊತ್ತಿಲ್ಲ, ಬಟ್ ಸಮಾಧಾನ ಆಗ್ತಾಯಿಲ್ಲ. ಆತ ಬಿಡಲಿಲ್ಲ, ಆಕೆ ಬೇಜಾರು ಮಾಡಿಕೊಂಡು ಹಾಡೋಕೆ ಶುರು ಮಾಡಿದ್ಲು. ಆ ನಾಟಕ ಮುಗಿದು ಹೊತ್ತಿಗೆ, ನಾಟಕ ಕಡೆ ಅಂಕ ಮುಗಿದು ಹೊರಗೆ ಬರೋ ಹೊತ್ತಿಗೆ ಸುದ್ದಿ ಬಂತು ಮನೆಯಿಂದ ಯಾರೋ ಬಂತ ಹೇಳಿದರು, ಆಕೆ ಒಬ್ಬಳೇ ಒಬ್ಬ ಮಗಳು ಸುಟ್ಕೊಂಡು ಸತ್ತೋಗಿದ್ದಾಳೆ, ಬೆಂಕಿ ಹತ್ಕೊಂಡ್ಬಿಟ್ಟಿದ್ದು ಹುಡುಗಿಗೆ, ಪಾರಾಗೋಕ್ಕಾಗಿಲ್ಲ, ಯಾರು ಬಾಗಿಲು ತೆಗೋಕ್ಕಾಗಿಲ್ಲ, ಸತ್ತೋಗಿದ ಹುಡುಗಿ ಅದು. ಈಕೆ ಎಂಥ ಶಾಕ್ ಆಗಿರಬೇಕು, ಮೊದಲೇ ಮನಸ್ಸಿಗೆ ಸಮಾಧಾನ ಇಲ್ಲ ಆಕೆಗೆ, ಏನೂ ಅನಾಹುತ ಆಗಬಹುದು ಅಂತ ಒಂದು ಇತ್ತು ಅನ್ನೋ ಮನಸ್ಸಲ್ಲಿ ಗೊತ್ತಿಲ್ಲ. ಆದರೂ ಈ ಮ್ಯಾನೇಜರ್ ಹೇಳಿದ್ರಲ್ಲ ಅಂತ ಒತ್ತಾಯಕ್ಕೆ ಆಕೆ ಹಾಡೋ ಕಾರ್ಯಕ್ರಮವು ತನ್ನ ಕೆಲಸ ಮುಗಿಸಿದ್ಲು. ಮುಗಿಸೋ ಹೊತ್ತಿಗಿದಾಯಿತು, ಆಕೆ ಮನಸ್ಸಲ್ಲಿ ಒಂದು ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು, ಈ ಹಾಡಿನಿಂದಾಗೆ ನನ್ನ ಮಗಳನ್ನು ಕಳ್ಕೊಂಡೆ ನಾನು ಅಂತ. ಹಾಗೋ ಯಾವುದಕ್ಕೂ ಒಂದು ಆಪಾದನೆ ಮಾಡ್ತೀವಲ್ಲ ನಾವು, ಈ ನಾನು ಹಾಡೋದಿಲ್ಲದೆ ಹೋದರೆ ಮನೆಗೆ ಹೋಗ್ತಿದ್ದ ನಾನು, ಈ ನನಗೆ ಹಾಡೋದಿದೆ ಅಂಥೇಳಿ ನನ್ನ ಮಗಳು ಕಳ್ಕೊಂಡಲ್ಲ ನಾನು, ಇನ್ಮೇಲೆ ನಾನು ಹಾಡೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ಳು. ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ಲು. ಬಹುದೊಡ್ಡ ಹಾಡುಗಾರ್ತಿ ಆಕೆ ಶಿಕಾಗೋದಲ್ಲಿ.

0: Radio Sarang 107.8 FM.
1: ವಿವೇಕಾನಂದರು ಆವಾಗ ಶಿಕಾಗೋದಲ್ಲಿದ್ದರು. ಯಾರೋ ಹೇಳಿದರು, ಹಿಂಗೆ ಕಾಲ್ವಿ ಪಾಪ ತುಂಬ ದುಃಖ ಮಾಡ್ಕೊಂಡಿದ್ದಾಳೆ, ದೊಡ್ಡ ಸಂಗೀತಗಾರ ಹಿಂಗಾದಾಗ ಊರೆಲ್ಲ ಸುದ್ದಿ ಆಗಲ್ವ, ಹಾಡೊಲ್ಲ ಆಕೆ ಬಿಟ್ಬಿಟ್ಟಿದ್ದಾಳೆ, ಆತ್ಮಹತ್ಯೆ ಪ್ರಯತ್ನ ಮಾಡಿದ್ಲು ಅಂದಾಗ ವಿವೇಕಾನಂದರು ಹೇಳಿದ್ರಂತ ಹಿಂಗಾಗಿದೆ ಅಂಥೇಳಿ ಒಂದು ಸಲ ಕರ್ಕೊಂಬನ್ನಿ ಅಂದರು. ಆಕೆಗೂ ಏನು ಆಸಕ್ತಿ ಇರಲಿಲ್ಲ, ವಿವೇಕಾನಂದ ನೋಡಬೇಕು ಅಂತ ಏನು ಆಸಕ್ತಿ, ಯಾರು ವಿವೇಕಾನಂದ ಆಕೆ ಗೊತ್ತೂ ಇಲ್ಲ. ಆಕೆ ಸ್ನೇಹಿತರು ಒಂದಿಷ್ಟು ಜನ ಕರ್ಕೊಂಬಂದ್ರು, ಆಕೆ ಬಂದು ಕೂತಾಗ ಅವ್ರು ಏನು ಮಾಡ್ತಿ ಇದು ನೋಡಿ, ಇದು ಎಷ್ಟು ಚಂದ ಮಾತಿದ್ದು ಅಂತ ಆಕೆನ ಮುಂದೆ ಕೂಡಿಸ್ಕೊಂಡು ಆಕೆನ ದಿಟ್ಟಿಸಿ ನೋಡ್ತಾರೆ. ಕಣ್ಣು ಮುಚ್ಚಿ ಮುಕ್ಕಿ ಮುಚ್ಚಿಬಿಟ್ಟು ಆಕೆ ಜೀವನದಲ್ಲಿ ಆದಂಥ ಮಹತ್ವದ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಇದು ಸ್ವಲ್ಪ ಭಾಳ ಆಳಕ್ಕೆ ಹೋಗ್ಬೇಕು. ಸ್ವಲ್ಪ ಆಕೆ ಜೀವನದಲ್ಲಿ ಹಿಂದಾದಂಥ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಕೆಲವೊಂದು ಘಟನೆಗಳು ಬೇರೆ ಯಾರಿಗೂ ಗೊತ್ತಿಲ್ಲ, ಆಕೆಗೆ ಮಾತ್ರ ಗೊತ್ತಿರುವಂಥದ್ದು. ಆಕೆಗೆ ಆಶ್ಚರ್ಯ ಆಯಿತು, ಇವ್ರು ಮಂತ್ರವಾದಿ ಇರಬೇಕು ಅಂದ್ಕೊಂಡ್ಲಕ್ಕೆ, ಇದೆಂಗೆ ಗೊತ್ತಾಯ್ತು ನನಗೆ ಅಂತ ಹೇಳಿದ್ರು. ಭಾಳ ಸುಲಭ, ಮನುಷ್ಯನ ಮನಸ್ಸು ಅರ್ಥ ಮಾಡ್ಕೋಬೇಕಾದ್ರೆ ಏಕಾಗ್ರತೆ ಬಂದರೆ ಮನುಷ್ಯ ಮಾಡ್ಕೊಂಬಿಡ್ಬೋದು ನಾವು ಅಂತ ಹೇಳಿ ಆ ಘಟನೆಗಳನ್ನು ಹೇಳಿದಾಗ ಒಂದು ಎರಡು ಸಲ ಮೂರು ಸಲ ಭೇಟಿಯಾದಾಗ ಆಕೆಗೆ ಇವ್ರ ಮ್ಯಾಲೆ ಪೂರ್ತಿ ನಂಬಿಕೆ ಬಂತು. ಇದು ಭಾಳ ದೊಡ್ಡ ಕೆಲಸ.

0: Radio Sarang 107.8 FM.
1: ನಮ್ಮ ಕೃಷ್ಣ ಪವಾಡಗಳನ್ನು ಮಾಡಿದ, ರಾಮ ಪವಾಡಗಳನ್ನು ಮಾಡಿದ. ಯಾಕೆ ಪವಾಡ ಮಾಡ್ತಿದ್ರು ಅವರು? ಪವಾಡ ಮುಖ್ಯ ಅಲ್ಲ ಅಲ್ಲಿ. ನಾನು ನಾಯಕನಾದವನು, ಅವ್ರ ಮಟ್ಟಕ್ಕೆ ಇದ್ರೆ ನಾಯಕ ಅಂತ ಒಪ್ಪಿಕೊಳ್ಳಿಕ್ಕಿಲ್ಲ ಜನ. ಸಾಮಾನ್ಯ ಜನಗಿರೋಕ್ಕಿಂತ ಒಂದು ಹೆಚ್ಚಿನ ಶಕ್ತಿ ನಿಮ್ಮಲ್ಲಿ ಏನಾದರೂ ಇದ್ದರೆ ತಕ್ಷಣ ಜನ ಒಪ್ಪುತ್ತಾರೆ. ನಂಬಿಕೆ ಬಂದಲ್ಲಿ ಪವಾಡ ಬೇಕಾಗಿಲ್ಲ, ನಂಬಿಕೆ ಬರೋ ತನಕ ಬೇಕು. ಅದಕ್ಕೆ ಅವ್ರು ಘಟನೆ ಹೇಳುವಂಥ ಕಾರಣ ಏನಿತ್ತು? ಆಕೆ ನಂಬಿಕೆ ಬರಬೇಕಲ್ಲ ನನ್ನ ಮೇಲೆ. ಈಗ ಡಾಕ್ಟ್ರು ಯಾರೊಬ್ಬರು ಇರ್ತಾರೆ ಹುಷಾರಿಲ್ಲ ಅಂದಾಗ, ಈಗ ಸಭೆಯಲ್ಲಿ ಕೂತವ್ರು ಯಾರು ಒಂದು ಔಷಧಿ ತೊಗೊಳ್ಳೋ ತೊಗೊಳಕ್ಕಾಗತ್ತಾ? ನಾನು ಡಾಕ್ಟ್ರು ಅಂತ ಹೇಳಿದೆ, ಡಾಕ್ಟ್ರ್ ಹಂಗಾದ್ರೆ ಕೊಡಿ ಪರವಾಗಿಲ್ಲ, ಯಾಕೆ ನೀವು ಡಾಕ್ಟ್ರು ಅಂತ ಗೊತ್ತಾಗಬೇಕಲ್ಲ. ಹಾಗೆ ಈತ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಆಕೆ ಜೀವನದಲ್ಲಾದಂಥ ಘಟನೆಗಳನ್ನ ಹೇಳಿದಾಗ ಇವನಿಗೇನೋ ಅಸಾಧ್ಯವಾದ ಶಕ್ತಿ ಇದೆ ಅಂತ ಹೇಳಿ ವಿವೇಕಾನಂದರು ಏನು ಹೇಳ್ತಾರೆ ನೋಡಿ. ಏಕೆಗೆ ದಯವಿಟ್ಟು ಹಾಡೋದನ್ನು ಬಿಡಬೇಡ, ಎಲ್ಲರಿಗೂ ಬರುವಂಥ ಕಲೆ ಅಲ್ಲ, ಭಗವಂತ ನಿನ್ನ ಕೃಪೆ ಇಟ್ಟು ಕೊಟ್ಟಿದ್ದಾನೆ. ಇನ್ನೊಂದು, ನಿನ್ನ ಮನಸ್ಸಿನ ದುಃಖ ಇದೆಯಲ್ಲ, ಮಗಳು ಹೋದಲು ಅದರಿಂದ ಅಂಥೇಳಿ, ಆ ದುಃಖ ಇನ್ನಿಷ್ಟು ನಿನ್ನ ಹಾಡನ್ನು ಪಕ್ವ ಮಾಡ್ತದೆ. ನೋಡಿ ಆ ದರ್ದ್ ಭರಿ ಆವಾಜ್ ಅಂತೀವಲ್ಲ, ಅದಿನ್ನೂ ದುಃಖ ನಿನ್ನ ಧ್ವನಿಗೆ ಆಳವನ್ನು ಕೊಡ್ತದೆ, ಡೆಪ್ತ್ ಕೊಡ್ತದೆ. ಇನ್ನು ನಿನ್ನ ಸಂಗೀತ ಇನ್ನೂ ಹೆಚ್ಚು ಪ್ರಖರವಾಗಿ ಹೊಂಬುತ್ತದೆ, ಚಿಂತೆ ಮಾಡಬೇಡ ಅಂತ ಹೇಳಿ ಆಕೆ ಉತ್ತೇಜನ ಕೊಟ್ಟರು. ಆಕೆ ಹಾಡೋಕೆ ಶುರು ಮಾಡಿದ್ಲು, ಮತ್ತೆ ತನ್ನ ಮೊದಲಿನ ಸ್ಥಿತಿಗೆ ಬಂದಳು. ಆಕೆ ಬರೀತಾಳೆ, ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಗವಂತನೊಡನೆ ಹೆಜ್ಜೆ ಹಾಕಿದ ಮನುಷ್ಯನನ್ನು ನೋಡಿದ ಭಾಗ್ಯ ನನಗಿದೆ ಅಂತ ವಿವೇಕಾನಂದರ ಬಗ್ಗೆ ಹೇಳ್ತಾಳೆ. ಭಗವಂತನೊಡನೆ ಹೆಜ್ಜೆ ಹಾಕಿದಂಥ ಮನುಷ್ಯನ ದರ್ಶನ ನನಗಾಯ್ತಲ್ಲ, ಅದು ಜೀವನದ ದೊಡ್ಡ ಭಾಗ್ಯ ಅಂತ. ಆ ಮೇಡಮ್ ಕಾಲ್ವಿ ಜೀವನದಲ್ಲಿ ಪರಿವರ್ತನೆ ಆಗಿ ಹೋದದ್ದು ನಿಜವಾಗಲೂ ಅದ್ಭುತ. ಇಲ್ಲಿ ನೋಡಿ, ಆಕೆಗೆ ಭಾರತೀಯ ಪರಂಪರೆ ಬಗ್ಗೆ ಗೊತ್ತಿಲ್ಲ, ಆದ್ದರಿಂದ ಅವರು ಅಧ್ಯಾತ್ಮದ ಬಗ್ಗೆ ಮಾತಾಡಲಿಲ್ಲ. ಮಾತಾಡೋದಕ್ಕೆ ಮನಸ್ಸು ಗೆಲ್ಲಬೇಕಾದ್ರೆ ಮನಸ್ಸಿನ ಮೂಲಕನೇ ಗೆಲ್ಲಬೇಕು, ಆಕೆ ಮನಸ್ಸನ್ನು ಹಿಡ್ಕೋಬೇಕು, ಆ ಮನಸ್ಸು ಒಪ್ಪಿಕೊಂಡ್ರೆ ಏನಾದರೂ ನಡ್ಕೊಳ್ಳುತ್ತೆ ಅಂತ ಹೇಳಿ ಆ ಮಟ್ಟಕ್ಕೆ ಪ್ರತಿಕ್ರಿಯೆ ತೋರಿಸಿ ಆಕೆನ ಸರಿ ಮಾಡಿದರು.

ಸ್ವರಬಂಧುಲೆಗೆ ಸರ್ವರೆಗ್ಲ ಮೋಕೆದ ಸೊಲ್ಮೆಲು ನಿಖಲು ಕೇನೊಂದುಲ್ಲರು ರೇಡಿಯೋ ಸಾರಂಗ್ ನೂತ ಏಳು ಪಾಯಿಂಟ್ ಎಣ್ಮ ಎಫ್ ಎಂ ಉಂದು ರಂಗ್ ರಂಗ್ದ ಬದುಕು ಇತ್ತೆ ಕೇನಗ ತುಳು ಪ್ರಸಾರ ಇನಿತ ಈ ಪ್ರಸಾರಡು ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರೆನ ಕಡಲಾಮುತ್ತು ಕಾದಂಬರಿದ ಸೊರಸರಪೊಳಿಕ್ ಕೆಬಿಯಾಕ.

ಇದು ಮುಟ್ಟದ ಕತೆ. ಬೊಂಬಾಯಿದ ಬೊಲ್ಲೊಗು ಮುರ್ಕುದು ಬಚವಾಯಿನ ವಸಂತಿ ಒಂಜಿ ಪೊಣ್ಣು ಬಾಲೆನ್ ಪೆದ್ವಲು. ಅಲೆನ ಕಂಡನೆ ಆನಂದೇ ಅಲೆನ ನಡು ನೀರಡು ಕೈಬುಡ್ಪೆ. ಗತಿದಾಂತಿನ ವಸಂತಿಗೆ ಊರುದ ಕರಿಯಜ್ಜೆರ್ನ ಮಗೆ ಉದಯಣ್ಣೆ ಆಶ್ರಯ ಕೊರ್ಪೆರು. ಮುಲ್ಪ ಊರುಡು ಶೀನನ ಬೊಡೆದಿ ಗೀತನ ಮರಣಾಪುಣ್. ಈ ಸಂಗತಿನ್ ಕೇಂಡಿನ ವಸಂತಿಗೆ ದುಃಖ ತಡೆಯರೆ ಆವಂದೆ ಆಲು ಊರುದಂಚಿ ಪಿದಾಡ್ವಲು. ಕತೆ ದುಂಬರಿಪುಂಡು. ಇತ್ತೆ ವಸಂತಿ ಒಲ್ಪ ಜಪ್ಪುನು ಪನ್ಪಿನ ಆಲೋಚನೆಡು ಬೂರಿಯಲು. ಅಮ್ಮೆ ನಾಡುನು ತೂಪಿನ ಆಸೆ. ಸಂಕಪ್ಪಜ್ಜರಡ ಪಾತ್ರಡೊಂದು ಅಂಗು ಉಡಲ್ ನಿಲೀಕೆ ಉಂಡು. ಅಂಡ ಮನಸ್ಸು ಮಾತ್ರ ಶೀನ ನಡೆ ಒಯ್ಪುಂಡು. ಎನನು ಕಡಲ್ದ ಬರಿತ ಕರಿಯಜ್ಜೆರನ ಇಲ್ಲದವ್ಲೆ ಬುಡ್ಲೆ. ಎಂಕು ಸುರೂಕು ಶೀನನ್ನನ್ ತೂವೋಡು ವಸಂತಿ ಪನ್ನಗ ಶೇಖರಣ್ಣೆ ರಿಕ್ಷನು ಕಡಲ ಬರಿತ ಮಾರ್ಗದಂಚಿ ತಿರ್ಗಾಯಿರು. ಬಯ್ಯದ ಗಾಳಿಗು ಪಾಡಿಡು ಮುತ್ತುನ್ ತಟೊಂದು ಕಡಲ್ ತೂವೊಂದು ಉಂತು ದಿನ ಶೀನನ ಕೈತಡೆ ಏರ ಬತ್ತಿಲೆ ಕಾಂಡು. ಏರಪ್ಪಾ ಒಂದು ಶೀನಗು ಬಯ್ಯದ ತೆಲಿದೊಂಬುಗು ಬರಂದುಪ್ಪುನ ಪೊಣ್ಣು ವಸಂತಿಯಿಂದ ತೆರೆಯರೆ ದಿಂಜ ಪೊರ್ತು ಪೋಯಿಜಿ. ಎಂಚಾತಲ್ ವಸಂತಿ ಅವ್ವೆ

ಮನೆ ಅವುವೇ ನಡಕೆ. ಆಂಡ ಪನಿ ಬೊಲ್ಲೆನಾದ ಒಂತೆ ಗೆಲ್ಮನೆ ತೋಜುವಲು. ಬೊಂಬಾಯಿಗೆ ಪೊಂಡಲ ಎನನು ಮರತಿಜಲು. ಶೀನೆ ಮನಸ್ಸುಡೆ ಎನ್ನುಂಡೆ. ಶೀನಣ್ಣ ಪನೊಂದು ವಸಂತಿ ಶೀನನ ಕೈತಡೆ ಪಾರೊಂದೇ ಬತ್ತಲು. ಶೀನೆ ಆತೇ ಮೂಕೆಡು ವಸಂತಿನ ಎದುಕೊಂಡೆ. ವಸಂತಿ ಶೀನನ ಕೈಟಿತ್ತಿನ ಮುತ್ತುನು ದೆತೊಂಡಲು. ಶೀನೆ ವಸಂತಿನ ಕೈಟಿತ್ತಿನ ಬಾಲರತ್ನನು ದೆತೊಂಡೆ. ಅಣ್ಣ ಇರೆನ ಕತೆ ಪೂರ ಬೊಂಬಾಯಿಡು ಉದಯಣ್ಣೆ ಪಂಡೆರು ನನ ಬೇಜಾರ್ ಮನ್ಪೊಚ್ಚಿ. ಯಾನುಲ್ಲೆ ಪಂಡಲು ವಸಂತಿ. ದಾದ ಪನ್ಪ ವಸಂತಿ, ಯಾನುಲ್ಲೆ ಪಂಡ ಆಪುಣ? ನಿನ್ನ ಕಂಡನಿ ಬುಡುವೆರಾ? ಆರು ಒಲ್ಲೆರು ಈ ಯಾಪ ಬತ್ತಿನಿ? ನಿಖುಲು ಸಂತಸೊಡು ಉಲ್ಲರತ? ಶೀನೆ ಒಂಜೆ ತಮಿತ್ತು ಒಂಜಿ ಚೋದ್ಯನು ಕೇನೊಂದೇ ಉಲ್ಲೆ. ವಸಂತಿ ಬೊಂಬಾಯಿದ ತನ್ನ ಜೀವನದ ಕತೆನು ಪನೊಂದೆ ಬತ್ತಲು. ಬಾನದ ದೇವೆರು ಪಡ್ಡಾಯ್ದ ಮೂಲೆಗ ರಂಗ್ ತೇತೊಂದು ಕಡಲ್ಗ ಜಾರ್ನಗ ವಸಂತಿನ ಕತೆಲಾ ಮುಗಿಯೊಂದ್ ಬತ್ತನು. ನನ ಹೊಸ ಉದಿಪುಗೂ ಕಾಪುನ ಪಕ್ಕಿದಲಕ ಶೀನನ ಬೆರಿಯೇ ಕರಿಯ ಜರಣ ಇಲ್ಲದಂಚಿ ಬತ್ತಲು ವಸಂತಿ. ಶೀನಗ ವಸಂತಿನ ಕತೆನ್ ಕೇಂದ ಯತೆ ಆಂಡ್ ವಸಂತಿ ಪಂಡಿಲಕ ನನ ಹೊಸ ಬದುಕು ಕಟ್ಟುಡು. ಬಾಲೆ ಮುತ್ತುನು ಪೊರ್ಲುಡು ತಾಂಕೊಡು. ಎಡ್ಡೆ ಬರವು ಕಲ್ಪಾದ ಮಲ್ಲ ಜನ ಮನ್ಪೊಡು. ಇಂಚ ಶೀನನ ಉಡಲ್ಡ್ ಹೊಸ ಹೊಸ ಕನಕುಲು ಕೊಡಿಪರೆ ಸುರುವಾಂಡು. ಆನಿ ಶೀನನ ಇಲ್ಲಡೆ ರಾತ್ರಿ ಇತ್ತಿನ ವಸಂತಿ ರಾತ್ರಿ ಇಡೀ ಶೀನಡ ಪಾತೆರ್ದು ಉಂಜಿ ಗಟ್ಟಿ ನಿರ್ಧಾರಗೂ ಬತ್ತಲು. ಆಂಡ ಪುಲ್ಯಾನಗ ಊರುಗೂರೇ ಶೀನನ ಇಲ್ಲ ಸುತ್ತ ಸೇರ್ದನು. ಕಾಂಡೆ ಒಂತೆ ಕಡೇ ಸಲಕ್ಕಿನ ಶೀನೆ ಬಾಕಿಲ್ದೆಪ್ಪುನಗ ನಾಡುವಣ್ಣೆ ಸಂಕಪ್ಪಜ್ಜೆರು ಗಂಗುವಣ್ಣೆ ಮಲ್ಲ ಬೆಳ್ಚಡೆರು ಕಾರ್ನೆರು ಮಾತ ಬಿತ್ತಿಳ್ಡ್ ಅವುಲವುಲು ಉಂತುದು ಪಾತೆರುನ ತೂದು ಆಚಿರ ಆಂಡು ಶೀನಗ. ದಾದೆ ಅಚ್ಚ, ದಾನೆ ಮಾತೆರ್ಲ ಮೂಲು ಸೇರ್ದರು ದಾದಾಂಡು ಪನೊಂದು ಶೀನೆ ಜಾಲ್ಗ ಜತ್ತೆ. ಆ ತಾನಗ ಅಕುಲು ಮಾತ ಮುಟ್ಟ ಮುಟ್ಟ ಜಾಲ್ದಂಚಿ ಬತ್ತೆರು. ಶೀನ ಈ ಮಲ್ಪುನ ಬೇಲೆ ಸರಿಯತ್ತು ಅಂತೆ ಗಟ್ಟಿಡೆ ಏರ ಪಂಡಿಲೆ ಕಾಂಡು. ಯಾಂದಾದ ಮಲ್ತೆ? ಶೀನೆ ಆಚಿರೊಡು ಕೇಂಡೆ. ಆ ತಾನಗ ವಸಂತಿಗ್ಲೆ ಎಚ್ಚರಿಗೆ ಆಡು. ಆಲ್ಲಾಲ ಕೊಂದು ಪಿದೈ ಬತ್ತಲು. ತಡ್ಡ್ಯ ಕಡತದು ಮಾಡ್ದ ಬರಿತ ದಂಡೆಡುಂತುದು ವಸಂತಿಲ ಸೇರ್ದಿ ಮಂದೆನು ಆಚಿರದ ಕಣ್ಣಡು ತೂವೊಂದುಲ್ಲಲು. ಮೂಲು ದಾದಾ ಒಂದುಂಡು ಅಲೆಗೆ ಉಂಜಿಲ ಅರ್ಥ ಒಂದಿಜ್ಜಿ. ರಾತ್ರಿ ಪುಲ್ಯಾನಗ ವಸಂತಿ ಬೊಂಬಾಯಿರ್ದು ಕಂಡನನ್ನು ಬುಡ್ದು ಬೈದಲು. ಶೀನಗ್ಲ ಅಲೆಗ್ಲ ದುಂಬೆ ಎಡ್ಡೆ ಇತ್ತಣ್ಗೆ. ಇತ್ತೆ ಕುಡ ಬತ್ತದು ಶೀನನ ಇಲ್ಲಡು ಸೇರೊಂದಲು. ಆಲು ನೀತಿ ಕೆಟ್ಟಿನ ಪೊಣ್ಣು. ಅಲೆನು ಊರುಡು ಉಂತರೆ ಬುಡ್ರೆ ಬಲ್ಲಿ. ಇಂಚ ವಸಂತಿನ ತರೆಕ್ ಪಿಲೆತ್ತ ಪುದೆ ಏರಾದ ಏರ ಉಂಡುಮಂತಿನ ಕತೆಕ್ ಗಾಳಿ ದಿಂಜ ಒಂದಿತ್ತೆರು ಊರ್ದ ಕುಲು. ರಾತ್ರಿ ಪುಲ್ಯಾನಗ ಬಾಯಿರ್ದು ಕೆಬಿಕ್ ಕೆಬಿಡ್ದ ಬಾಯಿಗ ಬಲಿತಿನ ಪಾತೆರ ಈತ್ ಜನ ಶೀನನ ಇಲ್ಲ ಕೈತಲು ಸೇರುಲೆಕ ಮಂತದುಂಡು. ಬೋವಿಲ್ನ ಹಿರಿಯ ಕುಲು ಶೀನಡ ಪಂಡೆರು, ಶೀನ ಈ ವಸಂತಿನ ಇಲ್ಲಡ್ ಕುಲ್ಲಾವನ ಸರಿಯತ್ತು. ನಮ್ಮ ಜಾತಿ ಬೇತೆ ಅಕಲ್ನ ಜಾತಿ ಬೇತೆ. ಈ ಇತ್ತೆ ಒರಿಯೇ ಉಪ್ಪುನಿ ನಿನ್ನ ಬಾಲೆಗುಂಜಿ ಅಪ್ಪೆನ ಅಗತ್ಯ ಉಂಡು ಪನ್ಪುನ ಎಂಕ್ಲೆ ಗೊತ್ತಾಪುಣು. ಆಂಡ ವಸಂತಿನ ಮುಟ್ಟಮಂತನುನ ಸರಿಯತ್ತು. ಅಲ್ಲನ ಕಂಡನಿ ಇಲ್ಲದ ಕುಲು ಅಲ್ಲಿನ ಬಗೆಟ್ಟು ಬೊರ್ಚಾಂದಿ ಪಾತೆರ ಪನ್ಪುನ ಕೇನೊಂದುಂಡು. ಈ ಇಂಚಮಲ್ಪರೆ ಬಲ್ಲಿ ಈತ್ ಪನ್ಪುನ ಕೇಂದಾನಗ ವಸಂತಿಗೂ ಒಲ್ತು ಕೋಪ ಬತ್ತನೆಂದೇ ತೆರೆಯಂದು. ಅಚ್ಚ ದಾದ ಪನೊಂದುಲ್ಲರೀರು? ಎನ್ನ ಕಂಡನಿ ಇಲ್ಲದ ಕುಲು ದಾದ ಪಂಡಿರು? ಅಕುಲು ಎನ್ನ ಎದುರು ಬತ್ತದ ಪನಡು. ಆ ಹಣೆಬರೆ ಕೆಟ್ಟಿನ ಆನಂದನ ಕತೆ ಯಾನ್ ಪನ್ಪೆ. ಆ ಆನಂದೆ ಬೊಂಬಾಯಿಡು ಉಂಜಿ ಮದ್ಮೆ ಆದ ಬೊಡೆದಿ ಜೋಕುಲು ಇತ್ತಿನಾಯಿ. ಬೊಕ್ಕ ಕುಡ ಊರುಗು ಬತ್ತದು ಎನನ ಮದ್ಮೆ ಆದ ಎಂಕ್ ದಗೆ ಮಂತೆ. ತೊಟ್ಟೆದ ತಟ್ಟಿದ ಇಲ್ಲಡು ಬಂಜಿನಾಲಿ ಯಾನು ಬೊಲ್ಲೊಡು ಮುರ್ಕುನಗ ಯಾನು ಸೈದೆನ ಉಲ್ಲೆನ ಅಂದ ತೂಯರೆ ಬರಾಂದಿನಾಯೇ ಎನ್ನ ಕಂಡನೆನ. ಇನಿ ಕರಿಯಜ್ಜೆರೆ ನಮಗೆ ಉದಯಣ್ಣೆ ಇತ್ತಿನಿಟ್ಟು ಯಾನು ಮುಲ್ಪ ಉಲ್ಲೆ. ಇಜ್ಜಿಂಡ ಓಲು ಇತ್ತುದುವೆನ ದೇವರಿಗೆ ಗೊತ್ತು. ಇಂಚ ವಸಂತಿ ಪನ್ನಗ ಅಯ್ಯೋ ಮಗ ನಿಕ್ಕಿ ಈತು ಮಾತ ಭಂಗ ಕೊರಿಯನಾಯೇ. ನನ ಈ ಅಡೆ ಪೋಚ್ಚಿ ಬಲ ನಮ್ಮ ನಮ್ಮ ಇಲ್ಲಡೆ ಪೋಯಿ. ವಸಂತಿನ ಅಮ್ಮೆ ನಾಣುನ ಸ್ವರ ಕೇನ್ಯಂಚಿ ತಿರ್ಗ್ಯಲು ವಸಂತಿ. ಅಮ್ಮೆರೆ ಈರು ಇತ್ತೆ ದಾಯ ಪಾತೆರ್ವರು? ಆನಿ ರಮೇಸೆಲ ಉಮೇಸೆಲ ಎನ್ನ ಮಿತ್ ಕೈಪಾಡಿನ ಗೊತ್ತಾಂಡಲ ಈರು ನರಂಬೆದಾಂತಿನ ಕಲ್ಲಕ ಕುಲ್ದರತ್ತೆ. ಅಪ್ಪೆ ಸೈತಿನ ಮಗಲಿನ ಮಾಮಿನ ಕೈಟ್ಟು ಗುದ್ದು ತಿನ್ಪಾನಗ ಇರೆಗ ನಾಲೆಯೇ ಮಗರೊಂದಿಜ್ಜಾಂಡು.
ಇರೆಗು ಇರ್ನ ತಂಗಡಿ ಬೊಕ್ಕ ಅರೆನ ಜೋಕುಲೆ ಮುಟ್ಟದ ಕುಲಾಯಿರು. ಉಂಜಿ ಆಣಾದು ಈರು ಇರ್ನ ಮಗಲೆಗ ಆಪಿನ ಅನ್ಯಾಯನು ತೂದುಲ ತೂವಂದಿಲೆಕ್ಕ ಕುಲ್ಯರು. ರಮೇಶನ ಅನ್ಯಾಯ ತಡೆಯರೆ ತೀರಂದೆ ಆಯನು ಕೇರ್ತಿನಿ ಯಾನಿ. ಆಂಡ ಎನ್ನ ಪಲಯನ ತಾನೊಡು ಉಂತುದು ಶೀನೆ ಜೈಲ್ಗೆ ಪೋಯೆ. ಇನಿ ಎಂಕ್ಲೆನ ಮಿತ್ ಅಪವಾದದ ಪಾತೆರೆ ಪನೊಂದುಲ್ಲರೆ ಈರ್ಲಾ ಉದಿನ ನಂಬುವರ ಪಣದು ಅಮ್ಮೆ ನಾನುಡ ಪ್ರಶ್ನೆ ಮಲ್ಪುವಲು ವಸಂತಿ. ವಸಂತಿ ಏನನ ಮಾಪು ಮಲ್ಪು ಮಗ. ಒಣ್ಣು ಮಗಲು ಪುದೇ ಪಂದದು ಯಾನ ನಿನ್ನ ಬಗೆಟ್ಟಿ ಎನ್ನಿಯೇ. ನಿನ್ನ ಬಂಗನ್ನು ತೂದುಲಾ ತೂವಂದಿಲೆಕ ಮಂತೆ. ಇತ್ತೆ ಅವೇನು ಮಾತ ಬುಡ್ಲ ನಮ ನಮ್ಮ ಇಲ್ಲಡೆ ಪೋಯ್ ಬಲ. ನಾನು ಪನ್ನಗ ವಸಂತಿ ಪನ್ಪಲು ಯಾನು ಮಾತೆಕ್ಲಾ ಒಂಜಿ ತೀರ್ಮಾನದೆ ತೊಂದೇ ಬೈದೀನಿ. ನನ ಅವೇನು ಬದಲ್ ಮನ್ಪರೆ ಅಪುಜಿ. ರಡ್ಡ ಜಾತಿದ ಆಣು ಪೊಣ್ಣು ಒಟ್ಟಿಗೆ ಕಂಡನೆ ಬೊಡಿದಿಯಾದ ಬದುಕೆರೆ ಬುಡಾಂದಿನ ಈ ಸಮಾಜಗೂ ಎಂಕುಲು ತಗೆ ತಂಗಡಿಯಾದ ಬದುಕದು ತೋಜಾವ. ಸಮಾಜದ ಗೊಡ್ಡು ಆಚಾರ ನಂಬೊಲಿಕೆಗ್ ಸೂದಿವಡು. ಶೀನಣ್ಣ ಇರೆಗೆ ಎನ್ನ ಮಿತ್ ನಂಬೊಲಿಕೆ ಉಂಡಾಂಡ ಎನ್ನ ಒಟ್ಟುಗೆ ಬಲೆ ಪಣದು ಪನ್ಪಲು. ಇತ್ತೆ ವಸಂತಿ ಅಲ್ಲ ಬಾಲಿನು ಪುಗ್ಗೆಲ್ಗೆ ಪಾಡೊಂದು ಮುತ್ತುನು ತರ್ಕೊಂದು ಆಲ್ ಬನ್ನಗ ಪತೊಂದು ಬೈದಿನ ಚೀಲೊಂದ್ಲ ಪತೊಂದು ತುತ್ತಿನ ಕುಂಟುಡೆ ಪಿದಾಡುವಲು. ಮಾತೆರ್ಲ ಕಣ್ಣು ಬಾಯಿ ಬುಡ್ದು ತೂವೊಂದಿತ್ತೆರು. ಶೀನೆಲ ಉಲಾಯಿ ಪೋದು ಆಯನ ಕುಂಟಂಗಿದ ಗಂಟು ಪೊದಿಕಿನ ಪತೊಂದು ಪಿದಾಯಿ ಬತ್ತೆ. ಕರಿಯಜ್ಜರನ ಇಲ್ಲದ ಬಾಕಿಲ್ನು ಒಯ್ತದು ಬೀಗ ಪಾಡಿಯೇ. ತರ್ಕೊಲ್ನು ರಾಜನ ಕೈಟ್ಟು ಕೊರ್ದು ಯಾನ್ ಬರ್ಪೆ ರಾಜಣ್ಣ ಪಂಡೆ. ಶೀನನ ಗುಣ ನಡೆತದ ಎಡ್ಡೇನ ಪೊಲಬಿತ್ತಿನ ರಾಜೆ ಶೀನ ಓದು ಬಲ. ನನಾಂಡಲ ನಿನ್ನ ಜೀವನ ಎಡ್ಡೆ ಆವಡು. ಅಪ್ಪೆ ಭಗವತಿ ನಿನ್ನನ್ನು ಕಾಪಡು ಪಂಡ್ದು ಪಂಡೆ. ಮಾತೆರ್ಲ ತೂವೊಂದಿತ್ತಿಲಕನೆ ವಸಂತಿಲ ಶೀನೆಲ ನಡತೊಂದು ಕಟ್ಟಪುಣಿ ಕಡತದು ಮಂಜೇಸರದ ರೈಲ್ ಟೇಸಂದಂಚಿ ನಡತ್ತಿರು. ಮೂಡಾಯಿಡು ಬಾನದೇವಿರು ಪೊಸ ಬೊಲಿಕೆನು ಬಾನದಿಂಜಾನಗ ತಗೆ ತಂಗಡಿ ರಡ್ ಪಕ್ಕಿಲು ದೂರ ದೂರಗು ರಾವೊಂದು ಪೋಯ. ಬೊಂಬಾಯಿದ ಊರುಗು ಬತ್ತಿನ ಶೀನಿಲ ವಸಂತಿಲ ಉದಯಣ್ಣನ ಕೈತಡೆ ಬತ್ತಿರು. ಉದಯಣ್ಣೆ ಅಕ್ಲಿನ ಮೋಕೆಡೆ ಎದ್ಕೊಂಡಿರು. ಆರ್ ಇತ್ತಿನ ಫ್ಲಾಟ್ಡು ಅಪಗನೆ ಸೆಕ್ಯೂರಿಟಿಲ ಬುಡ್ದು ಪೋದಿತ್ತೆ. ಶೀನಗ ಆ ಬೇಲೆನು ಉದಯಣ್ಣೆದೆ ಪಾದಕೊರಿಯರು. ಅವ್ವೆ ಕಟ್ವಾಣಡು ಕಾಪುನಾಯಗಾದ ಇತ್ತಿನ ಎಲ್ಯ ಕೋಣೆನೆ ಆ ತಗೆ ತಂಗಡಿಗೆ ಕುಲ್ಲರೆ ಇಲ್ಲಾಂಡು. ವಸಂತಿ ಬಾಲೆ ರತ್ನ ಬೊಕ್ಕ ಮುತ್ತುನು ಪತೊಂದೆ ಕೆಲವು ಇಲ್ಲದ ಬೇಲೆ ಮನ್ಪರೆ ಸುರುಮಲ್ತರು. ಶೀನೆ ಸೆಕ್ಯೂರಿಟಿ ಬೇಲೆದೊಟ್ಟಿಗೆ ಒಂಜಿ ಮಜ್ಜಿದ ಇಸ್ತ್ರಿ ಪಾಡುನ ಪೆಟ್ಟಿಗೆಲ್ಲ ದೆತೊಂಡೆ. ಇಸ್ತ್ರಿ ಪಾಡುನಲ ಬೇಲೆ ಮನ್ಪರೆ ಸುರುಮಂತೆ. ದಿನ ಪೊಯ್ಲೆಕ್ಕಾನೆ ವಸಂತಿನಲ ಶೀನನಲ ಬದುಕು ಜೋಕುಲ್ನ ಒಟ್ಟಿಗೆ ಸಂತಸುಡು ನಲಿಪೆರೆ ಸುರುವಾಡು. ಇಂಚೆನೆ ವರ್ಷ 25 ಕರಿದುಂಡು. ಮುತ್ತು ಇತ್ತೆ ಡಾಕ್ಟರ್ ಮುತ್ತು ಆತೆ. ವಸಂತಿಲ ಬೊಕ್ಕ ಶೀನಿಲ ಇನಿ ಊರುಗೆ ಪುಗಾರ್ತೆದ ನರಮಾನಿಲಾದು ತೋಜೊಂದುಲ್ಲೆರು. ಇನಿ ಕರಿಯಜ್ಜರನ ಬಿತ್ತಿಳ್ಡು ಬಾರಿ ಮಲ್ಲ ದೊಂಪ ಪಾಡ್ದುಂಡು. ಶೀನನ ಮರ್ಮಲ್ ರತ್ನಗ ಮದಿಮೆದಗ ಉಜಿ. ಮಲ್ಲ ಮಲ್ಲ ಜನಕುಲು ಬರೊಂದು ಪೋವೊಂದುಲ್ಲೆರು. ಜನ ಸೇರೊಂದುಂಡು. ದುಂಬುದ ಹಿರಿಯಾಕ್ಲು ಕೆಲವೇರ್ನ ಕಾಲ ಸಂದದುಂಡು. ಆಂಡ ಅಕಲ್ನ ಜೋಕುಲ್ ಮಾತ ಮೂಲುಲ್ಲೆರು. ಓಲು ಬೇನೆ ತಿಂದಿರ ಅವ್ವೆ ಊರುಡು ಶೀನೆಲ ವಸಂತಿಲ ಬೆಳಗೊಂದುಲ್ಲೆರು. ಅಕ್ಲಿನ ಬೇನೆ ಬಂಗದ ಫಲ ಮುತ್ತು ಪುಗಾರ್ತದ ಡಾಕ್ಟರ್ ಆತೆ. ಆಯನ ಮಾಮಿ ವಸಂತಿನ ಮಗಲು ರತ್ನ ಆಯಗ ಇತ್ತೆ ಮೋಕ್ಯದ ತಂಗಡಿ. ಡಾಕ್ಟರ್ ಮುತ್ತುನ ಪಾಸಾಡಿ ಡಾಕ್ಟರ್ ವಿಜಯಗ ರತ್ನನು ಕೊರ್ದು ಮದಿಮೆ ಮಲ್ಪುನ ಸಂತಸೊಡುಲ್ಲೆರು. ಆತಾನಗ ವಸಂತಿ ಓಲ್ಲ ತೋಜುಜಲು. ಶೀನೆ ಮುತ್ತುಡಕೆಂಡೆ ಬಾಲೆ ಮಾಮಿ ಓಲ್ಲೆರು ಅಂತ ಓಲ್ಲೆರ ತೋಜುಜೆರು. ಯಾನ್ಲ ಎಕಾಡಿಂಚಿ ನಾಡೊಂದುಲ್ಲೆ ಪನೊಂದು ಮಾಮಿ ಮಾಮಿ ಪಂದ್ ಮುತ್ತು ಲೆತ್ತೊಂದು ಅಲ್ಪ ಮುಲ್ಪ ನಾಡೆರೆ ಸುರುಮಂತೆ. ಶೀನೆ ಸೀದಾ ಕಡಲ್ದ ಬರಿತ ಪಾಡಿಗೆ ಬತ್ತೆ. ತನ್ನ ಪುಗ್ಗೆಲ್ಗ ಏರ ಕೈದೀಲೆ ಕಾನಗ ವಸಂತಿ ಈ ಲೋಕಗ ಬತ್ತಲು. ಆತಾನಗ ಮುತ್ತು ಬೊಕ್ಕ ರತ್ನಲ ಅಡೆ ಎತ್ತಿಯರು. ಅಕ್ಲಿನ್ ತೂದು ವಸಂತಿನ ಕಣ್ಣು ಸಂತಸುದ ಬೊಲಿಕೆ ದಿಂಜಿದು ಮೆನ್ಕೊಂದಿತ್ತುಂಡು. ಇತ್ತೆ ವಸಂತಿಗ ಶೀನನ ಮಗೆ ಮುತ್ತು ಕಡಲ ಮುತ್ತುದಲೆಕ ತೋಜೊಂದುಲ್ಲೇ.

0: ಈತನಾಟ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರೆನ ಕಡಲ ಮುತ್ತು ಕಾದಂಬರಿದ ಸೊರಸರಪೊಳಿ
1: ಸರೆ ಪದರಾಡು
0: ಕೇಂಡರು ಇನಿತ ಸರೆಕು ಸೊರಕೊರ್ನಾರು ಗಾಯತ್ರಿ ನಾನಿಲ್.

ಶ್ರೋತೃಲೇ, ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೇರು ಬರೆತಿನ ಕಡಲ ಮುತ್ತು ಸ್ವರ ಸರಪುಳಿದ ಅಕೇರಿದ ಸೆರೆನು ಕೇಂಡರು. ಕಾದಂಬರಿದ ಓದುಗು ಅವಕಾಶ ಕೊರಿನ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರೆಗು ರೇಡಿಯೋ ಸಾರಂಗ್ ಪರವಾದ ಉಡಲ್ ದಿಂಜಿನ ಸೊಲ್ಮೆಲು. ಮೇರು ನನಾತ್ ಎಡ್ಡೆ ಬೂಕ್ಲೇನು ಬರೆವಡು, ಆ ಬೂಕುಲು ಬರವುಲು ಮಲ್ಲ ಮಲ್ಲ ಇನಾಮುಲೇನು ಗೆಂದಡು, ಮಸ್ತ್ ಜನ ಅರ್ನ ಬೂಕುಲೇನು ಓದು ಲೆಕ್ಕ ಆವಡು, ದೇವೇರ್ ಅರೆಗು ಎಡ್ಡೆ ಮಲ್ಪಡುಂದು ಪನೊಂದು ಕಡಲ ಮುತ್ತು ಸ್ವರ ಸರಪುಳಿಗೆ ಕಿಬಿಯಾಯಿನ ಅಭಿಪ್ರಾಯ ಪಂಡಿನ ನಿಕ್ಲೆಗ್ ಮಾತ ಸೊಲ್ಮೆಲು. ಏನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

ಇನಿತ ತುಳು ಪ್ರಸಾರ ಈಡೆಗ ಮುಗಿಯೊಂದುಂಡು. ನನಂಜಿ ಪ್ರಸಾರಡು ನನರತಿಕ್ಕಗ ಮಾತೆರೆಗ್ಲ ಸೊಲ್ಮೆಲು. ಕೇನಂದುಪ್ಪುಲೆ ರೇಡಿಯೋ ಸಾರಂಗ್ 107.8 FM ಉಂದು ರಂಗ ರಂಗದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.85. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ಚಂದ್ರಶೇಖರ ದಾಂಬ್ಲೆ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
1: ಶಿಕ್ಷಣ ಕನ್ನಡ ಶಾಲೆಗಳ ವಾಸ್ತವ ಇಲ್ಲಿ ಈ ಟಾಪಿಕ್ ಅನ್ನು ನಿರ್ಧರಿಸಿ ನನ್ನನ್ನು ಕರೆದದಕ್ಕಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ. ಆದರೆ ಇಲ್ಲಿ ನಾನೊಂದು ಪ್ರಶ್ನೆ ಇದರಲ್ಲಿ ಕೇಳೋದಿಲ್ಲ. ಕೇಳಬಹುದಾದ ಪ್ರಶ್ನೆ ಅಂದರೆ, ನಿಮ್ಮ ಪೈಕಿ ಯಾರಾದರೂ ನಿಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮ ಶಾಲೆಗೆ ಅಂತ ಕರೆಸಿದವರು ಇದ್ದರೆ ಕೈ ಎತ್ತಿ ಅಂತ ನಾನು ಹೇಳುವಂತಿದ್ದೆ, ಆದರೆ ಹೇಳ್ತಾ ಇಲ್ಲ. ಯಾಕೆಂದರೆ ಕೈಗಳು ಎತ್ತುವುದು ಕಡಿಮೆ ಆಗಿರಬಹುದು ಅಂತ ಪರಿಸ್ಥಿತಿ ಇವತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಸದಸ್ಯರು, ರಾಜ್ಯದಿಂದ ಹಿಡಿದು ಅಧ್ಯಕ್ಷರಾದ ಯಾದವರೆಲ್ಲರೂ ಸಹ ಅನೇಕರು ಅವರ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸ್ತಾರೆ. ಆದರೂ ಅವರು ಈ ಟಾಪಿಕನ್ನು ಇಟ್ಟಿದ್ದಾರೆ. ಆದ ಕಾರಣ ಅವರಿಗೆ ಬದ್ಧತೆ ಇದೆ ಅಂತ ನಾನು ಭ್ರಮಿಸ್ತಾ ಈ ಮಾತುಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಇಲ್ಲಿ ಒಂದು ಡಿಸ್ಕ್ಲೈಮರ್ ಇದೆ, ನಾನು ಮಾತನಾಡುವಾಗ ರಾಜಕೀಯ ಸ್ವಲ್ಪ ಬರಬಹುದು, ಬರಲೇಬೇಕಾಗ್ತದೆ. ಯಾಕಂದರೆ ಇವತ್ತು ಶಿಕ್ಷಣ ರಾಜಕೀಯದವರ ಕೈಯಲ್ಲಿದೆ. ಆಮೇಲೆ ಕೆಲವೆಲ್ಲ ಸಂಘ ಸಂಸ್ಥೆಗಳ ಬಗ್ಗೆ, ಕೆಲವು ಸಾಹಿತಿಗಳ ಬಗ್ಗೆ ಕೂಡ ನಾನು ಹೇಳಬಹುದು. ಹಿಂದೂ ಮುಸ್ಲಿಂ ವಿಚಾರಗಳು ಬರಬಹುದು, ಆದರೆ ಇದಕ್ಕೆ ಯಾರೂ ಸಹ ತೀವ್ರವಾದ ಪ್ರತಿಕ್ರಿಯೆ ಕೊಡಬೇಕಾಗಿಲ್ಲ. ಅದರ ವಾಸ್ತವ ಏನಂತ ತಿಳ್ಕೊಳ್ತಾ ಹೋದರೆ ನನಗೆ ತುಂಬ ಸಂತೋಷ. ಇವತ್ತಿನ ಜಗತ್ತಿನಲ್ಲಿ ಬಹಳ ಮುಖ್ಯವಾದಂಥ ಒಂದು ದೊಡ್ಡ ಅಪರಾಧಿ ಪ್ರಜ್ಞೆ ಇದೆ ಇಡೀ ಜಗತ್ತಿನಲ್ಲಿ. ಇಡೀ ಜಗತ್ತಿನ ನಾನು ಹೇಳಲಾರೆ, ಭಾರತದಲ್ಲಿ ಒಂದು, ಇಡೀ ಭಾರತದಲ್ಲಿ ಖಂಡಿತ ಒಂದು ದೊಡ್ಡ ಅಪರಾಧಿ ಪ್ರಜ್ಞೆ ಇದೆ. ಅದೇನು ಅಪರಾಧಿ ಪ್ರಜ್ಞೆ ಅಂದರೆ, ನಾನು ನನ್ನ ತಲೆಮಾರಿಗೆ ಏನಾದರೂ ಕೊಡದೆ ಅಪರಾಧ ಮಾಡ್ತಿದ್ದೇನೆಯೋ ಅಂತ. ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣ ಕೊಡದಿದ್ದರೆ ನಾವು ದೊಡ್ಡ ಅಪರಾಧ ಮಾಡ್ತೇವೋ ಎನ್ನುವಂಥ ಒಂದು ತಲೆಮಾರಿಗೆ ತೊಂದರೆ ಕೊಟ್ಟಂಥ ಅಪರಾಧಿ ಪ್ರಜ್ಞೆ ಇವತ್ತು ಬಾಲಿಸ್ತಾ ಇದೆ. ಹಾಗಾಗಿಯೇ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಯಾವ ಏರಿಯಾಗೆ ನೀವು ಹೋಗಿ ಎಲ್ಲ ಕಡೆ ಕೂಡ ಇಂಗ್ಲೀಷ್ ಮಾಧ್ಯಮದ ಗಾಳಿ ಎಷ್ಟು ಜೋರಾಗಿದೆ ಅಂತಂದರೆ ಇಂಗ್ಲೀಷ್ ಮಾಧ್ಯಮವೇ ಪರಿಹಾರ ಅಂತ ಆಗಿಬಿಟ್ಟಿದೆ. ಅಂಥ ಸ್ಥಿತಿಯಲ್ಲಿ ನಾವಿರುವಾಗ ಇವತ್ತು ನಮಗೆ ಮಾತಾಡಲಿಕ್ಕಿರೋ ವಿಷಯ ಕನ್ನಡ ಶಾಲೆಗಳ ಕನ್ನಡ ಮಾಧ್ಯಮದ ವಾಸ್ತವ ಮತ್ತು ಭವಿಷ್ಯ. ಒಂದು ಕೇಳಬೇಕಾದ ಪ್ರಶ್ನೆ ಅಂದರೆ, ಕನ್ನಡ ಶಾಲೆಗಳು ಈಗ ಇವೆಯಾ ಅಂತ. ನಾನು ಆಗಲೇ ಹೇಳಿದೆ, ಇದರಲ್ಲಿ ಒಂದು ಹಿಡನ್ ಎರಡು ಶಬ್ದಗಳಿವೆ. ಆರಂಭದಲ್ಲಿ ಸರಕಾರಿ ಅಂತ ಹೇಳಬೇಕಿತ್ತು, ಸರಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ಅಂತ ಹೇಳಬೇಕಿತ್ತು. ಯಾಕೆಂದರೆ ಬೇರೆ ಯಾರು ಕನ್ನಡ ಮಾಧ್ಯಮ ಶಾಲೆ ನಡೆಸೋದಿಲ್ಲ. ನಡೆಸದಿದ್ದರೆ ಸುಳ್ಯದಲ್ಲಿ ನಾನು ನಡೆಸ್ತಾ ಇದ್ದೇನೆ, ಪುತ್ತೂರಿನಲ್ಲಿ ವಿವೇಕಾನಂದವರು ನಡೆಸ್ತಾ ಇದ್ದಾರೆ, ಮೂಡಬಿದ್ರಿಯಲ್ಲಿ ಮೋಹನಾಳವರು ನಡೆಸ್ತಾ ಇದ್ದಾರೆ, ಉಡುಪಿಯಲ್ಲಿ ಪೇಜಾರು ಸ್ವಾಮಿಯವರು ನಡೆಸ್ತಾ ಇದ್ದಾರೆ, ಕೆಲವರೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ನಡೆಸ್ತಾ ಇದ್ದಾರೆ. ಆದರೆ ಎಲ್ಲರಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯೂ ಇದೆ, ಅವರೆಲ್ಲರಲ್ಲಿ ಸಹ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಇದೆ. ನನ್ನ ಹತ್ರ ಇಲ್ಲ, ನನ್ನ ಹತ್ರ ಬರೀ ಕನ್ನಡ ಮಾಧ್ಯಮ ಶಾಲೆ, ಶುದ್ಧ ಕನ್ನಡ ನನ್ನ ಪ್ರಯತ್ನದಲ್ಲಿ ಇರುವಂಥದ್ದು. ಈ ಸಂದರ್ಭದಲ್ಲಿ ನಾನೊಂದು ಹೇಳಬೇಕಾದ ವಿಷಯ ಬಯಸ್ತೇನೆ. ಏನಂದರೆ, ನಾನು ಕನ್ನಡ ಮಾಧ್ಯಮ ಶಾಲೆ ಆರಂಭಿಸಿ 30 ವರ್ಷ ಆಯಿತು. ಯಾಕೆ ಇದನ್ನು ಆರಂಭಿಸಿದೆ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಒಂದು ಖಾಸಗಿ ಶಾಲೆ ಒಬ್ಬರು ಆರಂಭಿಸಿದ್ದಾರೆ ಎಂಬುದರ ಅರ್ಥ ಏನೋ ಒಂದು ಲಾಭದ ದೃಷ್ಟಿ ಇಟ್ಟುಕೊಂಡೇ ಮಾಡಿದ್ದಾರೆ ಅಂತಲೇ ಅರ್ಥ. ನಮ್ಮದು ಖಂಡಿತ ಲಾಭದ ದೃಷ್ಟಿ ಇಟ್ಟುಕೊಂಡು ಮಾಡಿದಂಥ ಸಂಸ್ಥೆ ಅಲ್ಲ. ನಾನು ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದಾಗ ನಮ್ಮ ಕಾಲೇಜಿಗೆ ಸೇರ್ತಿದ್ದಂಥ ವಿದ್ಯಾರ್ಥಿಗಳು ಹೆಚ್ಚಿನವರೆಲ್ಲರೂ ಕನ್ನಡ ಮಾಧ್ಯಮದಿಂದಲೇ ಬರ್ತಿದ್ದವರು. ಅವರೆಲ್ಲರಿಗೆ ಒಳ್ಳೆಯ ಮಾರ್ಕ್ಗಳು ಇರ್ತಿತ್ತು, ಆದರೆ ಫಲಿತಾಂಶ, ಸಾಮರ್ಥ್ಯ ಯಾವುದರಲ್ಲಿ ಸಹ ಅವರು ಮುಂದೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತ ನೋಡಿದರೆ, ಪ್ರಾಥಮಿಕ ಶಿಕ್ಷಣದಲ್ಲಿರುವಂಥ ದೌರ್ಬಲ್ಯ. ಹಾಗಾಗಿ ನನಗನ್ನಿಸಿದ್ದು, ಪ್ರಾಥಮಿಕ ಶಿಕ್ಷಣದ ದೌರ್ಬಲ್ಯ ನಿವಾರಿಸುವಂಥ ಒಂದು ಪ್ರಯೋಗ ಮಾಡಬೇಕು. ಅಂಥ ಒಂದು ಪ್ರಯೋಗ ಮಾಡಬೇಕಿದ್ರೆ ಅದು ತುಂಬ ಸಾಹಸದ ಕೆಲಸ, ಖರ್ಚಿನ ಕೆಲಸ, ಶ್ರಮದಾಯಕವಾದ್ದು. ಆದರೂ ಅದನ್ನೇ ಮಾಡಬೇಕಾದ್ದು ಎಂಬ ಗುರಿ ಇಟ್ಟುಕೊಂಡು ನಾವು ಇದನ್ನು ಮಾಡಿದ್ದೇವೆ. ಮಾಡಿದಾಗ ಒಂದು ಬಹಳ ಮುಖ್ಯವಾದ ಒಂದು ಥಿಯರಿ ಇಟ್ಟುಕೊಂಡದ್ದು ಏನೆಂದರೆ, ಶಿಕ್ಷಣ ಮತ್ತು ಪರಿಸರ. ಶಿಕ್ಷಣ ಮತ್ತು ಪರಿಸರ ಎಂಬಂಥ ಪರಸ್ಪರ ಪೂರಕವಾದದ್ದು ಎನ್ನುವಂಥ ಒಂದು ತಿಳುವಳಿಕೆಯಿಂದ ನಾವು ಸುಳ್ಳಿದಲ್ಲಿ ಈ ನಾವು ಒಂದು 7-8 ಜನ ಸೇರಿ, ಸಮಾನ ಮನಸ್ಕರು ಸೇರಿ, ಸ್ನೇಹಿತರು ಸೇರಿ ಮಾಡಿದ ಕಾರಣ ಇದಕ್ಕೆ ಸ್ನೇಹ ಶಾಲೆ ಅಂತ ಹೆಸರು. ಈ ಶಾಲೆಯನ್ನು ನಾವು ಒಂದು ಗುಡ್ಡದ ಮೇಲೆ ಮಾಡಿದೆವು. ಈ ಗುಡ್ಡದ ಮೇಲೆ ಶಾಲೆಯನ್ನು ಮಾಡಿದಾಗ ಅನೇಕರಿಗೆ ಆಶ್ಚರ್ಯವಾಗಿದೆ, ಗುಡ್ಡದ ಮೇಲೆ ಹೇಗೆ ಶಾಲೆ ಮಾಡೋದು ಅಂತ. ಬಯಲು ಇಲ್ಲ, ಲೆವೆಲ್ ಜಾಗ ಇಲ್ಲ, ಹೇಗೆ ಮಾಡೋದು ಅಂತ. ಆದರೆ ಹೇಗೆ ಮಾಡೋದು ಎಂಬುದನ್ನು ನಾವೀಗ ತೋರಿಸಿಕೊಟ್ಟಿದ್ದೇವೆ. ನಮ್ಮ ಸ್ನೇಹ ಶಿಕ್ಷಣ ಸಂಸ್ಥೆಗೆ ಬಂದವರಿಗೆ ಅದು ಅರ್ಥ ಆಗ್ತದೆ. ನಾವೇನು ಮಾಡಿದ್ದೇವೆ ಅಂದರೆ, ಸ್ನೇಹ ಶಿಕ್ಷಣದ ಎತ್ತರ ತಗ್ಗುಗಳನ್ನೆಲ್ಲ ಮಕ್ಕಳಿಗೆ ಪೂರಕವಾಗಿ ಬಳಸಿಕೊಂಡಿದ್ದೇವೆ. ಒಂದು ಬಹಳ ಮುಖ್ಯವಾದಂಥ ಪ್ರಾಯೋಗಿಕ ಲಾಭ ಯಾವುದಂದರೆ, ಮೇಲಕ್ಕೆ ಹತ್ತುವುದು ಇಳಿಯುವುದು ಸಾಕಷ್ಟು ನಮ್ಮ ಶಾಲೆಯ ವಾತಾವರಣದಲ್ಲಿ ಇದೆ, ಜಿಯೋಗ್ರಫಿಯಲ್ಲಿ ಇದೆ ಅದು. ಹಾಗಾಗಿ ಮಕ್ಕಳು ಅದನ್ನು ಮಾಡ್ತಾರೆ, ಅವರ ಜೀವನ ಪರ್ಯಂತ ಅವರಿಗೆ ಒಳ್ಳೆಯ ಶ್ವಾಸೋಚ್ಛ್ವಾಸಕ್ಕೆ ಸಾಕಷ್ಟು ಅವರ ಉಪ್ಪುಸಗಳು ತೆರೆಯುವುದಕ್ಕೆ ಅದು ಸಹಾಯವಾಗ್ತದೆ. ನಮ್ಮ ಶಾಲೆಯ ಕ್ಯಾಂಪಸ್ನಲ್ಲಿ ನಾವೊಂದು ಸೂರ್ಯಾಲಯ ಅಂತ ಮಾಡಿದ್ದೇವೆ. ಸೂರ್ಯಾಲಯ ಅಂದರೆ ಸೂರ್ಯನ ದೇವಾಲಯ. ದೇವಾಲಯ ಹೇಳಿದ ತಕ್ಷಣ ಎಲ್ಲರಿಗೂ ತಲೆಗೆ ಹೋಗೋದು ಒಂದು ಗೋಡೆ, ಗೋಪುರ ಮತ್ತು ಗರ್ಭಗುಡಿ. ಇದು ಮೂರು ನಮ್ಮ ದೇವಾಲಯದಲ್ಲಿ ಇಲ್ಲ. ಗೋಡೆ ಇಲ್ಲ, ಗೋಪುರವೂ ಇಲ್ಲ, ಗರ್ಭಗುಡಿಯೂ ಇಲ್ಲ. ಎಲ್ಲ ಮಕ್ಕಳು ಹೋಗಿ ಸಮಾನತೆಯಿಂದ ಸೂರ್ಯದೇವರನ್ನು ಮುಟ್ಟಬಹುದು, ಮುಟ್ಟಿ ನಮಸ್ಕಾರ ಮಾಡಬಹುದು. ಅಂದರೆ ಇದು ಶಾಲೆಯಲ್ಲೇ ಸಮಾನತೆಯನ್ನು ಕಲಿಸುವ ಒಂದು ಪ್ರಯತ್ನ ನಾವು ಅದರ ಮೂಲಕ ಮಾಡಿದ್ದೇವೆ. ಅಲ್ಲದೆ ನೀವು ಬಂದು ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಸೂರ್ಯ ದೇವಾಲಯದಲ್ಲಿ ನಿಮಗೆ ಎಲ್ಲ ಸಂಕ್ರಾಂತಿಗಳ ಪರಿಚಯ ಆಗ್ತದೆ. ಸೂರ್ಯನ ಚಲನೆಯ ಮೂಲಕ ಯಾವ ರೀತಿ ನಮ್ಮ ವಾತಾವರಣದಲ್ಲಿ ಬದಲಾವಣೆಗಳು ಉಂಟಾಗ್ತವೆ ಅಂತ ಕಲಿಸೋದಕ್ಕೆ ಸಾಧ್ಯ ಆಗ್ತದೆ. ಅನೇಕ ಭೌತಿಕ ಸಿದ್ಧಾಂತಗಳ, ಐನ್ಸ್ಟೈನ್ ಸಿದ್ಧಾಂತಗಳನ್ನು ಕೂಡ ಅದರಲ್ಲಿ ಕಲಿಸಲಿಕ್ಕೆ ಆಗ್ತದೆ. ಆ ರೀತಿ ಒಂದು ಕಲಿಕೆಯ ಸೌಲಭ್ಯವಾಗಿ ನಾವು ಸೂರ್ಯ ದೇವಾಲಯವನ್ನು ಮಾಡಿದ್ದೇವೆ. ಇನ್ನು ನಮ್ಮ ಶಾಲೆಯಲ್ಲಿ ತುಂಬ ಕಲ್ಲುಗಳಿವೆ, ದೊಡ್ಡ ದೊಡ್ಡ ರಾಕ್ಗಳು, ಅವುಗಳನ್ನು ಬಳಸಿ ನಾವೊಂದು ಕಲಾಶಾಲೆ ಅಂತ ಮಾಡಿದ್ದೇವೆ. ಅಂದರೆ ಆ ಕಲ್ಲುಗಳನ್ನು ಸುಮ್ಮನೆ ಮುಗಿಸಿಬಿಡಬಾರದು ಎನ್ನುವ ಕಾರಣದಿಂದ ಕಲಾಶಾಲೆಯನ್ನು ಮಾಡಿ ಅಲ್ಲಿ ಮಕ್ಕಳು ಆ ಸ್ಥಳದಲ್ಲಿದ್ದು ಒಂದು ಕಲೆಯ ಆಸ್ವಾದನೆಯನ್ನು ಮಾಡ್ತಾರೆ. ಅಲ್ಲಿ ನಾವೊಂದು ಮಾತು ಬರೆದಿಟ್ಟಿದ್ದೇವೆ, ಕಲೆಯು ಹೃದಯ ಮತ್ತು ಮನಸ್ಸುಗಳನ್ನು ಅರಳಿಸ್ತದೆ ಅಂತ. ಕಲೆಯು ಹೃದಯ ಮತ್ತು ಮನಸ್ಸನ್ನು ಅರಳಿಸ್ತದೆ ಎನ್ನುವಂಥ ಒಂದು ಸಂದೇಶ ಅಲ್ಲಿ ಮಕ್ಕಳಿಗೆ ಸಿಗ್ತಾ ಇರ್ತದೆ. ಆಮೇಲೆ ನಾವೊಂದು ಬರಹದ ಮನೆ ಅಂತ ಮಾಡಿದ್ದೇವೆ. ಬರಹದ ಮನೆ ಅಂದರೆ ಒಂದು ನಿಜವಾಗಿ ಜೀವಂತವಾದಂತಹ ಮರದ ಸುತ್ತಲೂ ಗೋಡೆಯನ್ನು ಕಟ್ಟಿ ಮಾಡನ್ನು ಮಾಡಿ ಅದರೊಳಗೆ ಒಂದು ಮರಳನ್ನೇ ಹಾಕಿ ಇಡೀ ಒಂದು ಸುಮಾರು 20 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಬರೀ ಮರಳಿದೆ. ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅದರ ಹಿಂದಿರುವ ಕಲ್ಪನೆ ಏನಂದರೆ, ಹಿಂದಿನ ಕಾಲದಲ್ಲಿ ಮರಳಿನಲ್ಲಿ ಬರೆದು ಅಕ್ಷರಗಳನ್ನು ಕಲಿಸ್ತಾ ಇದ್ರು. ಮರಳಿನಲ್ಲಿ ಬರೆದ್ರೆ ಆ ಬೆರಳು ಓಡ್ತದಲ್ಲ, ಆ ಓಡೋದ್ರ ಮೂಲಕ ಆ ಬೆರಳಿನ ಮೂಲಕ ಸಂವೇದನೆಗಳು ಮೆದುಳಿಗೆ ಕೂಡ ಹೋಗ್ತವೆ. ಇವತ್ತು ನೀವು ಆಧುನಿಕ ಮೊಂಟೆಸರಿಯಲ್ಲಿ ನೋಡ್ಬೋದು, ಮೊಂಟೆಸರಿಯಲ್ಲಿ ಕೆಲವು ರಚನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ತೋರಿಸ್ಕೊಡ್ತಾರೆ, ನಿಮ್ಮ ಮಗುವಿಗೆ ಬೆರಳನ್ನು ಹೀಗೆ ಓಡಿಸ್ಲಿಕ್ಕೆ ಹೇಳಿ ಅಂತ. ಮತ್ತು ಆ ಅಕ್ಷರಗಳ ಮೇಲೆ ಮರಳನ್ನು ಹಾಕಿಟ್ಟಿದ್ದಾರೆ ಅವರು. ಅಂದರೆ ನಮ್ಮ ಪ್ರಾಚೀನ ಕಾಲದ ಮರಳಿನಲ್ಲಿ ಬರೆದು ಕಲಿಯುವ ಸಿದ್ಧಾಂತ ಇವತ್ತು ಮೊಂಟೆಸರಿಯಲ್ಲಿ ಸಾಕಷ್ಟು ಹಣ ಕೊಟ್ಟು ಹೊಸ ರೀತಿಯಲ್ಲಿ ಬರ್ತಾ ಇದೆ. ಈ ರೀತಿಯ ಒಂದು ಸ್ಥಿತಿ ಇದೆ. ಅಂಥ ಒಂದು ಮರಳಿನಲ್ಲಿ ಬರೆಯುವ ಶಾಲೆಯಲ್ಲಿ ಮಕ್ಕಳು ಟೀಮ್ ವರ್ಕ್ ಮಾಡಿಕೊಂಡು, ದಯವಿಟ್ಟು ಕೇಳಿ, ಟೀಮ್ ವರ್ಕ್ ಮಾಡಿಕೊಂಡು, ಒಬ್ಬೊಬ್ಬರೇ ಅಲ್ಲ, ಟೀಮ್ ವರ್ಕ್ ಮಾಡಿಕೊಂಡು ಅನೇಕ ಆಟಗಳನ್ನು ಮಾಡ್ತಾರೆ. ಗುಡ್ಡ ಮಾಡ್ತಾರೆ, ಗುಹೆ ಮಾಡ್ತಾರೆ, ಕಾಲುವೆ ಮಾಡ್ತಾರೆ, ರಸ್ತೆ ಮಾಡ್ತಾರೆ, ಅಣೆಕಟ್ಟು ಮಾಡ್ತಾರೆ. ಎಲ್ಲ ಪರಿಕಲ್ಪನೆಗಳು ಮಕ್ಕಳ ತಲೆಯಲ್ಲಿ ಬಂದಿರ್ತವೆ. ಇವೆಲ್ಲ ಸೃಜನಶೀಲ ಕಲಿಕೆಯ ಒಂದು ಒಳ್ಳೆಯ ಸೌಲಭ್ಯ ಅದು, ಬರಹದ ಮನೆ ಎನ್ನುವಂಥದ್ದು. ಆಮೇಲೆ ನಾವು ಗುಡ್ಡದ ಮೇಲೆ ಒಂದು ದೊಡ್ಡ ಎತ್ತರವಾದ ಮರ ಇದೆ, ಬಹಳ ಎತ್ತರವಾದ ಮರ. ಆ ಎತ್ತರವಾದ ಮರವನ್ನು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಲ್ಲಿ ಮಾತಾಡಿ ಅವರ ಒಪ್ಪಿಗೆಯನ್ನು ಪಡೆದು ಆ ಮರವನ್ನು ಉಳಿಸಿಕೊಂಡಿದ್ದೇವೆ. ಆ ಮರದ ಬುಡದಲ್ಲಿ ಒಂದು ಗುಡಿಸಲು ಮಾಡಿದ್ದೇವೆ. ಆ ಗುಡಿಸಲು ಅಂದರೆ ಗುರುಕುಲ ಅಂತ. ಅಲ್ಲಿ ಗುರುಗಳು ಕೂತ್ಕೊಳ್ಳೋದು, ಎದುರಿಗೆ ವಿದ್ಯಾರ್ಥಿಗಳು ಕೂತ್ಕೊಳ್ತಾರೆ. ವಿದ್ಯಾರ್ಥಿಗಳು ಗುರುಗಳಿಂದ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ಭಾರತೀಯ ಪರಂಪರೆಯ ಶಿಕ್ಷಣದಲ್ಲಿ ಈ ರೀತಿಯ ವ್ಯವಸ್ಥೆ ಇತ್ತು. ಹೇಗಿತ್ತು ಅಂದರೆ, ಗುರುಗಳ ಹತ್ತಿರ ಮಕ್ಕಳು ಕೂತು ಪ್ರಶ್ನೆಗಳನ್ನು ಕೇಳಬೇಕು. ಉಪನಿಷತ್ತು ಅಂದರೆ ಹಾಗೆ. ನಾನು ಅದನ್ನು ಅನುಭವಿಸಿ ಕೂಡ ನೋಡಿದ್ದೇನೆ. ಮಕ್ಕಳು ಹತ್ತಿರ ಕುಳಿತು ಪ್ರಶ್ನೆಗಳನ್ನು ಕೇಳುವುದು ಮತ್ತು ಆ ರೀತಿ ಗುರುಗಳು ಅದಕ್ಕೆ ಉತ್ತರ ಕೊಡುವುದು. ನಾನು ಈ ವಿಷಯ ಯಾಕೆ ಹೇಳ್ತೇನೆ ಅಂದರೆ, ಇವತ್ತಿನ ಈ ವೇದಿಕೆಯಲ್ಲಿ ನಾನು ಒಂದು ಭರತನಾಟ್ಯ ನೋಡಿದೆ. ಆ ಭರತನಾಟ್ಯ ನೋಡ್ತಾ ಇದ್ದ ಹಾಗೆ ನನ್ನ ಮನಸ್ಸಿನ ಒಂದು ಪ್ರಶ್ನೆ ಮೂಡಿದ್ದೇನೆಂದರೆ, ಇವರಿಗೆ ಕಲಿಸಿದವರು ಯಾರು ಅಂತ. ಈ ಮಕ್ಕಳಿಗೆ ಕಲಿಸಿದವರು ಯಾರು ಅಂತ ಪ್ರಶ್ನೆ ಮೂಡಿತ್ತು. ಯಾವಾಗಲೂ ಸಮಾಜ ಹೇಗಿರಬೇಕಂದರೆ, ಒಬ್ಬ ಬೆಳೆಯುತ್ತಿರುವ ವಿದ್ಯಾರ್ಥಿಯನ್ನು ಕಂಡಾಗ, ಅವ ಮಾಡುವ ಕೆಲಸಗಳನ್ನು ನೋಡಿದಾಗ, ಅವನ ವರ್ತನೆಗಳನ್ನು ಗಮನಿಸಿದಾಗ, ಇವನ ಗುರುಗಳು ಯಾರು ಅಂತ ಕೇಳಬೇಕು. ತಾಯಿ ಯಾರು ಅಂತ ಕೇಳಿ ಹೋಗ್ತೇವೆ. ತಾಯಿ ನಿಜವಾಗಿ ಮನೆಯಲ್ಲಿ ಮೊದಲ ಗುರುವೇ. ಆದರೂ ಶಾಲೆಯಲ್ಲಿ ಗುರು ಯಾರು ಅಂತ ಕೇಳಬೇಕಾಗ್ತದೆ. ಆದರೆ ಇವತ್ತಿನ ದಿವಸಗಳಲ್ಲಿ ನೀವು ಸಾಕಷ್ಟು ಮಾಧ್ಯಮಗಳಲ್ಲಿ ಬರುವ ವಾರ್ತೆಗಳನ್ನು ಕೇಳಿ, ಆ ವಾರ್ತೆಗಳನ್ನು ಕೇಳಿದಾಗ ನಮಗೆ ಇವರಿಗೆ ಕಲಿಸಿದವರು ಯಾರು ಅಂತ ಬರ್ತದೆ ಪ್ರಶ್ನೆ. ಇವರಿಗೆ ಕುಡಿದಿಕ್ಕೆ ಕಲಿಸಿದವರು ಯಾರು, ಈ ಇದೆಲ್ಲ ಬೇಡದ್ದೆಲ್ಲ ಸೇವಿಸ್ಲಿಕ್ಕೆ ಕಲಿಸಿದವರು ಯಾರು, ಮಾರ್ಗದಲ್ಲಿ ನಿಲ್ಲಿಸಿ ಕಡಿಲಿಕ್ಕೆ ಕಲಿಸಿದವರು ಯಾರು, ಕೊಲ್ಲಿಕ್ಕೆ ಕಲಿಸಿದವರು ಯಾರು ಅಂತ ಪ್ರಶ್ನೆ ಬರ್ತದೆ. ಅಂದರೆ ಆ ರೀತಿಯ ಪರಿಣಾಮದಲ್ಲಿ ಶಿಕ್ಷಣ ಎಷ್ಟು ವಿಧ್ವಂಸವಾಗಿದೆ ಅಂದರೆ ಅದಕ್ಕೆ ಉತ್ತರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಇರುವಂಥ ಇದರಲ್ಲಿ ಒಂದು ಪ್ರಶ್ನೆ ಸರ್ಕಾರಿ ಶಾಲೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಇಲ್ಲ. ಆ ಸರ್ಕಾರಿ ಶಾಲೆಗಳಲ್ಲಿ ಒತ್ತಾಯಪೂರ್ವಕವಾಗಿ ಬೈಲಿಂಗ್ವಲ್ ಹಾಕಿದ್ದಾರೆ. ಬೈಲಿಂಗ್ವಲ್ ಅಂದರೆ ಕನ್ನಡದಲ್ಲಿಯೂ ಕಲಿಸ್ಲಿಕ್ಕುಂಟು, ಇಂಗ್ಲೀಷಲ್ಲಿಯೂ ಕಲಿಸ್ಲಿಕ್ಕುಂಟು. ನೀವು ಇಂಗ್ಲೀಷ್ ಮೀಡಿಯಮ್ ಅಂತ ಕೇಳಿದರೆ ಟೀಚರ್ಸ್ ಹೇಳ್ತಾರೆ, ಇಲ್ಲ ಸರ್, ನಮ್ಮಲ್ಲಿ ಕನ್ನಡವೂ ಉಂಟು. ನೀವು ಕನ್ನಡ ಮೀಡಿಯಂ ಅಂತ ಕೇಳಿದ್ರೆ ಇಲ್ಲ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಬೇಕಾದಷ್ಟು ಬರಬಹುದು ಅಂತ ಹೇಳ್ತಾರೆ. ಒಂದು ಬೈಲಿಂಗಲ್ ಅಂತ ಪರ್ಮಿಷನ್ ಸಿಕ್ಕಿಸಿಕೊಳ್ಳೋದಕ್ಕೆ ಪಡೆದುಕೊಳ್ಳೋದಕ್ಕೆ ಊರಿನವರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ, ಊರಿನವರ ಬೆಂಬಲ ಇದೆ. ಬೈಲಿಂಗಲ್ ಬಂದರೆ ಪರ್ಮಿಷನ್ ಸಿಕ್ಕಿತು ಅಂತೇಳಿ ಆದರೆ ಆ ನಂತರ ಆ ಶಾಲೆ ಖಂಡಿತ ಕನ್ನಡ ಶಾಲೆಯಾಗಿ ಉಳಿದಕ್ಕೆ ಸಾಧ್ಯ ಇಲ್ಲ. ನಿಮಗೆ ನಾನು ಒಂದೆರಡು ಸ್ಯಾಂಪಲ್ಗಳನ್ನು ಹೇಳಬೇಕಿದ್ರೆ ಮಕ್ಕಳಿಗೆ ಸರಿಯಾಗಿ ಕನ್ನಡ ಮಾತಾಡಲಿಕ್ಕೂ ಬರುವುದಿಲ್ಲ, ಬರೆಯುವುದಕ್ಕೂ ಬರುವುದಿಲ್ಲ. ನಾನೊಂದು ಮಾತು ಹೇಳ್ತೇನೆ, ಅದನ್ನು ನೀವು ಏನಂತ ನನಗೆ ವಾಪಸ್ ಹೇಳಬೇಕು. ನಿನ್ನ ಅಯೋಗ್ಯ ಹೇಗಿದ್ದೆ ಅಂತ ಕೇಳ್ತಾನೆ ಮಗು. ಕೇಳ್ತಾನೆ ಅಂದರೆ ಅವನು ಓದುವುದು, ಅದರಲ್ಲಿ ಓದುವ ಕೆಪಾಸಿಟಿ ಅದು. ಅವ ನಿಜವಾಗಿ ಅಲ್ಲಿ ಓದಿದ್ದೇನೆಂದರೆ ನಿನ್ನ ಆರೋಗ್ಯ ಹೇಗಿದೆ ಅಂತ. ಅವನು ಕೆಪ್ಯಾಸಿಟಿ, ಅವನು ಓದುವ ಕೆಪ್ಯಾಸಿಟಿ, ನಿನ್ನ ಅಯೋಗ್ಯ ಹೇಗಿದ್ದೆ ಅಂತ. ಹಿಂದೆ ಎಜುಕೇಷನ್ ಮಿನಿಸ್ಟರ್ ಕಿರ್ಮನ್ ರತ್ನಾಕರ್ ಅವರು ಭಾಷಣದಲ್ಲಿ ಎರಡು ಮೂರು ಕಡೆ ಹೇಳಿದ್ದಾರೆ, ಆಸ್ಪತ್ರೆ ಎಂಬ ಶಬ್ದ ಮಕ್ಕಳಿಗೆ ಡಿಕ್ಟೇಷನ್ ಕೊಟ್ಟಾಗ ಬರೀಲಿಕ್ಕೆ ಬರಲಿಲ್ಲಂತೆ, ಮಕ್ಕಳು ಅಪ್ಪ ಸತ್ತರೆ ಅಂತ ಬರೆದ್ರಂತೆ. ಇದು ಅವರೇ ಭಾಷಣಗಳಲ್ಲಿ ಹೇಳಿದ ಕಾರಣ ನನಗೆ ಬೇರೆ ದಾಖಲೆ ಬೇಡ. ಆದರೆ ಇದಲ್ಲ ಇನ್ನೊಂದೆರಡು ಅವರು ಹೇಳಿದ್ದಾರೆ. ಆದರೆ ಯಾಕೆ ಮಕ್ಕಳು ಅಪ್ಪ ಸತ್ತರೆ ಅಂತ ಬರೆದ್ರು ಎನ್ನುವ ಪ್ರಶ್ನೆ ಮುಖ್ಯ ಅಲ್ವಾ? ಅಲ್ಲಿ ಶಿಕ್ಷಕರು ಏನು ಕಲಿಸಿದ್ದಾರೆ ಎನ್ನುವುದು ಮುಖ್ಯ ಅಲ್ವಾ? ಹಾಗಿದ್ರೆ ನಮ್ಮ ಶಿಕ್ಷಣ ಹೇಗಿದೆ ಎನ್ನುವುದಕ್ಕೆ ಸಾಕಷ್ಟು ಇದು ಸಿಗ್ತವೆ, ಎಕ್ಸಾಂಪಲ್ಗಳು ಸಿಗ್ತವೆ. ನನ್ನ ಬೆಗ್ಗನೆ ಬಲುತ್ತೇನೆ ಅಂತ ಒಬ್ಬ ವಿದ್ಯಾರ್ಥಿ ಉಚ್ಚರಿಸ್ತಾನೆ, ಬರೆದಿರ್ತಾನೆ. ನಿಜವಾಗಿ ಏನಂತ ನೋಡಿದರೆ ನಾನು ಬೇಗನೆ ಬರುತ್ತೇನೆ ಅಂತ. ನಾನು ಬೇಗನೆ ಬರುತ್ತೇನೆ ಎಂದು ಯಾಕೆ ಮಗು ಒತ್ತಕ್ಷರಗಳನ್ನು ಹಾಕಿ ಹೇಳ್ತದೆ? ನಾನು ಎನ್ನುವುದನ್ನು ನನ್ನ, ನೀನು ಎನ್ನುವುದನ್ನು ನಿನ್ನ ಅಂತ ಯಾಕೆ ಹೇಳ್ತದೆ ಮಗು? ಈ ಪ್ರಶ್ನೆಗಳಿಗೆ ಶಿಕ್ಷಕರು ಉತ್ತರ ಕಂಡುಕೊಂಡ್ರೆ ಆಗ ಸಮಸ್ಯೆ ಪರಿಹಾರ ಆಗ್ತದೆ. ಆದರೆ ನಮ್ಮ ಶಿಕ್ಷಣದಲ್ಲಿ ಹಾಗೆ ಆಗ್ತಾ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ
2: ಅಂತ ಹೇಳಿದಾಗ ನಾವು ತಲೆಗೆ ಹೋಗದೆ ಯಕ್ಷಗಾನ ಏನು ಹಾಗೆಗಳು ಯಾರು ಇಲ್ಲ ಅಂತ ದುರ್ಯೋಧನನಿಗೆ ಯಾರಾದ್ರು ಹೇಳ್ತಾರಂತ. ಹಾಗಲ್ಲ, ಇದು ನಿನ್ನ ಹಾಗೆ ಯಾರೂ ಇಲ್ಲ ಅಂತ ಹೇಳೋದು. ನಿನ್ನ ಹಾಗೆ ಯಾರೂ ಇಲ್ಲ ಅಂತ ಈ ಥರದ ಮೂಲ ವಾಕ್ಯಗಳೇ ಬೇರೆ. ನಾನು ಸ್ಯಾಂಪಲಾಗಿ ಇದನ್ನೆಲ್ಲ ಮಾಡಿ ನೋಡಿದ್ದು, ನಾನು ಸುಮ್ಮನೆ ಕ್ರಿಯೇಟ್ ಮಾಡಿದ್ದಲ್ಲ. ನಾನಿನ್ನೂ ಊಟ ಮಾಡಲಿಲ್ಲ ಅಂತ ನಾನು ಹೇಳಬೇಕಿತ್ತು. ನಾನಿನ್ನೂ ಊಟ ಮಾಡಿಲ್ಲ ಅಂತ ನೀನು ಬರೀ ಅಂತ ಹೇಳಿದರೆ ನನ್ನ ಊಟ ಮಾಡಿದ್ದಿಲ್ಲ ಅಂತ ಬರೆದಿದ್ದಾನೆ. ಯಾಕೆ ಒಬ್ಬ ಹುಡುಗ ಹೀಗೆ ಬರೀತಾನೆ? ನನ್ನನ್ನು ಊಟ ಮಾಡಲಿಲ್ಲ ಎನ್ನುವುದನ್ನು ಮಡಿಲ್ಲ ಅಂತ ಮಾಡಿಬಿಡ್ತಾನೆ. ನಾನು ಇನ್ನೂ ಊಟ ಮಾಡಲು ಇಲ್ಲ. ಈ ರೀತಿ ಮಕ್ಕಳು ಬರೀತಾರಾದರೆ ಎರಡು ಮೂರು ವಿದ್ಯಾರ್ಥಿಗಳು, ಆಗ ನಾವು ನಮ್ಮ ಶಿಕ್ಷಣದ ಪರಿಸ್ಥಿತಿ ಹೇಗಿದೆ ಅಂತ ನೋಡಬೇಕು. ಈ ಪರಿಸ್ಥಿತಿಯಲ್ಲಿ ನಮಗೆ ಇಂಗ್ಲೀಷೇ ಆಗ್ಬೋದು ಅಂತ ಕಾಣ್ತದೆ. ಯಾಕೆಂದರೆ ಇಂಗ್ಲೀಷಲ್ಲಿ ಹೇಗೆ ಬರೆದು ನಡೀತದೆ, ಹೇಗೆ ಹೇಳಿದರೂ ನಡೀತದೆ. ನಾನೀಗ ವಾಸ್ತವ್ಯ ಒಂದು ಸಂಗತಿಯನ್ನು ಹೇಳೋದಕ್ಕೆ ಬಯಸ್ತೇನೆ. ಗೌರವಾನ್ವಿತ ರಮಾತ್ರೇಯಗಳು ಇಲ್ಲಿ ಇರೋದರಿಂದ ಇನ್ನು ನೀವು ನನ್ನ ಭಾಷಣ ಕೇಳಬೇಕು, ಅವರ ಯಾರಲ್ಲಿ ಮಾತಾಡಬೇಡಿ ಸರ್. ಯಾಕಂದರೆ ನಿಮ್ಮಲ್ಲಿ ಮಾತಾಡಿಸುವ ತುಂಬ ಜನ ಬರ್ಬೋದು. ಯಾಕಂದರೆ 1970ರ ದಶಕದಲ್ಲಿ ಇದ್ದಂಥ MLAಗಳು ಪ್ರಾಯಶಃ ಆಗ ನೀವು ಆಗಿದ್ದರೆ ಹೆಚ್ಚಿನವರಿಗೆ ಒಂದು ಗಮನ ಇದ್ದದ್ದು ಏನಂದರೆ ನಾವು ಶಾಲೆಗಳನ್ನು ಆರಂಭಿಸಬೇಕು, ಊರೊಳ್ಳೆದಾಗಬೇಕಿದ್ರೆ ಶಾಲೆಗಳನ್ನು ಆರಂಭಿಸಬೇಕು. ಅಲ್ಲಲ್ಲಿ ಶಾಲೆಗಳಾದವು, ಎಲ್ಲ ಸರ್ಕಾರಿ ಶಾಲೆಗಳಾದವು. ಒಂದು ವೇಳೆ ಕಟ್ಟಡ ಇಲ್ಲದಿದ್ದರೂ, ಜಾಗ ಇಲ್ಲದಿದ್ದರೂ ಒಮ್ಮೆ ಶಾಲೆ ಆರಂಭಿಸಿಬಿಟ್ರು. ಶಾಲೆ ಆರಂಭಿಸಿಬಿಟ್ಟ ಮೇಲೆ ಅದಕ್ಕೆ ಜಾಗ ಕಂಡು ಹುಡುಕಿದ್ರು, ಕಟ್ಟಡ ಕಟ್ಟಿದ್ರು, ಹೀಗೆಲ್ಲ ನಡೆಯಿತು. ಹೀಗೆ ಬೆಳೆದಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಉದಾಹರಣೆಗೆ ಹಿಂದೆ, ಬಹಳ ಹಿಂದೆ, ಮುಳಹಳ್ಳಿ ಶಿವರಾಯರ ಕಾಲದಲ್ಲಿ ಆದಂಥ ಬೆಳವಣಿಗೆ, ನಂತರದ ಬೆಳವಣಿಗೆ ಈ ಅನೇಕ MLAಗಳು ಮಾಡಿದಂಥ ಸಾಧನೆ. ಆದರೆ 1990ರ ನಂತರ ಹೆಚ್ಚಿನ MLAಗಳು ಸ್ವಂತ ಇಂಗ್ಲೀಷ್ ಮೀಡಿಯಂ ಶಾಲೆ ಆರಂಭಿಸುವುದರ ಕಡೆ ನೋಡಿದರು. ಅವರು ಆಲೋಚನೆ ಮಾಡಿದರು. ಯಾಕೆಂದರೆ ಅಲ್ಲಿವರೆಗಿನ ಅವರ ಸೇವಾ ಮನೋಭಾವನೆಯ ಚಿಂತನೆ ಕೂಡ ಬದಲಾಗಿತ್ತು. ನಾನೀಗ ವಾಸ್ತವವನ್ನು ಹೇಳಬೇಕಿದ್ರೆ ಏನಾಗ್ತದೆ ಅಂದರೆ, ಒಂದು ವಾಸ್ತವ ತೋರಿಸ್ತೇನೆ ನಿಮಗೆ. ಒಂದು 100,000 ಕೋಳಿ ಮರಿಗಳು ಹೋಗ್ತಾಯಿವೆ ಅಂತ ಇಟ್ಕೊಳ್ಳಿ. 100,000 ಕೋಳಿ ಮರಿಗಳು ಹೋಗ್ತಾಯಿವೆ. ಆ ಕೋಳಿ ಮರಗಳ ಹಿಂದೆ ತಿನ್ನುವ ಪ್ರಾಣಿಗಳು, ಆ ಪ್ರಾಣಿಗಳು ಯಾರಂತ ಬೇಕಿದ್ರೆ ನೀವು ಯಾರನ್ನು ಹೇಳ್ಬೋದು. ನರಿಗಳಿರ್ಬೋದು, ನಾಯಿಗಳಿರ್ಬೋದು, ತೋಳಗಳಿರ್ಬೋದು, ಯಾರು ಸಹ. ಇವುಗಳೆಲ್ಲ ಆ ಮರಿಗಳನ್ನು ತಿಂತಾ ಹೋಗ್ತವೆ. ಮುಂದೆ ಹೋಗುವ ಕೋಳಿ ಮರಿಗಳಿಗೆ ಅದು ಗೊತ್ತಾಗೋದಿಲ್ಲ. ಇವತ್ತಿನ ನಮ್ಮ ವಾಸ್ತವ ಸ್ಥಿತಿ ಆಗಿದೆ. ಪ್ರಾಥಮಿಕ ಶಾಲೆಗಳೆಲ್ಲ ಕೋಳಿ ಮರಿಗಳು, ತಿನ್ನುವವರು ಯಾರು ಅಂತ ನೀವೇ ಆಲೋಚನೆ ಮಾಡಿ ಹೇಳೋದು ಬೇಡ. ಇನ್ನು ಈ ಸಂದರ್ಭದಲ್ಲಿ ಕಂಕುಳಲ್ಲಿ ಒಂದು ಕೋಳಿ ಇಟ್ಟುಕೊಂಡು ನೋಡುವವರು ಇರ್ತಾರೆ. ಅವರು ಯಾರಂದರೆ ಖಾಸಗಿ ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಿದವರು, ಅವರು ಅದನ್ನು ನೋಡ್ತಾ ಇರ್ತಾರೆ. ಇದು ವಾಸ್ತವ ಪರಿಸ್ಥಿತಿ. ಈಗ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸೋದ್ರ ಮೂಲಕ ನಾವು ಗೆಲ್ತೇವೆ ಅಂತ ಯೋಚನೆ ಮಾಡಿದವರು ತುಂಬ ಮಂದಿ ಇದ್ದಾರೆ. ನಮ್ಮ ಶಾಲೆಯಲ್ಲಿ ನನ್ನ ಮಗ ನನ್ನ ಹಿರಿಯ ಮಗನನ್ನು ನಾನು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಗೆ ಕಳಿಸಿದ್ದು. ಆ ರೀತಿ ನಾನು ಮನೆ ಭಾಷೆ ಕನ್ನಡ ಅಲ್ಲ, ನನ್ನ ಮನೆ ಭಾಷೆ ಮರಾಠಿ, ಆದರೂ ನಾನು ಕನ್ನಡದ ಕರ್ನಾಟಕದಲ್ಲಿ ಕನ್ನಡವೇ ಅಗತ್ಯ ಎಂಬ ದೃಷ್ಟಿಯಿಂದ ಇದನ್ನು ಮಾಡಿದ್ದೇನೆ. ದೊಡ್ಡ ಮಗನನ್ನು ಹಾಗೆ ಕಳಿಸಿದೆ, ಎರಡನೇ ಮಗನಿಗೆ ನಮ್ಮ ಶಾಲೆಯಲ್ಲಿ ಕಲಿಸಿದೆ. ಅವನು ಇವತ್ತು ಸೈಕಾಲಜಿಸ್ಟ್ ಆಗಿ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ, ತುಳುವಿನಲ್ಲಿ, ಸ್ವಲ್ಪ ಸ್ವಲ್ಪ ಮಲಯಾಳದಲ್ಲಿ, ಸ್ವಲ್ಪ ಸ್ವಲ್ಪ ತಮಿಳಿನಲ್ಲಿ ಕೌನ್ಸೆಲಿಂಗ್ ಮಾಡ್ತಾನೆ. ಅನೇಕರ ಮಾನಸಿಕ ಸಮಸ್ಯೆಗಳನ್ನು ಪರಿಹರಿಸ್ತಾನೆ. ಇದು ಎಲ್ಲಿಂದ ಈ ಕೆಪಾಸಿಟಿ ಬಂತು? ಕನ್ನಡ ಮಾಧ್ಯಮದಲ್ಲಿ ಕಲಿತ ಕಾರಣ ಬಂತು. ನಮ್ಮ ಇನ್ನೊಬ್ಬ ಹುಡುಗನ ಬಗ್ಗೆ ಹೇಳ್ತೇನೆ. ಪುತ್ತೂರಿನಲ್ಲಿ ಒಬ್ಬ ಇದ್ದಾನೆ ಆಡಿಟರ್, ಅವನು ನಮ್ಮ ಶಾಲೆಯಲ್ಲಿ ಕಲಿತ ಹುಡುಗ, ಬಹಳ ಪೋಕ್ರಿ ಇದ್ದ ಅವ ವಿದ್ಯಾರ್ಥಿ ಆಗಿದ್ದಾಗ. ಅವ ಒಂದು ದಿವಸ ಬಂದು ನನಗೆ ಇನ್ವಿಟೇಷನ್ ಕೊಟ್ಟ, ಸರ್ ನಾಳೆ ನಾನೊಂದು ಆಫೀಸ್ ಓಪನ್ ಮಾಡ್ತೇನೆ ಪುತ್ತೂರಿನಲ್ಲಿ, ನೀವು ಬಂದು ಉದ್ಘಾಟನೆ ಮಾಡಿಕೊಡಬೇಕು ಅಂತ. ಅವನ ಆಫೀಸ್ ಉದ್ಘಾಟನೆ ಮಾಡಲಿಕ್ಕೆ ಯಾವ ರಾಜಕೀಯದವರ ಹತ್ರ ಹೋಗಲಿಲ್ಲ, ಅವನ ಗುರುಗಳ ಹತ್ರ ಬಂದ. ಆಮೇಲೆ ನೋಡಿದರೆ ಅವನು ಸಿ ಎ ಪರೀಕ್ಷೆಯನ್ನು ಫಸ್ಟ್ ಅಟೆಂಪ್ಟಲ್ಲಿ ಪಾಸಾಗಿದ್ದಾನೆ. ಫಸ್ಟ್ ಅಟೆಂಪ್ಟಲ್ಲಿ ಸಿ ಎ ಪರೀಕ್ಷೆಯನ್ನು ಪಾಸಾಗಿ ಅವನು ಆಫೀಸ್ ಓಪನ್ ಮಾಡಿದ್ದಾನೆ. ನಾವು ಹೋಗಿದ್ದೆವು, ನಮಗೆ ಒಳ್ಳೆ ಸನ್ಮಾನ ಮಾಡಿದ, ಆಫೀಸ್ ಓಪನ್ ಆಯಿತು. 5 ವರ್ಷ ಕಳೆಯಿತು. 5 ವರ್ಷ ಕಳೆದ ಟೈಮ್ನಲ್ಲಿ ಒಮ್ಮೆ ಹೋಗಿದ್ದೆ ಅವನ ಆಫೀಸಿಗೆ. ಹೋಗಿದ್ದಾಗ ಕೇಳಿದೆ, ನೀನು ಯಾಕೆ ಮಾರೆ ಕೆಲಸಕ್ಕೆ ಜಾಯಿನ್ ಆಗಲಿಲ್ಲ ಎಲ್ಲಿಯಾದರೂ? ತುಂಬ ಸಂಬಳ ಸಿಗ್ತದಂತಲ್ಲ ನಿಮ್ಮ ಹಾಗೆ ಪಾಸಾದವರಿಗೆ ಅಂತ ಕೇಳಿದೆ. ಆಗ ಅವನು ಹೇಳಿದ, ಸರ್ ನಾನೊಂದು ಆಫೀಸ್ ಓಪನ್ ಮಾಡಬೇಕಂತಲೇ ಇದ್ದೆ. ನಾನು ಒಂದು 2 ವರ್ಷ ಇನ್ನೊಬ್ಬರ ಕೈಗಳೇ ಕೆಲಸ ಮಾಡಿದರೆ ಅವರು ನನಗೆ 1.5 ಲಕ್ಷ ತಿಂಗಳಿಗೆ 2 ಲಕ್ಷ ಸಂಬಳ ಕೊಟ್ಟರು. ಆಮೇಲೆ ನನಗೇನಾಗ್ತದಂದರೆ ಈ ಸೆಕ್ಯೂರ್ಡ್ ಸ್ಟೇಟಸ್ನಿಂದ 0 ಸ್ಟೇಟಸ್ಗೆ ಹೋಗಲಿಕ್ಕೆ ಧೈರ್ಯ ಬರೋದಿಲ್ಲ. ಒಬ್ಬ ಆಫೀಸ್ ಓಪನ್ ಮಾಡೋದಂದರೆ 0 ಸ್ಟೇಟಸ್ನಿಂದ ಶುರು ಮಾಡಬೇಕು. ಆದ ಕಾರಣ ನಾನು ಹೀಗೆ ಮಾಡಿದೆ. ಒಂದು ಸಾಹಸಕ್ಕೆ ಇಳಿದ ಮೇಲೆ ಈಗ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಅವನ ಕೈ ಕೆಳಗೆ 1.5 ಲಕ್ಷ ಸಂಬಳ ಪಡೆಯುವ ಸಿ ಎ ಕಂಪ್ಲೀಟ್ ಮಾಡಿದ ಇಬ್ಬರು ಇದ್ದಾರೆ, ಕೆಲಸ ಮಾಡ್ತಾರೆ. 15 ಜನರು ಆಫೀಸ್ ಓಪನ್ ಮಾಡಿದ್ದಾನೆ. 1-8 ಕಂಪ್ಯೂಟರ್ ಅವನ ಕೈಯಲ್ಲಿದೆ. ಇಂಥದ್ದೆಲ್ಲ ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಆಗಿರುವಂಥದ್ದು. ಒಬ್ಬ ಹುಡುಗ ನಮ್ಮ ಯೂಸುಫ್ ಗೌಡ್ರು ಅಂತ ಮಾಸ್ಟರ್ ಅವರ ಮಗ, ಅವನು ಬಹಳ ಎಷ್ಟು ಜಾಣ ಅಂದರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಡಿಸೈನ್ ಎಂಜಿನಿಯರಿಂಗಿಗೆ ಇದ್ದ ಪರೀಕ್ಷೆಯಲ್ಲಿ ಆಯ್ಕೆಯಾದ 15 ಮಂದಿಯಲ್ಲಿ 6ನೇ ಸ್ಥಾನ ಪಡೆದಿದ್ದ. ಅವನು ಆಲ್ ಇಂಡಿಯಾ ಲೆವೆಲ್ನಲ್ಲಿ 6ನೇ ಸ್ಥಾನ ಪಡೆದವನು. ಆಮೇಲೆ ಒಂದು ಒಳ್ಳೆಯ ಫೆಲೋಶಿಪ್ ಸಿಕ್ಕಿ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದ. ಸ್ಟೂಡೆಂಟ್ ಆಗಿದ್ದಾಗಲೇ ಒಂದು ದಿವಸ ನಮ್ಮ ಕಾಲೇಜಿಗೆ ಬಂದವನು ನನ್ನ ಹತ್ರ ಹೇಳಿದ, ಎಂತ ಮಾಡೋದು ಸರ್ ದುಡ್ಡು ಅಂತ. ಏನು ಕೇಳಿದೆ, ನನಗೆ 65,000 ಸ್ಟೈಪೆಂಡ್ ಸಿಗ್ತಾ ಉಂಟು, ತಿಂಗಳು 65,000 ಕೊಡ್ತಾ ಇದ್ದಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅಂತ. ಅಂದರೆ ಚೆನ್ನಾಗಿ ವಿದ್ಯೆ ಕಲಿತರೆ ಒಳ್ಳೆಯ ದುಡ್ಡು ಬಂದೇ ಬರ್ತದೆ ಎನ್ನುವುದಕ್ಕೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ನನಗೆ ಸಾಕಷ್ಟು ಉದಾಹರಣೆಗಳಿವೆ. ಒಬ್ಬ ಹಾಂಗ್ಕಾಂಗ್ನಲ್ಲಿ ಕೆಲಸ ಮಾಡ್ತಿದ್ದ, 10 ವರ್ಷಗಳ ಹಿಂದಿನ ಕತೆ ಇದು. ಅವನು ಆಗಲೇ ತಿಂಗಳಿಗೆ 2.5 ಲಕ್ಷ ಸಂಬಳ ತೆಗೊಳ್ತಾ ಇದ್ದ. ಈಗ ಅವನ ಸಂಬಳ ತಿಂಗಳಿಗೆ 7-7.5 ಲಕ್ಷ ಇರ್ಬೋದು. ನಮ್ಮ ಶಾಲೆಯಲ್ಲಿ ಸಾಧಾರಣ ವಿದ್ಯಾರ್ಥಿ BBM ಮಾಡಿ ಪಡೆದಂಥ ಒಂದು ಸಾಧನೆ. ಆದ್ದರಿಂದ ಇಲ್ಲಿ ಕೂತ ಎಲ್ಲರಿಗೂ ನಾನು ಹೇಳ್ತೇನೆ, ದಯವಿಟ್ಟು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸಿ, ಬೆಳೆಸಿ. ಅವರ ಶಿಕ್ಷಣ ಸರಿಯಾಗಿ ಆಗ್ತಾ ಇಲ್ಲ ನೋಡಿ ನೋಡಿ ಅವರ ಶಿಕ್ಷಣ ಸರಿಯಾಗಿ ಆಗದಿರಲಿಕ್ಕೆ ಕಾರಣ ಏನು? ಒಂದು ಶಿಕ್ಷಣ ಸಂಸ್ಕೃತಿಯನ್ನು ಭಂಜಿಸಬೇಕಿದ್ರೆ ಮಾಡಬೇಕಾದ ಒಂದೇ ಕೆಲಸ ಏನೆಂದರೆ ಅಲ್ಲಿ ಶಿಕ್ಷಕರನ್ನು ಕೊಡಬಾರದು. ಶಿಕ್ಷಕರನ್ನು ಕೊಡದಿರುವ ಮಹಾ ತಪ್ಪು ನಡೆದಿದೆ ನಮ್ಮ ದೇಶದಲ್ಲಿ. ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಸರ್ಕಾರಗಳಲ್ಲಿ, ಯಾವ ಒಂದು ನಿರ್ದಿಷ್ಟ ಪಕ್ಷದ ಸರ್ಕಾರದ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಪಕ್ಷವೂ ಕೂಡ ನಾನು ಉಲ್ಲೇಖಿಸಿ ಹೇಳಬೇಕು ನಿಮಗೆ ಯಾವ ಪಕ್ಷಗಳಿಂದ ಆಳ್ವಿಕೆ ನಡೆದಿದೆ. ಯಾವ ಪಕ್ಷ ಕೂಡ ಶಿಕ್ಷಕರನ್ನು ಕೊಡುವ ಬಗ್ಗೆ ಪ್ರಯತ್ನ ಮಾಡಲಿಲ್ಲ. ನಾವು ಯಾರ ಬಗ್ಗೆ ಭರವಸೆ ಇಟ್ಟುಕೊಂಡು ನಾನು ರಾಜಕೀಯದವರಲ್ಲಿ ಸಂಸರ್ಗ ಮಾಡಿದ್ದೇನೋ ಅವರೊಟ್ಟಿಗೆ ಯಾರಲ್ಲಿ ಮಾತಾಡಿದರು ಅವರಿಂದ ಶಿಕ್ಷಕರನ್ನು ಕೊಡಲಿಕ್ಕೆ ಆಗೋದಿಲ್ಲ. ಶಿಕ್ಷಕರನ್ನು ಕೊಡಲಿಕ್ಕೆ ಯಾಕೆ ಆಗೋದಿಲ್ಲ ಅಂದರೆ ಮನಸ್ಸಿಲ್ಲ. ಶಿಕ್ಷಕರನ್ನು ಕೊಡೋದ್ರ ಮೂಲಕ ಶಾಲೆಯನ್ನು ಬೆಳೆಸಬೇಕೆಂಬ ಮನಸ್ಸಿಲ್ಲ. ಪರಿಸ್ಥಿತಿ ಏನು ನಡೆದಿದೆ ಅಂದರೆ, ಒಂದು ಕಡೆಯಿಂದ ಸರ್ಕಾರಿ ಶಾಲೆಗಳು ಸಣ್ಣದಾಗ್ತೇವೆ, 450 ಮಕ್ಕಳಿಂದ 45 ಆಗಿದೆ. ಆಮೇಲೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಅಷ್ಟೇ ಹೆಚ್ಚಿದೆ. ಮುಖ್ಯಮಂತ್ರಿ ಚಂದ್ರೂರು ಅವರು ಇದೇ ಬಂಟ್ವಾಳ ಬಿಸಿ ರೋಡ್ನಲ್ಲಿ ಅವರೊಂದು ಮೆರವಣಿಗೆ ಮಾಡಿದರು, ನಾನು ಆ ದಿವಸ ನೋಡಲಿಕ್ಕೆ ಬಂದಿದ್ದೆ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕ ಮಾಡಿದೆ. ಗೊತ್ತಾಯಿತು 2002 ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ 48% ಮಕ್ಕಳಿದ್ದರು, ಕನ್ನಡ ಮೀಡಿಯಂ ಶಾಲೆಗಳಲ್ಲಿ 52% ಮಕ್ಕಳಿದ್ದರು. 4 ವರ್ಷಗಳ ಕಳೆದಾಗ ಅದೇ ಸ್ಟ್ಯಾಟಿಸ್ಟಿಕ್ಸ್ನ ಲೆಕ್ಕಾಚಾರ ಪ್ರಕಾರ ಇಂಗ್ಲೀಷ್ ಮಾಧ್ಯಮ ಶಾಲೆಗಳ ಸಂಖ್ಯೆಯಲ್ಲಿ ಬರುವ ಮಕ್ಕಳ ಸಂಖ್ಯೆ 52 ಆಗಿದೆ, ಇದು 48 ಆಗಿದೆ. ಅಲ್ಲದೆ ಈ ಸಂಖ್ಯೆ ಕಡಿಮೆ ಶಾಲೆಗಳಲ್ಲಿ ಹೆಚ್ಚು ಮಕ್ಕಳು. ಇಂಗ್ಲೀಷ್ ಮೀಡಿಯಂ ಅಂದರೆ ಕಡಿಮೆ ನಂಬರ್ ಶಾಲೆಗಳು, ಕನ್ನಡ ಮೀಡಿಯಂನ ಶಾಲೆಗಳ ಸಂಖ್ಯೆ ಹೆಚ್ಚಿದೆ ಆದರೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ. ಈ ರೀತಿಯ ಒಂದು ವಿರೋಧಾಭಾಸ ನಮ್ಮ ನಾಡಿನಲ್ಲಿ ಇರುವುದನ್ನು ಹೋಗಲಾಡಬೇಕಿದ್ರೆ, ಈ ಪರಿಸ್ಥಿತಿಯನ್ನು ಬದಲಾಯಿಸಬೇಕಿದ್ರೆ ನನಗೆ ಕಾಣೋದು ಒಂದೇ ಸಾಧ್ಯತೆ. ಅದು ಯಾವುದಂದರೆ ಭಾರತೀಯ ಮೊದಲ ಆರಂಭದ ಪದ್ಧತಿಯನ್ನು ಅನುಸರಿಸಬೇಕು. ಪ್ರತಿಯೊಂದು ಶಾಲೆಯನ್ನು ಕೂಡ ಒಂದು ಇಂಡಿವಿಜುವಲ್ ಸೆಂಟರ್ ಆಗಿ ಮಾಡಬೇಕು. ಪ್ರತಿಯೊಂದು ಶಾಲೆ ಕೂಡ ಇಂಡಿವಿಜುವಲ್ ಸೆಂಟರ್, ಅಲ್ಲೇ ಒಬ್ಬರು ಮುಖ್ಯೋಪಾಧ್ಯಾಯರು, ಆ ಮುಖ್ಯೋಪಾಧ್ಯಾಯರು ರೆಸ್ಪಾನ್ಸಿಬಲ್, ಆ ಶಾಲೆಯ ಗೌರವಕ್ಕೆ ಎಲ್ಲದಕ್ಕೂ ಅವರೇ ರೆಸ್ಪಾನ್ಸಿಬಲ್. ಅವರ ಶಾಲೆಗೆ ಹೆಚ್ಚು ಮಕ್ಕಳು ಬರಬೇಕು ಅಂತಿದ್ದರೆ ಅವರ ಕೆಪಾಸಿಟಿಯಿಂದ ಬರಬೇಕು. ಈಗ ಹಾಗಿಲ್ಲ, ಈಗ ಯಾರ ಕೆಪಾಸಿಟಿಯಿಂದಲೂ ಮಕ್ಕಳುಗಳು ಬರ್ತಾ ಇಲ್ಲ. ಆ ರೀತಿಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಸದ್ಯಕ್ಕೆ ನಮಗೆ ಒಂದು ಸ್ಯಾಂಪಲ್ ಸಿಕ್ಕುವುದು ಕಾಡಸಿದ್ದೇಶ್ವರ ಸ್ವಾಮಿಗಳಿದ್ದು. ಕಾಡಸಿದ್ದೇಶ್ವರ ಸ್ವಾಮಿಗಳು ಒಳ್ಳೆಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅವರೇನು ಹೇಳ್ತಾರೆ ಅಂದರೆ, ಇಲ್ಲಿ ಬಂದು ಸೇರಬೇಕು, ಸೇರಿದ ಮೇಲೆ 12 ವರ್ಷ ಇರಬೇಕು, ಅವರಿಗೆ ನಾವು ವಸತಿಯನ್ನು ಕೊಡ್ತೇವೆ, ವಿದ್ಯೆಯನ್ನು ಕೊಡ್ತೇವೆ, ಉಚಿತವಾಗಿ ವಿದ್ಯೆ ಕೊಟ್ಟ ಮೇಲೆ ಕೊನೆಗೆ ಅವರಿಗೆ 5 ಲಕ್ಷ ಕ್ಯಾಶ್ ಅಮೌಂಟ್ ಕೊಡ್ತೇವೆ. 5 ಲಕ್ಷ ಕ್ಯಾಶ್ ಅಮೌಂಟ್ ಯಾಕೆಂದರೆ ಒಂದು ಸ್ಟಾರ್ಟ್, ಒಂದು ಏನಾದರೂ ಒಂದು ಉದ್ಯೋಗಪತಿ ಆಗಲಿಕ್ಕೆ. ಅವ್ರು ಹೇಳ್ತಾರೆ ಉದ್ಯೋಗಪತಿ ಆಗಲಿಕ್ಕೆ ಎಜುಕೇಷನ್ ಬೇಡ, ಉದ್ಯೋಗಪತಿ ಆಗಲಿಕ್ಕೆ ನಿಮಗೆ ಅಂಬಾನಿಗೆ ಎಜುಕೇಷನ್ ಬೇಡ, ಎಜುಕೇಷನ್ ಬೇಕಾದ್ದು ಅಂಬಾನಿ ಯಾರನ್ನು ಅಪಾಯಿಂಟ್ ಮಾಡ್ತಾರೋ ಅವರಿಗೆ. ಹಾಗಾಗಿ ಆ ರೀತಿಯ ಶಾಲೆಗಳ ಹೊಸ ಸರಣಿ ಓಪನ್ ಆಗಬೇಕಾಗಿದೆ. ನಾನು ಅಂಥ ದೃಷ್ಟಿಯಿಂದ ಮುಂದಿನ ನನ್ನ ಪ್ರಯತ್ನಗಳನ್ನು ಮಾಡ್ತೇನೆ. ಒಂದು ಅನುಭವ ಹೇಳಿಬಿಡ್ತೇನೆ, ದಯವಿಟ್ಟು ಕೇಳಿ. ಇತ್ತೀಚೆಗೆ ನನಗೊಂದು ಫೋನ್ ಬಂತು ಬೆಂಗಳೂರಿನಿಂದ. ಕಾಂತರಾಜ್ ಅನ್ನೋರು, ಅವರು ದೀನಬಂಧು ಚಾಮರಾಜನಗರ ದೀನಬಂಧು ಸಂಸ್ಥೆಯಲ್ಲಿ ಕೆಲಸ ಮಾಡುವವರು, ಅವರು ಫೋನ್ ಮಾಡಿದರು. ನಾ ದಾಮ್ಲೆಯವರೇ, ನಾನು ನಿಮ್ಮ ಹೆಸರನ್ನು ಒಬ್ಬರಿಗೆ ಸೂಚನೆ ಕೊಟ್ಟಿದ್ದೇನೆ, ಅವರಿಂದ ನಿಮಗೆ ಫೋನ್ ಬರಬಹುದು. ಏನಂದರೆ ಅವರು ತುಂಬ ಸ್ಕಾಲರ್ಶಿಪ್ಗಳನ್ನು ವಿತರಣೆ ಮಾಡ್ತಾರೆ. ಆ ಸ್ಕಾಲರ್ಶಿಪ್ಗಳಿಗೆ ಸೂಕ್ತವಾದ ವಿದ್ಯಾರ್ಥಿಗಳು ಯಾರು ಆ ವಿದ್ಯಾರ್ಥಿಗಳ ಕಾಂಟ್ಯಾಕ್ಟ್ ಮಾಡಿಕೊಡಬೇಕು ಅಂತ. ಮತ್ತು ಅವರು ಹೇಳಿದರು ಏನಂದರೆ, ನಿಮ್ಮನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ನೀವು ಒಂದು ಪ್ರಾಮಾಣಿಕವಾಗಿ ಆಮೇಲೆ ಯಾವ ಲಾಭವನ್ನು ಇಟ್ಟುಕೊಳ್ಳುವ ದೃಷ್ಟಿ ಇಲ್ಲದೆ ಅದನ್ನು ಮಾಡ್ತೀರಿ ಎಂಬ ವಿಶ್ವಾಸದಿಂದ ಕಳಿಸ್ತಾ ಇದ್ದೇನೆ ಅಂತ ಹೇಳಿದರು. ನನಗೆ ಆ ಫೋನ್ ಬಂತು ಮುಂಬೈಯಿಂದ. ಸ್ಕಾಲರ್ಲಿ ಫೈ ಎಂಬ ಸಂಸ್ಥೆ, ಅದು NGO ಸ್ಕಾಲರ್ಲಿ ಫೈ ಎಂಬ ಸಂಸ್ಥೆಯ ಒಬ್ಬಳು ಲೇಡಿ ದೇಶಪಾಂಡೆ, ಸ್ವಪ್ನ ದೇಶಪಾಂಡೆ ಎನ್ನುವರು ಫೋನ್ ಮಾಡಿದರು. ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು, ನೀವು ಇದನ್ನು ಕರ್ನಾಟಕದ ಜವಾಬ್ದಾರಿ ನೀವು ತಗೊಳ್ಬೇಕು, ಗುಜರಾತ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮೂರೇ ರಾಜ್ಯಗಳಿಗೆ ಇದರ ವ್ಯವಸ್ಥೆ ಇರೋದು. ಏನು ವ್ಯವಸ್ಥೆ ಅಂದರೆ, ಹೆಣ್ಣು ಮಕ್ಕಳು ಒಳ್ಳೆಯ ಕಲಿತಾ ಇರುವವರು ಹಣಕಾಸಿನ ತೊಂದರೆಯಿಂದ ವಿದ್ಯಾಭ್ಯಾಸ ನಿಲ್ಲಿಸಬಾರದು. ಇದು ಅರ್ಥ ಆಗ್ತದೆ ಅವರಿಗೆ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿರುವ ಹೆಣ್ಣು ಮಕ್ಕಳು ಹಣಕಾಸಿನ ಸಮಸ್ಯೆಯಿಂದ ವಿದ್ಯಾಭ್ಯಾಸ ನಿಲ್ಲಿಸಬಾರದು, ಅದಕ್ಕಾಗಿ ಒಂದು ಸ್ಕಾಲರ್ಶಿಪ್ ಕೊಡ್ತೇವೆ ಅಂತ. ಎಷ್ಟು ಸ್ಕಾಲರ್ಶಿಪ್ ಕೊಡ್ತೀರಿ ಕೇಳಿದರು. ಕೇಳಿದೆ, ನಾವು ಹೈಸ್ಕೂಲ್ ಮಕ್ಕಳಿಗೆ ಆದರೆ 20,000 ಕೊಡ್ತೇವೆ, PU ಕಲಿತವರಿಗೆ ಆದರೆ 30,000 ಕೊಡ್ತೇವೆ ಹೇಳಿದರು. ಆಗಲೇ ನನಗೂ ಬಡಿದೋಯಿತು, 20,000 ಕೊಡ್ತಾರೆ ಮತ್ತು 30,000 ಕೊಡೋ ಸಣ್ಣ ಅಮೌಂಟ್ ಏನಲ್ಲ. ಆಮೇಲೆ ನಾನು ಏನು ಮಾಡಿದೆ, ಬೇಡ ನನಗೆ ಸುಮ್ಮನಿದ್ದೆ. ಮತ್ತೆ 2 ದಿವಸ ಕಳೆದು ಪುನಃ ಫೋನ್ ಮಾಡಿದರು. ಆಗ ನಾನು ಖಂಡಿತ ಒಂದು 4-5 ಕೆಲವು ಬಡ ಹುಡುಗಿಯರಿಗೆ ಸಹಾಯ ಆಗುವುದಾದ್ರೆ, ನನ್ನಿಂದ ನಾನು ಇರುವಿಕೆಯಿಂದ ಒಂದು ಸಹಾಯ ಆಗುವುದಾದ್ರೆ ಮಾಡಿಬಿಡುವ ಅಂಥೇಳಿ ನಾನು ನನಗೆ ಪರಿಚಯ ಇರುವ ಸರ್ಕಾರಿ ಶಾಲೆಯ ಶಿಕ್ಷಕಿಯರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಅವರೆಲ್ಲರೂ ಸಹ ಅವರವರೊಳಗೆ ಇದನ್ನು ಹಂಚಿಕೊಂಡು ಅಪ್ಲೈ ಮಾಡಿದರು. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಾನು ಸ್ಟ್ಯಾಟಿಸ್ಟಿಕ್ಸ್ ಇದ್ದು ಹೇಳ್ತೇನೆ, ಕ್ಯಾಶ್ ಇದೆ. ಅದು 22 ಹುಡುಗಿಯರಿಗೆ ಎಲ್ಲ ಹಳ್ಳಿಗಾಡಿನವರು, ಸರ್ಕಾರಿ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವವರು 22 ಹುಡುಗಿಯರಿಗೆ 20,000 ಪ್ರಕಾರ ಹಣ ಬಂದಿದೆ. ಮತ್ತು 8 ಹುಡುಗಿಯರು

0: ಹೊರಡುವಾಗ ಒಬ್ಬ ವಿದ್ಯಾರ್ಥಿ ಬಂದು ಹೇಳಿದ, ಸರ್ ನಿನ್ನೆ ಫೋನ್ ಬಂತು ಮತ್ತು ಅಕೌಂಟಿಗೆ ಹಣವೂ ಬಂತು ಅಂತ ಹೇಳಿದ. ಇನ್ನೊಂದು ಜಿಂಗ್ಯಾ ಉಡಾನ್ ಎಂಬ ಇನ್ನೊಂದು ಸಂಸ್ಥೆ ಇದೆ, ಅವರು ಈ ಥರ ಹಣ ಕೊಡ್ತಾರೆ, ಅದು ಕೂಡ ಸ್ಕಾಲರ್ಲಿ ಫೈ ಅವರ ಮೂಲಕವೇ ಬರೋದು. ನಾನೊಂದು 20-30 ಸಾವಿರ ಅಂತ ಗ್ರಹಿಸ್ಕೊಂಡು ಕೇಳಿದೆ ಎಷ್ಟು ಬಂತ ಅಂತ. 50,000 ಬಂತು ಹೇಳಿದ್ರು. ಇಮ್ಯಾಜಿನ್ ಮಾಡಿ, 50,000 ಇದ್ದಲ್ಲಿಗೆ ಒಂದು ಸಹಾಯ ಬಂದುಬಿಟ್ರೆ ಆ ವಿದ್ಯಾರ್ಥಿಗಳಿಗೆ ಎಷ್ಟು ದೊಡ್ಡ ಸಹಾಯ ಆಯಿತು. ಆ ಸಹಾಯ ಬರಲಿಕ್ಕೆ ನಾನು ಒಂದು ನೆಪ ಆದರೂ ಸಹ ನನಗೆ ಅದ್ರ ಬಗ್ಗೆ ಒಂದು ಅಭಿಮಾನ ಇದೆ. ಆ ರೀತಿಯಿಂದ ಕೆಲಸಗಳು ಪ್ರಾಮಾಣಿಕತೆ ಇದ್ದಲ್ಲಿ, ನಿಷ್ಠೆ ಇದ್ದಲ್ಲಿ ಖಂಡಿತ ಕೆಲಸಗಳಾಗ್ತವೆ. ಶಾಲೆಗಳ ಅಭಿವೃದ್ಧಿ ಆಗಬೇಕಿದ್ದರೆ ಈಗಿನ ಪರಿಸ್ಥಿತಿ ಬದಲಾಗಬೇಕು. ಈ ಅವಕಾಶಕ್ಕಾಗಿ ನಾನಿವತ್ತು ಮಾತಾಡಿದ್ರಿಂದ ಏನೂ ಆಗೋದಿಲ್ಲ ಅಂತ ಖಂಡಿತ ನಂಗೆ ಗೊತ್ತುಂಟು. ಪ್ರಯೋಜನ ಇಲ್ಲ ಇದು ನಂಗೆ ಗೊತ್ತುಂಟು. ಗೊತ್ತಿಲ್ಲದಿದ್ದರೂ ಸಹ ಕೆಲವು ಇಂಥದ್ದೆಲ್ಲ ಮಾಡಬೇಕಾಗ್ತದೆ. ಕೆಲವು ಪೂಜೆಗಳನ್ನೆಲ್ಲ ಮಾಡೋದು ಅಷ್ಟಕ್ಕೆ ಅಲ್ವಾ, ಯಾಕೆಂದರೆ ಏನಾದರೂ ಒಂದು ಪ್ರಯೋಜನ ಇರ್ಬೋದು, ಆ್ಯಡ್ ಮಾಡ್ತಾ ಹೋಗೋದು. ಸೊ ಇದು ಆ್ಯಡ್ ಆಗಲಿ, ಈ ಎಡಿಷನ್ ಮೂಲಕ ನಮ್ಮ ಶಾಲೆಗಳು ಒಳ್ಳೆಯದಾಗೋದಾದ್ರೆ ಆಗಲಿ, ಮತ್ತು ನಮ್ಮ ಸ್ನೇಹ ಶಾಲೆಗೆ ನೋಡಲಿಕ್ಕೆ ಬರಬೇಕು ನಿಮ್ಮ ಮನಸ್ಸಲ್ಲಿ ಇದ್ದರೆ ದಯವಿಟ್ಟು ನೀವು ಬರಬಹುದು. ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಸ್ನೇಹ ಶಾಲೆ ನೋಡಿದ ನಮ್ಮ ಸುಳ್ಯದ ಕನ್ನಡ ಸಾಹಿತ್ಯ ಪರಿಷತ್ನವರು ಇದ್ದಾರೆ, ಜೀವನರಾಮ್ ಇದ್ದಾರೆ, ಅವರಿಗೆಲ್ಲ ನಮ್ಮ ಶಾಲೆಯ ಪರಿಚಯ ಇದೆ. ದಯವಿಟ್ಟು ನಿಮ್ಮ ಆಸಕ್ತಿ ಇದ್ದಾಗ ಬನ್ನಿ. ವಂದನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ.
1: ಇಷ್ಟವರೆಗೆ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಸ್ವತ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ ಕತ್ತಲ್ ಸರ್, ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ಎರಡನೇ ಕಂತು.
1: ರಾಮ ನೆಂಪುಡೇ ದಿನ ಕರಿದುಕೊಂಡು ಅಪಂಡ ಎನ್ನ ಸರ್ವದ ತ್ರಾಣ ಇತ್ತಿನಡೆ ಪ್ರಾಣ ಇತ್ತಿನಡೆ ಬರೆ ಮುಟ್ಟೋಗಲ ಎಂಕಪ್ಪು ನಂಚುತ್ತನ ರಡ್ಡೆ ಅಚ್ಚರ ರಾಮ ಏಪ ಬರ್ಪ ರಾಮ ಏಪ ಕಾಪುವ ರಾಮ ರಾಮ ರಾಮ ರಾಮ ಏರಿ

0: ಬೆಚ್ಚ ಏರ್ನಂಚಿನ ಪೊಯ್ಯದ ರಾಸಿ ಐತಮಿತ್ತು ಕುತ್ತ ಕುಲ್ಲುದಿನ ಮಲೆ ಮಂಗಿ ಅಂದಯ್ಯ. ಈ ಏರಿಂದ ಅರ್ಥ ಐಜಿ, ಸಾಮಾನ್ಯವಾದ ಮಲೆ ಮಂಗೆ ಎಂದು ಪಂಡ ಮಲೆ ಟುಪ್ಪುನ ಎಂದು ಅರ್ಥ.
1: ಆಹಾ,
0: ನಿನ್ನ ಜಾತಿ ತಕ್ಕಲೇನು ಮರಟ ಮಲೆಟ ತೂವಡತ್ತಂದೆ. ಕಡಲ್ದ ಬರಿಟ್ಟು ಪೊಯ್ಯದ ರಾಶಿದ ಮಿತ್ತದ್ದು ತೂಪಿನವು ಬಾರಿ ಆಚಿರ ತೋಜುಂಡೆಂಕ್ ಒಂದು ಅರುವೆದ ಬಾಕಿಲು ಮುಲುಪ್ಪ ಜಲಚರ ವಸ್ತುಲನ್ನು ತಿಕ್ಕಂಡ ಅವು ಮಲ್ಲ ಆಚಿರದ ಸಂಗತಿ ಅಂಟು. ಅಂಚ ಪಂಡದ ಕಾಡು ಸಂಚಾರ ಮಲ್ಪುಂಚಿನ ಮುರುಗಲು ಪಕ್ಕಿರು ಮುಲ್ಪ ತುಯ್ಯರ ತಿಕ್ಕಂಡ ಒಂದು ಆಚಿರ ಅಂಚಾದ ಯಾನು ಎನ್ನು ನೀ ಬಹುಶಃ ಈ ಆತೆ ಈಡೆಗೆ ಬರ್ರ ಇಜ್ಜಿ ಎರಗೋ ಮಾಂತ ಕಾಟ ಕೊರನೆಗೆ ಬಡದು ಭತ್ತದ ಕನಸದ ಮುಲ್ಪ ಬಿಡ್ತೇರಾ ಅತ್ತ ಭತ್ತದ ತಿಕ್ಕೊಂದು ಕೂಡ ಪೋಯರಾವಂದನಂಚಿನ ಮುಂಜಿ ಸ್ಥಿತಿ ನೀ ಉಳ್ಳನ ಅವು ಅತ್ತ ದಾದನಾ ಒಂಜಿ ಕಾರಣಗು ಬಡಾದು ಈ ಅರುವೆದ ಬಾಕಿಲನ್ನು ಕಾಪೆರಗ ಬಡಾದು ನಿನ್ನ ನೇರ ಕಾಪಡೆ ಮಲ್ತದ ಮುಲ್ಪ ಬುಡದು ಪೋತೇರಾ ಹೆಂಗ್ ಒಂಜಿ ಅಲ್ಲ ಅರ್ಥಾಪುಜಿ ಈ ಮನ ಮಠ ಮನ ಮಠ ಅಂದ ಪನ್ನಗ ಪಾತೆರ ಬರಿಬ್ಬರು ನಿಕ್ ಪಾತೆರ ಆಪುಡು ಅಂದ್ ಬಣ್ಣದು ಗೊತ್ತಾಂಡು ಐಕು ಬೊಡದು ಯಾನು ಇಂಚನೆ ಉಲ್ಲೇಸೊಡು ಕೇನುಣಿ ಮಂಗೆ ಏರ್ನು ಕೇನ್ರ ಇಜ್ಜಿ ಮಂಗೆ ಮಂಗೇನೆ ಹಂಚ ಬಂಡದು ಈ ಕಾಲೊಡು ತನ್ನ ಪುಂಡುಡ್ದು ಬೇತೆ ಆದ ಬತ್ತದ ಮುಲ್ಪ ಉಪ್ಪೊಡುಂದಾಂಡ ನಿನ್ನ ದಾದನಾ ಒಂಜಿ ವಿಶೇಷ ಉಪ್ಪೊಡು ಒಂಜಿ ಕಾಲೊಡು ಮಂಗೇರ್ನಾಗ್ಲಿ ಮಾತ ಪಾತೆರೊಂದಿತ್ತೇರಿಗೆ ಆಗ್ಲಿಕ್ಕೆ ಮಾತ ಪೂದಾರ ಮಾತ ಇತ್ತಂಡಿಗೆ ಈ ಕಾಲೊಗ ಉಂಡ ಇಜ್ಜ ನಿಂಗ್ ಗೊತ್ತಿಜ್ಜಿ ಅಣ್ಣ ನಿನ್ನನು ತೂನಾಗ ನಿನ್ನಡ ಪ್ರತ್ಯೇಕವಾಯಿನ ಒಂಜಿ ವಿಶೇಷತೆ ಉಂಡು ನಿಂಗ್ ಅರ್ಥ ಅಂಡು ಈ ಏರು ಮುಲ್ಪಡ್ದು ಬತ್ತೀನಿ ಮುಲ್ಪ ದಾದ ಮಲ್ತೊಂದುಲ್ಲ ಕೂಡ ಒಡೆಗಲ ಪೋಪನ ಅಂದಾಜಿ ಉಂಡ ಅತ್ತ ಕೈಕಾರು ಸೊಂಟ ಬಲ ಇಜ್ಜಂದೆ ಮುಲ್ಪ ಕುಲ್ಲುದ ನೀ ಅನ್ನಂದಾಂಡ ಒಂಜಿ ವೇಳೆ ನಿಕ್ ಸಹಾಯತ ಅಗತ್ಯ ಇತ್ತಂಡ ಬಚಕ್ ತೀರಂದೆ ಆ ಮೀಕ್ ಪೋವಂದೆ ದಯಪಂಡ ಮಿತ್ ಸುಡುಪು ನಂಚಿನ ಸೂರ್ಯ ತಿರ್ತು ಸುಡುಪು ನಂಚಿನ ಪೊಯ್ಯೆ ಐತ ಮಿತ್ ಈ ಕುಲ್ಲುದಂದಾಂಡ ಎಂಕೆ ಕಾರದಿಯರಾ ಪೂಜಿ ಅಂಜಿನ ಏರೆಗಲ ಜುವ ಇತ್ತು ನಂಚಿನ ಜುವಾದಿಲೆಗ ಕಾರದಿಯರ ಆವಂದ ನಂಚಿನ ಜಾಗೆಡು ಈ ಉಲ್ಲಂದಾಂಡ ಎಂಕಾ ಪುಡು ನಿಕ್ ಲಕ್ಕದ ನಡಪೆರಗಾ ಪೂಜಿ ಒಂಜು ವೇಳೆ ಅಂಚಾಂದಿತ್ತಿನ ಪನ್ಲ ನಿನ್ನ ಮೆಲ್ಲ ತರ್ಕದ ಕೊನದು ಆಮೇಕ್ ನಿರಲಿಟ್ಟು ಬಾರ್ದು ಬಿಡ್ಪೆ
1: ಅತ್ತ ಏನನ್ ತರ್ಕುನ ಇಪ್ಪಡೆ ಅಲ್ಪರದು ದೂರದ ಬನ್ನಗನೆ ಯಾನು ಎಲ್ಲ ಮುಟ್ಟದಿರ್ಗದಿಂಚ ತುಯ್ಯೆ
0: ಅಂದು
1: ಈ ನಲಿಪುನ ನಡಪುನ ಅಂದ್ ಗೊತ್ತಾಗು
0: ನಲಿಪು ಅಯ್ಕೆ ಎಂಕೆ
1: ಬಲತ್ತಗಾರ ಊರುವ ರಪ್ಪ ದೆಪ್ಪ ದತ್ತಗಾರ ದೀಪ
0: ಪೊಯ್ಯದ
1: ಎಂಕೊಂತೆ ಖುಷಿ ಅಂಡ್ ಎತೋ ಕಾಲೊಡ್ದಿಂಚ ತೂಪೆ ಈ ಬೆಚ್ಚ ಬೊಯ್ಯಡು ನಲಿಪು ನಕ್ಲೇನು ತೂತಿನಂತೆ ಕಮ್ಮಿ
0: ಇತ್ತದ ಕಾಲ ಅಂಚನೆ ಓಲ್ಲ ತುಯ್ಯರ ನರಮಾನಿ ತಿಕ್ಕುಜೆ ತಿಕ್ಕ ನಗಲ ಎಡ ತೂಕ ಅಂದ
1: ಅಂದ್ ಅತಿ ನಲ್ತೊಂದು ಬತ್ತಿನೋ ತೂನಗೆ ಬೆಚ್ಚ ಬೆಪ್ಪುಗುಂದಾಂಡ್ ಅತಿ ಎಂಡ ಬತ್ತದ ಕೈತಲ ಬತ್ತಕ್ಕೆ ಎಂಡ
0: ಅಂದ್
1: ರಡ್ಡುಲ ನಿನ್ನಡಲುಂಡು ದುಮಂಜಿ ತುಳುಟಂಜಿ ನುಡಿಕಟ್ಟುಂಡು
0: ಎಂಚಿನ
1: ಪದೋಲ ನಿನ್ನಡನೆ ಅರ್ಥಲ ನಿನ್ನಡನೆ
0: ಕೆಲವು ಸರ್ತಿ ಬೋಡ
1: ಅತ್ತು ಸುರುಕೆ ಎಂಡ ಏರಿಯ ಮಲೆ ಮಂಗ ಏರಿಯ ಅಂದಕ್ಕೆ ಎಂಡ
0: ಅಂದ್
1: ಐತ ಬೆರಿಕ ಮಲೆ ಮಂಗ ಅಂದ ಬಂಡ ಅದು ಏರಿಯ ಅಂದ ಪ್ರಶ್ನೆಗೆ ಉಂಡ
0: ಅಂದ
1: ಐಟದಕ್ಕ ಮಲೆ ಮಂಗೆ ಅಂದ ಈ ಉತ್ತರ ಬಂಡ ಅಪ್ಪ ರಡ್ಡಲ ಈ ಬಂಡ್ ಬಂದ ಅಂದೇನು
0: ನಿನ್ನ ಒರು ವಜಯನ ತೂದು ಮಲೆ ಮಂಗೆ ಎಂದು ಬಂಡಿನಿ ಅಂಚೆ ಬಂಡ ನಿಕ್ ಪ್ರತ್ಯೇಕವಾಯ
1: ಅಪ್ಪ ಮಲೆ ಮಂಗೆ ಅಂದ ಯಾನು ಏರು
0: ಐಟ್ ಏರು
1: ಅವು ನಿಕ್ ಬೋಡು ಒಂದು ಇತ್ತು ಅಪ್ಪ ತೂನಗೆ ಎಂಚೆ ತೋಜುವ ಗೊತ್ತುಂಡ ಜಕ್ಕರು ಜವನೆ ಅವಲ ಪೊಸ ಜವನೆ.

0: ಅಂದಪ್ಪ ಜವಣ ಅಟ್ಟೆ ಕಾರದಾಯಿ
1: ಅಂದು
0: ಲಟ್ಟೆ ಜೀವದಾಯಿ ಪೊಟ್ಟೆಗಟ್ಟಿದ ತಂಕದರ್ಪುದ ಜವಣ ಲೆಕ್ಕ ತೋಜಿಬ
1: ಇತ್ತ ಜವನಾದಿಗೆದ ಕಾಲದಮ್ಮ
0: ಅಂಡ ದುತ್ತೈತ ಪುರ ಪುರ ಒಂಜಾತ ಯಾತ್ರೆಗೆ ಬಿದ್ದಣ್ಣಲ್ಕ ತೋಜಿಬ
1: ಆತೆ ತಗತ್ಯನ ಆತುಂಡ
0: ಆಹಾ ಅಂಡ ಜವಣೆ ಬಣ್ಪು ನಾವು ನಿನ್ನ ಸರ್ರೋಡು
1: ಓ
0: ನಿನ್ನ ಗಟ್ಟಿ ತಿಗಲೆಡು ಈ ಉಂತಿ ನಂಚಿತ್ತನ ದೇಕಿಡು ಪಾತ್ಯರ್ ನಂಚಿತ್ತಿನ ಒರಟು ಪುರ ಜವಣೆ ಬಣ್ಪು ನಾವು ತೋಜುಣು
1: ಅಂದು
0: ಅಂಚಂದು ಇಡೆಗಿ ಪೊಸ ಜವಣೆ
1: ಹಾ ಎಂಕಲ ಈ ಪೊಸತ್ತಿ
0: ಆ ಯಾನ ಮೂಲೆ ಇತ್ತಿನಾಯೇ
1: ಓ
0: ಈಡೆ ಬತ್ತಿನಾಯೇ
1: ಭಾರಿ ಸಮಯ
0: ಅಂಚಾದೆ ಯಾನ್ನಿ ನನ್ನ ಪೊಸ ಜವಣೆ ಎಂದು ಬಂಡೆ
1: ಸರಿ
0: ಅಂಚಂದು ಈ ಏನನ್ನು ಕೇಂಡಿ ನಂಚಿತ್ತಿನ ಒರುಟ್ಟು ಏರಿಯ ಮಲೆಮಂಗ ಹೆಂಗ್ ಬೇಜರಾಯ್ಚಿ
1: ತೂಪಿನ ತಿಟ್ಟಿದ ಅಂಚ
0: ದಾಯ ಬೇಜರಾಯ್ಜಿಂದ ಕೇಂಡ ಒಂಜಿ ಕುಕ್ಕು ಗೊತ್ತುಂಡನಿಕ್
1: ಅಂದು
0: ಕುಕ್ಕು ಲತ್ತಿ ಪುನಗ ಪಚ್ಚೆಪ್ಪು
1: ಅಂದು
0: ಗಟ್ಟಿ ಪುಂಡ ಅಗ್ಗಿನಾಗ ತುಚ್ಚಿನಾಗ ಪುಳಿ ಪುಂಡು
1: ಕಾಯಿ ಕುಕ್ಕು ಅವು
0: ಕಾಯಿ ಕುಕ್ಕು ಅವು ತುಚ್ಚಿ ಬೆಟ್ಟಿಗೆ ಪುಳಿ ಆಪುಂಡು ಅಗ್ಗಿನಾಗ ಗಟ್ಟಿ ಪುಂಡು
1: ಅವು ಉಪ್ಪಡವಾಡ್ರೆಡ್ಡೆ ಪುಂಡು
0: ಐಕದಾದ ಪಾಡುಂದಂಡ ಉಪ್ಪುಡು ಬಾಡುಡು ಕೂಡ ಮುಂಚಿ ಬಾಡುಡು ಅಂಚೆ ಪುರ ಬೇತೆ ಕೊನೋಡು
1: ಮರಿಯಲು
0: ಅಂದು ಅಂಡ ಅವೇ ಕುಕ್ಕು ದಿನ ಪೋಯಿನೇಕ ತಕ್ಕ ಉಲೈದ ಅಂಡಿ ಮೆತ್ತನೆ ಪುಂಡು
1: ಅಂದು
0: ಅವೇ ದಿನ ಪೋಯಿನೇಕ ತಕ್ಕ ಉಳೈ ಮೆತ್ತನೆತ್ತಿನಂಚಿತ್ತಿನ ಅಂಡಿ ಗಟ್ಟಿ ಆಪುಂಡು ಪಿದೈ ಗಟ್ಟಿತ್ತಿನವು ಮೆತ್ತನೆ ಆಪುಂಡು ಪಚ್ಚೆತ್ತಿನವು ಮಂಜುಳ ಆಪುಂಡು ಕೆಂಪು ಆಪುಂಡು
1: ರಂಗ ಬದಲುಂಡು
0: ಪುಳಿತ್ತಿನವು ತಿಗ ಆಪುಂಡು ಚೀಪೆ ಆಪುಂಡು ಅಂಚೆನೆ ಈ ಲತ್ತು ಇಪ್ಪುನಾಗ ಪಂಡ ಜವನಾದಿಗೆಪ್ಪುನಾಗ ಕೊಂಬುಡು ಕುಟ್ಟುಗನ ಕಾರುಡು ಕುಟ್ಟುಗನ ಪಂಡಪು ನಾವು ಇತ್ತುನವೇ
1: ಮರಕ್ಕೆ ತಾಡ್ಕೋನ ಮಣ್ಣಿಗೆ ತಾಡು
0: ಮಣ್ಣಿಗೆ ತಾಡುಗನು
1: ಆಪುಂಡು
0: ಅಂಚಾನಾಗ ಐಟದಾಲ ಇಂಕ ಯೌ ಬೆಪ್ಪು ಬತ್ತಜಿ ಐಕ್ ಬೋಡಾದಕ್ಕೆ ಏರಿಯ ಪೊಸ ಜವಣ
1: ಎಂಕದಲ್ಲ ಬೇಜಾರಿ ಅಂದು
0: ಈ ಪೊಸ ಜವಣೆ ಅಂಚಾದಿ ಕೇಂಡ ಎನ್ನ ಈ ಸಿರಿಂಟು ದಿನ ಅಂಚಿತ್ತಿನ ಸರ್ರೋಡು
1: ಅಂದಪ್ಪ
0: ಪೊಯ್ಯಡು ಕುಲ್ದಿನವಿನ ತೂದು ಈ ಕೇಂಡ ಅಂದ ಈ ಕೇಂಡಿ ಬೆಟ್ಟಿಗೆ ನರಮಾನ್ಯಾಯನಾಗಿ ಸುರುಟ್ಟು ಒಂಜಿ ನಮ ಅತ್ತಂದಿನ ಊರುಗು ಬೋಂಡ ತೆರಿಯಂದಿನ ಊರುಗು ಬೋಂಡ ಏರಾಣ್ಲ ತಿಕ್ಕಂಡ ಅಕ್ಕಲ್ನ ಪೊಲಬುನು ಕೇನೋಡು ಅಂಚಂದು ಕೇನ್ ನೆಕ್ಕಲು ಒಂಜಿ ಒರು ಉಂಡು
1: ಅಂದು
0: ಎಂಚ ಕೇಂಡ ದುಂಬೋರಿಯಾಗು ಗೋಂಕು ಬೋಡುಗೆ ಒರಿ ಗೋಂಕುದ ಮರಟುಲ್ಲಿ ಆಯನ ಮೂಂಕುತುಂಡ ಆತಂಡು ಇಂಬೇಡ ಸೀದ ಬೋದು ಮೂಂಕರ್ತೆಲ್ಲ ಗೋಂಕು ಬಾಡು ಬಂಡ ಆಯ್ದಾದ ಅಲ್ಪಿ ಐ ಗೋಂಕುಡ್ದೆತ್ತ ಪತ್ತವೇ ಐ ಗೋಂಕುಡ್ದೆತ್ತದ ಪತ್ತವೇ ಐಕ ನಮ್ಮ ಬಿರ್ಸಾದಿಗೆ ಎಂಚ ಕೇಂಡ ಅಡಿಟುಂತೋಡು ಅಂದಮಾರ ಒಂಜು ಗೋಂಕು ಕೊರು ಆಯ್ ಗೋಂಕು ಕೊರ್ಪೆ ಬೀಜವನ್ನು ಪೀಂಟದ ನಮ್ಮ ಜೋಲಿಗೇಡು ಬಾಡು
1: ಹೊಡೋಡು
0: ಗೋಂಕುನು ತಿನ್ನೋಡು ಒಂಜಾತ ಕೈಯಕ್ಕಲಾತಿರ ದೂರ ಬೋದಾಯ ಒಕ್ಕ ಅಂದಮಾರ ನಿನ್ನೊಂಜು ಮೂಂಕು ಕಡ್ತೇಲತ್ತ ಮುಂದೆ ಪಾತೇರ್ನ ಓರು ಅವು ಏಪ ಅವು ಪರಂದು ದಿಪ್ಪೋಡು ಈ ಜವಣರೆಗೊಬ್ಬರ ಬರ್ಪುಜಿ
1: ಓಹೋ
0: ಅಂಚಂದು
1: ಆಲೋಚನೆ ಮಲ್ಪೋಡ
0: ಆಲೋಚನೆ ಮಲ್ಪೋಡು ಪಾತೆ ರೋಗಲು ಒಂಜಿ ಲೆಕ್ಕ ಉಂಟು ಅಪಗೀತೆ ಕೇಂಡ ಯಾನು ಏರು ಯಾನು ಇರು ಕೇನ್ ನೆಕ್ ನಿಕ್ಕಾನು ಉತ್ತರ ಕೊರೋಡೆ
1: ಯಾನು ಬೇತೆ ಹಿಡಿದಲ್ಲ ತಪ್ಪು
0: ಓ
1: ಯಾನಕೇನ್ ಹಿಡಿದಲ್ಲ ತಪ್ಪು
0: ಅತ್ತ ಈ ಮಲೆ ಮಂಗೆ ಎಂದು ಬಂಡ
1: ಮಲೆ ಮಂಗೆ ಬಂಡ ನಿನ್ನ ಕೋಗಿ ಮಲ್ತಿನ ಮಲೆಟುಪ್ಪುಡ
0: ಅಂದಪ್ಪ
1: ಮುಲ್ಪ ಉಲ್ಲ
0: ಮಲೆಟಿಪ್ಪುಡ ಈ ನಂಚಿತ್ತಿನ ಮಂಗೆ ಇನಿ ಪೊಯ್ಯೇಡ ಬತ್ತ ಬೂರಂದೇ ದಾಯ ಬೂರಂದೇ ಈ ಏರು
1: ಅಂಚ ಒಂಜಿ ಪೊಲ ಬುದಾಲ ಇತ್ತು
0: ಕೇಂಡ ಅಪಗೆ ಅನ್ನ ಪಾತಿರ್ನ ಮನಮನ ಮಂತ್ರ ಅಂಡ್ಪ ಅಂದ್ಕೇಂಡ ಅಪಗ ಮನಮನ ಬಣ್ಪುನ ಬೇತೆ ದಾಲತ್ ಮನಮನತ್ತವು ರಾಮ ರಾಮ ಬಣ್ಣಿತ್ತನ ಎನ್ನ ಶ್ವಾಸಲ ರಾಮೇನೆ ಸರ್ವಲ ರಾಮೇನೆ ಮಾತ ಮಾತಲ ರಾಮೇನೆ ಅಂಚಂದು ಯಾನು ಏರಿಕೆಂಡ ನರಮಾನ್ಯನ ಸರ್ರೋಡು ಈ ಜನ ಓಡುಂದಂಡ ನಿಕ್ಕು ಶ್ವಾಸ ಓಡು
1: ಅಂದಪ್ಪ
0: ಶ್ವಾಸ ಇಜ್ಜಿಂಡ
1: ಶ್ವಾಸ ಇತ್ತಿರಡ ನರಮಾನಿ
0: ಜನ ಇಜ್ಜಿಂಡ ಪುನಃ ಶ್ವಾಸ ಎತ್ತಿಂಡ ಜನ ಶ್ವಾಸ ಇಜ್ಜಿಂಡ ಪುನಃ ಅಂಚಿತ್ತಿನ ಶ್ವಾಸ ಏರಿಕೆಂಡ ಗಾಳಿ ದೇವೇರು
1: ವಾಯುದೇವೇರು
0: ಆ ರೀತಿಂಡ ಮಾತ್ರ ಮಾತಲ ಚೈತನ್ಯ
1: ಅಂದಪ್ಪ ವಾಯು ಸಂಚಾರ ಇಜ್ಜನಿ ಪ್ರಯೋಜನ
0: ದಾಲ ಇಜ್ಜಿ ಅಪಂಡ ಅಂಚಿತ್ತಿನ ಗಾಳಿ ದೇವೇರೆಗೆ ಯಾನ ಮಗೆ
1: ಗಾಳಿ ದೇವರ ಮಗೇನ ಅಂದು
0: ಗಾಳಿ
1: ದೇವರನ ಮಗೆಯಿಂದ ಏರೆಗಲ ಬನೋಲಿ ದಯಪಂಡ ಸರ್ವದ ಉಲಯಪೋದು ಬರ್ಪಿನ ಅಂಚಿನ ಪ್ರಾಣ ಶಕ್ತಿ ಅತ್ತ ಅಂಚೆ ಅದು ದೇವರಿನ ಅಮ್ಮೇರೆಂದು ಏರೆಗಲ ಬನೋಲಿ
0: ಅಂಚತ್ತೆ
1: ಅಪ್ಪಗ
0: ಎರಡ ಬುರ ಶ್ವಾಸ ಪ್ರಾಣ ತ್ರಾಣ ಉಂಡು ಅಕುಲ್ ಬುರ ಗಾಳಿ ದೇವರನ ಮಗೆಯಿಂದ ಬನೋಲಿ ಐಟದಲ್ಲ ರಡ್ಡು ತಪ್ಪಿಜ್ಜಿ ಯಾನ ಅಂಚತ್ ಯಾನ ಗಾಳಿ ದೇವರಿಗೆ ಬುಟ್ಟಿನಾಯಿ ಎನ್ನಪ್ಪೆ ಅಂಜನಾ ದೇವಿ ಹಾಲ್ನ ಗರ್ಭೋಡು ಪುಟ್ಟನಾಯ ಎನನು ತೂಪಿನ ಕುಲ ಹಾಲ್ನ ಗರ್ಭೋಡು ಪುಟ್ಟಿನಿಡ್ದ ಅವರ ಆಂಜನೇಯೇ ಎಂದ್ಲಿತ್ತೆ ಗಾಳಿದ ಮಗೆ ಆಯಿ ನೆಟ್ಟ ಹತ್ರ ಎನನು ಪವನ ಅಂದ ಮಲ್ಲ ಭಾಷೆ ಪವನ ನಮಗೆ ಪವನ ಪುತ್ರ ಎಂದ್ಲಿತ್ತೆ
1: ಮಾರುತಿ ಬಂಡಯ್ಯನ
0: ಮಾರುತಿಂದಲೇ ಬಂಡಪೇರು ಮಾತೆಲ್ಲ ಸುಗಿಪುನ
1: ಅಂದ
0: ಬೊಕ್ಕ ಕೆಲವು ಜನ ಎನ್ನ ಸೊಡ್ಡುನು ತೂತ ಹನುಮಂತೆ ಎಂದು ಬಂಡಪೇರು ಅಂಚಿತ್ತಿನ ಹನುಮಂತೆ ಗಾಲಿದೇವಿರ್ ನಮಗೆ ಅಂಜನಾ ದೇವಿನ ಸುಕುಮಾರೆ ಆ ಬಾಲೆ ಆನಿದಾಯೇ ಇತ್ತೆ ಪರಬೇಧಿಪ್ಪುನ ಯಾನೆ
1: ಈ ಹನುಮಂತೇನ ಏತನೇ ಹನುಮಂತೆ
0: ಅಂಚಂದು ಈಯರಿಂದಲ ಬನುಡಿ ಎಂಕ್
1: ಯಾನ್ ಬನ್ಪೆ ನಿನ್ನ ಪಾತರ ಕೇಂಡದು ನಿನ್ನ ದಾಯ ಪಾತೆರ್ಪಾಯ ಹೌದು
0: ಇದೆ ಪಾತೆರಿಗೆಂದು ದಾಯ ಪಾತೆರ್ಪಾಯ ಎಂದ ಅಂಡೋ
1: ದಾಯಿಗೋ ನಿನ್ನ ತೂಲಾಗ ತೂಲಾಗೆ

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಆಸೆ ಇಲ್ಲ ಎಂದು ನಿನಗೆ ಸುಖವಿಲ್ಲ. ಅಣ್ಣನು ಇಲ್ಲ ತಮ್ಮನು ಯಾರಿಗೂ ಯಾರಿಲ್ಲ. ಬಾಡಿದ ಈ ಸತ್ಯವ ಕಲಿಯದ ವಿಧಿಯಿಲ್ಲ. ಐ ಡೋಂಟ್ ಹೋಗೋದೆಲ್ಲ ಹೋಗಲಿ ದೂರ ದೂರ, ಯಾರನ್ನು ನಾನು ಕೂಗುವುದಿಲ್ಲ ಹತ್ತಿರ. ಯಾರನ್ನು ನಂಬಿ ನಾ ಹುಟ್ಟಿಲ್ಲ, ಯಾರಿಗೂ ನಾನು ಹೆದರೋದಿಲ್ಲ. ಹೋಗೋ
1: ಹಾಯ್ ಯಾನಿಗನ್ ರಕ್ಷಶೆಟ್ಟಿ ನೀವು ಕೇಳುವಂದ್ರೆ ರೇಡಿಯೋ ಸಾರಂಗ್ 107.8 FM ರಂಗ್ ರಂಗದ ಬದುಕು.

107.8 FM. Radio Saran. Iga app nalu kuda labhya.

107.8 FM Radio Sarang ಈಗ ಆಪ್ನಲ್ಲೂ ಕೂಡ ಲಭ್ಯ.

Radio Sarang 107.8 FM.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಬವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ.

0: ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ರೇಡಿಯೋ ಸಾರಂಗ್ 107.8 FM.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಒಂದು ಯಾವುಯೇ. ಆನೆಗ ಗಂಟೆ ಬೋಡ ಬೇರೆಗ್ ಬಲ್ದು ಬೋಡ, ಆನೆಗ ಗಂಟೆ ಬೋಡ ಬೇರೆಗ್ ಬಲ್ದು ಬೋಡ.